ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ ಅಶ್ವಯುಜ ಮಾಸದ 11ನೆಯ ದಿನ, ಅಂದರೆ 2026 ಇಸ್ವಿ ಅಕ್ಟೋಬರ್ ತಿಂಗಳ 3ನೇ ತಾರೀಕು ಶನಿವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58 ಶನಿವಾರದ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ಬಾನುಲಿ ಬಂಧು ಚಂದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು ಒಟ್ಟು ಮತದಾರರ ಸಂಖ್ಯೆ 4,49,81,740ಕ್ಕೆ ತಲುಪಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಮತದಾರರ ಸಂಖ್ಯೆ ಪರಿಷ್ಕರಣೆ ಮತ್ತು ನೋಟಿಸ್ ಪ್ರಕ್ರಿಯೆ ಬಳಿಕ 1,37,660ರಷ್ಟು ಹೆಚ್ಚಾಗಿದೆ. ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮತದಾರರ ಪಟ್ಟಿ ಮರು ಪರಿಶೀಲನೆಗೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ನೀಡಿರುವುದು ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ಥೆರಪಿ ಸೇರಿದಂತೆ ವೈದ್ಯಕೀಯ ಕ್ಷೇತ್ರದ ಎಲ್ಲಾ ವಿಭಾಗಗಳಲ್ಲಿ ರೋಬೋಟಿಕ್ಸ್ ಪ್ರಮುಖ ಸಾಧನವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆದಂತಹ ರೋಬೋಟಿಕ್ಸ್ ಸರ್ಜರಿ ಸೊಸೈಟಿಯ ಅಂತಾರಾಷ್ಟೀಯ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತೀಯ ನೌಕಾಪಡೆಯ ಮುಂಚೂಣಿ ಮಾರ್ಗದರ್ಶಿತ ಕ್ಷಿಪಣಿ ಸ್ಟೆಲ್ತ್ ಯುದ್ಧ ನೌಕೆ ಐಎನ್ಎಸ್ ತ್ರಿಶೂಲ್ ಮೆಡಿಟರೇನಿಯನ್, ಅಟ್ಲಾಂಟಿಕ್ ಮತ್ತು ಸುತ್ತಮುತ್ತಲಿನ ಸಾಗರ ಪ್ರದೇಶಗಳಲ್ಲಿ ತನ್ನ ನಿಯೋಜನೆಯ ಭಾಗವಾಗಿ ಸ್ಪೇನ್ನ ವ್ಯಾಲೆನ್ಸ್

ಬೊಸ್ನಿಯ ಬಂದರು ತಲುಪಿದೆ. ಸ್ಪೇನ್ಸ್ ನೌಕಾಪಡೆಯೊಂದಿಗೆ ವೃತ್ತಿಪರ ಸಂವಾದ, ಪರಸ್ಪರ ನೌಕಾ ಭೇಟಿ, ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದೆ. ಪಂಜಾಬ್ನಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಇಬ್ಬರು ಪಾಕಿಸ್ತಾನಿ ಒಳ ನುಸುಳುಕೋರರನ್ನು ಹೊಡೆದು ಉರುಳಿಸಿದೆ. ತರುಣ್ ತಾರನ್ ವಲಯದಲ್ಲಿ ಇವರು ಭಾರತ ಪಾಕಿಸ್ತಾನ ಗಡಿಯನ್ನು ಅಕ್ರಮವಾಗಿ ದಾಟಲು ಯತ್ನಿಸುತ್ತಿದ್ದರು. ನಿಲ್ಲುವಂತೆ ಭದ್ರತಾ ಸಿಬ್ಬಂದಿ ಎಚ್ಚರಿಕೆ ನೀಡಿದ್ದರೂ ಅದನ್ನು ಲೆಕ್ಕಿಸದೆ ಮುಂದೆ ಸಾಗಿದ್ದರಿಂದ ಕರ್ತವ್ಯದಲ್ಲಿದ್ದಂತಹ ಸಿಬ್ಬಂದಿ ಗುಂಡಿನ ದಾಳಿ ನಡೆಸಿದ್ದಾರೆ ಎಂದು ಬಿಎಸ್ಎಫ್ ಮೂಲಗಳು ತಿಳಿಸಿವೆ. ಜಪಾನ್ನ ಐಚಿ ನಗೋದಲ್ಲಿ ನಾಳೆ ನಡೆಯಲಿರುವ ಏಷ್ಯನ್ ಗೇಮ್ ಸಮಾರೋಪ ಸಮಾರಂಭದಲ್ಲಿ ಭಾರತದ ಪ್ರಮುಖ ಟ್ರ್ಯಾಪ್ ಶೂಟರ್ ನೀರು ದಾಂಡ ಭಾರತೀಯ ತಂಡದ ಧ್ವಜಧಾರಿಯಾಗಲಿದ್ದಾರೆ. 27 ವರ್ಷದ ನೀರು ದಾಂಡ ಈ ಬಾರಿಯ ಏಷ್ಯನ್ ಗೇಮ್ಸ್ನಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದು ಮಹಿಳೆಯರ ವೈಯಕ್ತಿಕ ಟ್ರ್ಯಾಪ್ ವಿಭಾಗದಲ್ಲಿ ಚಿನ್ನ, ಮಿಶ್ರತಂಡ ವಿಭಾಗದಲ್ಲಿ ಚಿನ್ನ ಮತ್ತು ಮಹಿಳೆಯರ ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕ ಜಯಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಎಂದಿನಂತೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 7 ಗಂಟೆವರೆಗೆ ಸಾಗಲಿದೆ. ನಾದೋಪಾಸನೆಯ ನಂತರ ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಈ ಬೆಳಗ್ಗೆ 7:45 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಪೈಲ್ಸ್ಗೆ ಆಯುರ್ವೇದ ಪರಿಹಾರ ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್ ಶಲ್ಯ ತಂತ್ರ ವಿಭಾಗ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಇನ್ನು 9 ಗಂಟೆಗೆ ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:02 ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:02 ಶನಿವಾರದ ವಿಶೇಷ ಹೊಸ ಹಾಡುಗಳ ಪ್ರಸಾರ. ಹನ್ನೊಂದು ಕಲಾಭಾರತಿ ಕಾರ್ಯಕ್ರಮವಿರುತ್ತದೆ. 12:05 ಕರಿಗುಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇನ್ನು ಶನಿವಾರ ಮಧ್ಯಾಹ್ನ 1:20 ಸಂದೇಶ ನಮಗೆ ಸಂಗೀತ ನಿಮಗೆ ವಾಟ್ಸಪ್ ಮೂಲಕ SMS ಮಾಡಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನೀವು ವಿವಿಧ ಭಾರತಿಯಿಂದ ಕೇಳಬಹುದು. 2:40 ಚಿತ್ರತಾನ ಕಾರ್ಯಕ್ರಮ. 3:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ. 4:00 ಮುಕ್ತ ಮಾತುಕತೆಯ ವೇದಿಕೆ ಪರಿಮಳ ಕಾರ್ಯಕ್ರಮ ಮೂಡಿಬರುವುದು. ಎಂದಿನಂತೆ ನಮ್ಮ ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 6:02 ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದ ಪ್ರಸಾರವಿರುತ್ತದೆ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳುತ್ತೀರಿ. ಇನ್ನು 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. ಶನಿವಾರ ರಾತ್ರಿ 8:02 ಚಲನಚಿತ್ರ ಧ್ವನಿವಾಹಿನಿ ಇರುತ್ತದೆ. ಈ ದಿನ ಕಾದಂಬರಿ ಸಿನಿಮಾದ ಕಥೆಯನ್ನು ನೀವು ಕೇಳಬಹುದು. ಎಂದಿನಂತೆ 9:15 ಹಿಂದಿ ಮೆಲಡೀಸ್ ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರವನ್ನು ಕೇಳಬಹುದು. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.
1: ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ.

ಮುಂಜಾನೆಯ ನಾದೋಪಾಸನೆ ಭಕ್ತಿ ಗೀತೆಗಳ ಈ ಸಂಗೀತ ಕಾರ್ಯಕ್ರಮ 102.9 FM ವಿವಿಧ ಭಾರತಿಯಿಂದ ಕೇಳಿ ಬರ್ತಾ ಇದೆ. ವಿಜಯದಾಸರ ರಚನೆಯನ್ನ ಅವರಿಂದ ಗಾನದಲ್ಲಿ ಕೇಳಿದ್ರಿ, ಬೆಳಗು ಜಾವದಿ ಬಾರೋ ಹರಿಯೇ. ಈ ಭಕ್ತಿಗೀತೆ ವಿಜಯದಾಸರ ರಚನೆಯಾಗಿತ್ತು. ಅದಕ್ಕೂ ಮೊದಲು ಆಂಜನೇಯನ ಕುರಿತಾದಂತಹ ಭಕ್ತಿಗೀತೆ ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿತ್ತು. ಎಲ್ ಕೃಷ್ಣನ್ ಅವರ ಸಂಗೀತ ಸಂಯೋಜನೆ ಹಾಡಿಕಿತ್ತು. 6:23:50 ಸಮಯ ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರದಲ್ಲಿ ಮುಂದೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳೋಣ. ಆರ್ ಎನ್ ಜಯಗೋಪಾಲ್ ವಿರಚಿತ ಈ ಭಕ್ತಿಗೀತೆಗೆ ಸಂಗೀತ ಸಂಯೋಜನೆ ಕೂಡ ಅವರೇ ಮಾಡಿದ್ದಾರೆ, ಆರ್ ಎನ್ ಜಯಗೋಪಾಲ್ ಅವರು.

ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನನೂ ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತಾ ಇದ್ದೀರಿ. ಸಮಯ ಆಗಿದೆ 6:30 ಹೌದು. ಇಂದು ಶನಿವಾರ, 3 ಅಕ್ಟೋಬರ್. ಶನಿವಾರ ಅಂದರೆ ಅಕ್ಟೋಬರ್ ತಿಂಗಳು ಮತ್ತು ಶನಿವಾರ ಅಂದರೆ ಬಹಳ ವಿಶೇಷವಾಗಿ ಬೇರೆ ಬೇರೆ ರೀತಿಯ ದೈವಗಳನ್ನು ಪೂಜಿಸುವ ಪದ್ಧತಿ ನಮ್ಮಲ್ಲಿದೆ. ಇನ್ನು ಅಕ್ಟೋಬರ್ನಲ್ಲಿ 3 ಅಂದರೆ ದಸರಾ ರಜೆ, ಮಕ್ಕಳಿಗೆಲ್ಲ ಶಾಲೆಗಳಿಗೆ ರಜೆ, ಹಾಗೆ 9 ಹಬ್ಬದ ತಯಾರಿ ಕೂಡ ಕರ್ನಾಟಕದಲ್ಲಿ ನಡೆಯುತ್ತೆ ಅಂತಲೇ ಹೇಳಬಹುದು. ಜಗತ್ಪ್ರಸಿದ್ಧ ಮೈಸೂರು ದಸರಾ, ಮಂಗಳೂರು, ಮಡಿಕೇರಿ, ಬೆಂಗಳೂರು, ತುಮಕೂರು, ಆ ಊರು ಈ ಊರು ಎಲ್ಲ ಊರುಗಳಲ್ಲಿ ಅವರದ್ದೇ ಆದ ರೀತಿಯಲ್ಲಿ ದಸರಾಕ್ಕೆ ಸಂಭ್ರಮ ಅಕ್ಟೋಬರ್ ತಿಂಗಳಲ್ಲಿ ಶುರುವಾಗುತ್ತೆ. ಈಗಾಗಲೇ ಒಂದಷ್ಟು ಫ್ಯಾಮಿಲೀಸ್ ಕುಟುಂಬಗಳಲ್ಲಿ ಹಿರಿಯರ ಪೂಜೆ, ಪಿತೃಪಕ್ಷ ಅಂತ ಕೂಡ ಶುರು ಮಾಡಿದ್ದಾರೆ. ಹೀಗೆ ತಿಂಗಳು ಪೂರ ಸಾಕ್ತಾ ಹೋಗುತ್ತೆ. ನಮ್ಮ ದೇಶದಲ್ಲಂತೂ ಹಬ್ಬಗಳಿಗೆ ಬರಾನೇ ಇಲ್ಲ. ತಿಂಗಳಿಗೆ 1-2 ಯಾವುದಾದ್ರೂ ಹಬ್ಬದ ನೆಪದಲ್ಲಿ ಬೇರೆ ಬೇರೆ ರೀತಿಯ ಸಿಹಿ ಅಡುಗೆಯನ್ನು ಮಾಡಿ ಹಬ್ಬಗಳ ಆಚರಣೆ ನಡೀತಾನೇ ಇರುತ್ತೆ. ಅಂಥದ್ರಲ್ಲಿ ದಸರಾ ತಿಂಗಳು ಇನ್ನೂ ವಿಶೇಷ. ಹಾಗೆ ಈ ದಿನ ಶನಿವಾರ ನಿರಾತಂಕವಾಗಿ ಎಲ್ಲರೂ ಸ್ವಾಮಿ ಶ್ರೀನಿವಾಸನನ್ನು, ಆಂಜನೇಯನನ್ನು ನಮೋ ನಮೋ ಶನಿರಾಜ ಅಂತ ಭಕ್ತಿಯಿಂದ ಆರಾಧಿಸುವಂತಹ ಸಮಯ. ವಿವಿಧ ಭಾರತಿಯಲ್ಲೂ ಕೂಡ ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರ ಸಾಗ್ತಾ ಇದೆ. ಹನುಮಂತ, ಆಂಜನೇಯ, ಪವನ ಸುತ ಅಂದರೆ ಶಕ್ತಿಶಾಲಿ, ಸೂಪರ್ ಶಕ್ತಿ ಅಂತಲೇ ನಾವು ಹನುಮಂತನ ಹಾಗೆ ಶಕ್ತಿಶಾಲಿಗಳಾಗಬೇಕು ಅಂತ ಪೂಜಿಸುವ ಪದ್ಧತಿ ನಮ್ಮಲ್ಲಿದೆ. ಇನ್ನೀಗ ಕೇಳಿ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿಗೀತೆಗಳು. ನಾಡಿನ ಭಾಗ್ಯ ಚಿತ್ರಕ್ಕಾಗಿ ಎಸ್ ನಂಜುಕವಿ ಬರೆದ ಗೀತೆಗೆ ಆರ್ ರತ್ನಾವರ ಸಂಗೀತ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ ಇರುವ ಈ ಗೀತೆ.

ಶ್ರೀನಿವಾಸ ಕಲ್ಯಾಣ ಚಿತ್ರದಿಂದ ಆಯ್ದ ಗೀತೆ ಕೇಳಿದ್ರಿ. ಚಿ ಉದಯಶಂಕರ್ ಅವರು ಬರೆದಿದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿ ಸುಶೀಲ್ ಅವರು ಧ್ವನಿಯಾಗಿದ್ರು. ಶನಿವಾರದ ಬೆಳಗಿನ ನಾದೋಪಾಸನೆ, ಸ್ವಾಮಿ ಶ್ರೀನಿವಾಸನನ್ನ, ಆಂಜನೇಯನನ್ನ, ಶನಿ ರಾಜನನ್ನ ಭಕ್ತಿಯಿಂದ ಆರಾಧಿಸುವ ಸಮಯ ಇದು ಅಂತ ಬಹಳಷ್ಟು ಜನ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ಇಷ್ಟ ದೈವಗಳನ್ನು ಪೂಜಿಸ್ತಾರೆ. ಇನ್ನು ಹನುಮಂತ, ಆಂಜನೇಯ, ಪವನ ಸುತ ಅಂದರೆ ಶಕ್ತಿಶಾಲಿ, ವಿಶೇಷ ಶಕ್ತಿವಂತ ಅವನು. ಅಂದರೆ ವೇಗವಾಗಿ ಪರ್ವತಗಳನ್ನು ಹತ್ತುವುದು, ಸಾಗರಕ್ಕೆ ಹಾರುವುದು, ಪರ್ವತಗಳನ್ನು ಕೈಯಲ್ಲಿ ಎತ್ತುವುದು, ಅಂದರೆ ಶಾರೀರಿಕವಾಗಿ ಶಕ್ತಿಶಾಲಿ. ಅಷ್ಟೇ ಅಲ್ಲ, ಭಕ್ತಿ ಮತ್ತು ನಮ್ರತೆಯ ಪ್ರತೀಕ ಹನುಮಂತ. ಅವನು ಬಲವಂತ. ಹನುಮಂತ ತನ್ನ ದೇಹವನ್ನು ಚಿಕ್ಕದಾಗಿ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಪಡೆದಿದ್ದಾನೆ. ಹಾಗೆ ಬೃಹತ್ತಾಗಿ ಆಕಾಶದಷ್ಟು ದೊಡ್ಡದಾಗಿಸಿಕೊಳ್ಳುವಂಥ ಶಕ್ತಿ ಕೂಡ ಇದೆ. ಅಂದರೆ ಮಹಾಭಾರತದಲ್ಲಿ ಭೀಮನ ಗರ್ವಭಂಗ ಮಾಡೋದಕ್ಕೆ ತನ್ನ ಬಾಲವನ್ನು ಕೂಡ ಅಲ್ಲಾಡಿಸಲು ಸಾಧ್ಯವಾಗದ ಹಾಗೆ ಮಾಡ್ತಾನೆ. ಹತ್ತಿಯಂತೆ ಶರೀರವನ್ನು ತೂಕರಹಿತವಾಗಿ ಮಾಡ್ತಾ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಸೀತೆಯನ್ನು ಹುಡುಕಿದ್ದು. ಹಾಗೆಯೇ ಅವನಿಗೆ ಯಾವ ಅಡೆ ತಡೆ ಇಲ್ಲದೆ ಸಾಗುವ ಸಾಮರ್ಥ್ಯ ಇದೆ. ಪ್ರಾಣಿ ಪಕ್ಷಿಗಳ ಭಾಷೆಯನ್ನು ಕೂಡ ಅರ್ಥ ಮಾಡಿಕೊಳ್ಳುವ ಗುಣ ಇದೆ. ಅಂದುಕೊಂಡಿದ್ದನ್ನು ಸಾಧಿಸುವ ಛಲಗಾರ. ನೀರಿನಲ್ಲಿ ತೇಲುವುದು, ಭೂಮಿಯ ಗರ್ಭಕ್ಕೆ ತಲುಪುವುದು, ಇವೆಲ್ಲವೂ ಕೂಡ ಹನುಮಂತನಿಗೆ ಇರುವಂಥ ಶಕ್ತಿ. ಹಾಗಾಗಿಯೇ ಅವನನ್ನು ಒಂದು ದೈವಿಕ ಪ್ರಭುತ್ವ ಅಂತ ಹೇಳಿ ಆಂಜನೇಯನನ್ನು ಪ್ರಾರ್ಥಿಸುವುದು, ಪೂಜಿಸುವುದು. ಅಸಾಧ್ಯ ಬಲವಂತ ಹನುಮಂತ. ಡೈನಾ ಹೌಸ್ ಚಿತ್ರದ ಒಂದು ಗೀತೆ ರಘು ದೀಕ್ಷಿತ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಟಿ ಎಸ್ ಮೂರ್ತಿ ಅವರು ಬರೆದಿದ್ದಾರೆ, ನೊಬಿನ್ ಪೌಲ್ ಸಂಗೀತ ನೀಡಿದ್ದಾರೆ.

ಕರಿನಾಗ ಚಿತ್ರಕ್ಕಾಗಿ ಜಯಚಂದ್ರನ್, ರಮಣಿ ಮತ್ತು ಸಂಗಡಿಗರು ಹಾಡಿದ ಗೀತೆ ಕೇಳಿಬಂತು. ಬಸವರಾಜ ಕೆಸ್ತೂರು ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿತ್ತು. ಆಪ್ತ ರಕ್ಷಕ ಚಿತ್ರಕ್ಕಾಗಿ ಗೋಟೂರಿಯವರು ಬರೆದ ಗೀತೆ ಓಂಕಾರ ಅನ್ನುವ ಗೀತೆ ಲಕ್ಷ್ಮೀ ನಾಗರಾಜ್ ಅವರ ಧ್ವನಿಯಲ್ಲಿತ್ತು. ಗುರುಕಿರಣ್ ಅವರ ಸಂಗೀತ ಹಾಡಿಗಿತ್ತು. ಶನಿವಾರದಂದು ಹನುಮಂತನ ಪೂಜಿಸಿ ಶಕ್ತಿಶಾಲಿಗಳಾಗೋಣ ಅಂತ ಬೇಡ್ಕೊಳ್ಬಹುದು. ಅದರಲ್ಲೂ ವಿಶೇಷವಾಗಿ ಇಂದಿನ ದಿನಗಳಲ್ಲಿ ಹನುಮಂತನನ್ನು ನೆನೆದು ಪೂಜಿಸಿ ವಿಶೇಷವಾಗಿ ಯುವಜನ ಮತ್ತು ಮಕ್ಕಳು ದೈಹಿಕ ಮತ್ತು ಮಾನಸಿಕವಾಗಿ ಶಕ್ತಿಶಾಲಿಗಳಾಗುವ ಹಾಗೆ ಹನುಮಂತನಿಂದ ಪ್ರೇರಣೆಯನ್ನು ಪಡೆಯಬಹುದು. ಪ್ರತಿದಿನ ಧ್ಯಾನ,

ವ್ಯಾಯಾಮ ಮಾಡ್ತಾ ಸ್ವಾರ್ಥ ರಹಿತವಾಗಿ ಯೋಚಿಸ್ತಾ ಬಲವಾದ ಮನಸ್ಸು, ಬಲವಾದ ದೇಹ, ಒಳ್ಳೆಯ ಗುಣ, ನಂಬಿದ ದೈವದ ಕಡೆಗೆ ನಿಷ್ಠೆ, ಪ್ರಾಮಾಣಿಕತೆಗೆ ಹೆಸರಾದ ಆಂಜನೇಯನ ಹಾಗೆ ನಾವು ಕೂಡ ಸದ್ಗುಣ ಸಂಪನ್ನರಾಗಬಹುದು. ಉತ್ತಮ ಆರೋಗ್ಯ ಬೇಕಾದರೆ ಒಂದಷ್ಟು ಹಣ್ಣು ತರಕಾರಿ ಸೇವನೆ, ವ್ಯಾಯಾಮ, ಒಂದಿಷ್ಟು ಅಧ್ಯಯನ, ಆಟವಾಡೋದು, ಹೊಸತನದ ಕಡೆಗೆ ಸಾಗಿ ಧೈರ್ಯದಿಂದ ಮುನ್ನಡೆಯೋಣ ಅಂತ ಹೇಳ್ತಾ ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರದಲ್ಲಿ ಶನಿ ಪ್ರಭಾವ ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿ ಇದೆ, ಹೆಚ್ ಕೆ ಯೋಗ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

1958ರಲ್ಲಿ ಬಂದ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ ಕೇಳಿದ್ರಿ. ಮಹಾಲಿಂಗ ಭಾಗವತರವರ ಸಾಹಿತ್ಯಕ್ಕೆ ರಂಜನ್ ವಿ ಎಸ್ ಮತ್ತು ಪೆರುಮಾಳ್ ಅವರ ಸಂಗೀತವಿತ್ತು. ಗೀತೆಗೆ ಧ್ವನಿಯಾಗಿದ್ರು ಪಿ ಸುಶೀಲ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 7:15. ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ಇಂದಿನಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು ಇಂದಿನಿಂದ ಇದೇ 6ರವರೆಗೆ ಪ್ರವಾಸ ಕೈಗೊಳ್ಳಲಿದೆ. ಖಾಸಗಿ ಕಂಪನಿಗಳಲ್ಲೂ ತಾಯಿ ಅಥವಾ ತಂದೆ ಇಬ್ಬರಿಗೂ ಮಗು ಆರೈಕೆ ರಜೆ ನೀಡಬೇಕು ಹಾಗೂ ಕಡ್ಡಾಯವಾಗಿ ಸಂಬಳ ಸಹಿತ ತಂದೆಯರಿಗೂ ರಜೆ ಮಂಜೂರು ಮಾಡಬೇಕು ಎಂದು ರಾಷ್ಟೀಯ ಮಹಿಳಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಿದೆ. 2030ರ ವೇಳೆಗೆ ದೇಶದಾದ್ಯಂತ 5 ಲಕ್ಷ ಶಿಶುಪಾಲನಾ ಕೇಂದ್ರಗಳನ್ನು ಸ್ಥಾಪಿಸುವಂತೆ ಆಯೋಗ ಕೋರಿದೆ. ಸ್ವಚ್ಛತಾ ಹೀ ಸೇವಾ ಅಭಿಯಾನವು ಉತ್ತಮ ಆಡಳಿತ, ಸಾರ್ವಜನಿಕ ಸಂಪನ್ಮೂಲ ಸಮರ್ಥ ಬಳಕೆ, ಬಾಕಿ ಪ್ರಕರಣಗಳ ಇಳಿಕೆ ಮತ್ತು ತ್ಯಾಜ್ಯದ ಜವಾಬ್ದಾರಿಯುತ ನಿರ್ವಹಣೆಯ ನಿರಂತರ ಸಂಸ್ಕೃತಿಯಾಗಿ ರೂಪುಗೊಂಡಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನಾಡಹಬ್ಬ ಮೈಸೂರು ದಸರಾ 2026ರ ಮಹೋತ್ಸವದ ಪ್ರಯುಕ್ತ ಮೈಸೂರು ರಾಜಮನೆತನದವರು ಪ್ರತಿ ವರ್ಷದಂತೆ ಮೈಸೂರು ಅರಮನೆಯಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಪ್ರವಾಸಿಗರಿಗೆ ಇದೇ 5-11ರಂದು ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಹಾಗೂ ಇದೇ 20 ಮತ್ತು 21ರಂದು ಅರಮನೆ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಹಾಸನಾಂಬ ದೇವಿಯ ದರ್ಶನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸುಗಮ ದರ್ಶನಕ್ಕೆ ಹೆಚ್ಚಿನ ಗಮನ ಹರಿಸಿ ಸಿದ್ದತೆಗೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಹಾಸನ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಮಹಿಳಾ ಹಾಕಿ ತಂಡ ತೀವ್ರ ಪೈಪೋಟಿಯಿಂದ ಕೂಡಿದಂತಹ ಫೈನಲ್ ಪಂದ್ಯದಲ್ಲಿ ಚೀನಾ ತಂಡವನ್ನು 1-0 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದಿದೆ. ಈ ಗೆಲುವಿನೊಂದಿಗೆ ಭಾರತ ಏಷ್ಯನ್ ಕ್ರೀಡಾಕೂಟದಲ್ಲಿ 44 ವರ್ಷಗಳ ನಂತರ ಮಹಿಳಾ ಹಾಕಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಅಲ್ಲದೆ ಲಾಸ್ ಏಂಜಲಿಸ್ನಲ್ಲಿ ನಡೆಯಲಿರುವ ಮುಂಬರುವ 2028ರ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35ಕ್ಕೆ ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಈ ಬೆಳಗ್ಗೆ 7:45 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಪೈಲ್ಸ್ಗೆ ಆಯುರ್ವೇದ ಪರಿಹಾರ, ಈ ವಿಷಯವಾಗಿ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಏ ಮಲ್ಲವ್ವ, ಎಷ್ಟು ಸತ್ತು ಹೇಳಬೇಕು ನಿನಗ? ನಮ್ಮ ಮನೆ ಮುಂದೆ ಕಸ ಹಾಕ್ತಿ?
1: ಏ ಇಲ್ಲ ಬೇಡ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು, ನಂದೆಲ್ಲ ಕಸ.
0: ನನ್ನ ಕಣ್ಣು ಸುಂಡ್ ಹೇಳ್ತಾವನು ಮತ್ತೆ?
1: ಏ ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ್ಣ? ಅದು ಏನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗೆ ಮುಂಜಾನೆಕ ಒಂದಿಟ್ಟು ತರಕಾರಿ ಕಟ್ ಮಾಡಿದ್ನೆ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರು ಕಾಗದ ಚೂರು ಹಾಕಿದ್ರು
0: ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗುತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತೆ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನೋ ಚಿಕ್ಕುನ್ಗುನ್ಯಾ, ಇಂಥವ್ ಬರಕ್ ಇವೇ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ, ಅವನ ಕಡೆಗೆ ಎಲ್ಲ ಕಸ ಕೊಟ್ಟು ಕಳಿಸು.
2: ಸಮಯ 7:05. ಪ್ರದೇಶ ಸಮಾಚಾರಕ್ಕಾಗಿ ಧಾರವಾಡ ಕೇಂದ್ರಕ್ಕೆ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನ ಆಚರಣೆ. ರಾಜ್ಯದ 87 ಗಾಂಧಿ ಹೆಜ್ಜೆ ಗುರುತಿನ ಸ್ಥಳಗಳಲ್ಲಿ ಸ್ಮಾರಕ ಸ್ತಂಭ ನಿರ್ಮಾಣ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಅನುಷ್ಠಾನ. ಮತದಾರರ ಪಟ್ಟಿ ಮರುಪರಿಶೀಲನೆಗೆ ಭಾರತ ಚುನಾವಣಾ ಆಯೋಗ ಸೂಚನೆ, ದೇಶದ ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಹೇಳಿಕೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ನಿನ್ನೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಭಜನೆ, ಸರ್ವಧರ್ಮ ಪ್ರಾರ್ಥನೆ, ವಿಶೇಷ ಉಪನ್ಯಾಸ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ರಾಷ್ಟ್ರಪಿತ ಮತ್ತು ಮಾಜಿ ಪ್ರಧಾನಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬೆಂಗಳೂರಿನ ಗಾಂಧಿಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಜತೆಗೆ ನಾಡೋಜ ಡಾಕ್ಟರ್ ಓಡೆ ಪಿ ಕೃಷ್ಣ ಅವರಿಗೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಧಾರವಾಡದ ಗಾಂಧಿಭವನದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಮುಖಂಡರು ಸರ್ವಧರ್ಮ ಪ್ರಾರ್ಥನೆ ನಡೆಸಿಕೊಟ್ಟರು. ಗಾಂಧಿ ಜಯಂತಿ ಹಿನ್ನೆಲೆ ಹಾವೇರಿಯ ಗಾಂಧಿ ವೃತ್ತದಲ್ಲಿರುವ ಗಾಂಧಿ ಪುತ್ಥಳಿಗೆ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ್ ದಾನಮನವರ್ ಮಾಲಾರ್ಪಣೆ ಮಾಡಿ ಸದ್ಭವನ ನಡಿಗೆಗೆ ಚಾಲನೆ ನೀಡಿದರು. ನಂತರ ಗಾಂಧಿಭವನದಲ್ಲಿ ಆಯೋಜಿಸಿದ್ದ ಜಯಂತಿ ಕಾರ್ಯಕ್ರಮದಲ್ಲಿ ಚರಕದ ನೂಲು ತೆಗೆಯುವ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಾಗೂ ದೇಶದ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ 122ನೇ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರದ ಮುಖ್ಯಸ್ಥರಾದ ಕೆಪಿ ಸಂಜೀವ್ ಮಾತನಾಡಿ, ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಆದರ್ಶ ಮತ್ತು ತತ್ವಗಳು ದಾರಿದೀಪ ಎಂದರು. ಬಹುತ್ವ ಭಾರತದ ನೆಲೆಯನ್ನು ಸದೃಢಗೊಳಿಸಲು ಗಾಂಧೀಜಿಯವರ ತತ್ವ ಚಿಂತನೆ ಅತ್ಯಂತ ಪ್ರಸ್ತುತ ಎಂದು ನಾಡೋಜ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರದ ವತಿಯಿಂದ ಏರ್ಪಡಿಸಲಾಗಿದ್ದ ಗಾಂಧೀಜಿಯವರ 157ನೇ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು

0: ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರ್ಬಾ ಅವರೊಂದಿಗೆ 1915 ಮೇ 8 ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಅಂದು ಆಗಿನ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ತಮ್ಮ ರಾಜಕೀಯ ಗುರುಗಳಾಗಿದ್ದ ಗೋಪಾಲಕೃಷ್ಣ ಗೋಖಲೆ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಿದ್ದರು. ಅದರ ನೆನಪಿಗಾಗಿ ಈ ಸಭಾಂಗಣಕ್ಕೆ ಬಾಪೂಜಿ ಅವರ ಹೆಸರು ಇರಿಸಲಾಗಿದ್ದು ಈಗ ಇದೇ ಆವರಣದಲ್ಲಿ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ನಿರ್ಮಿಸಲಾಗಿದೆ. ಮಡಿಕೇರಿಯಲ್ಲಿ ನಿರ್ಮಾಣವಾಗುತ್ತಿರುವ ಗಾಂಧಿ ಸ್ಮಾರಕ ಉದ್ಯಾನವನಕ್ಕೆ ಶಾಸಕರ ನಿಧಿಯಿಂದ 20 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಮಡಿಕೇರಿ ಶಾಸಕ ಡಾ ಮಂತರ್ಗೌಡ ತಿಳಿಸಿದ್ದಾರೆ. ಮಡಿಕೇರಿಯ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ 157 ಜನ್ಮ ವರ್ಷಾಚರಣೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ 122 ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಾಂಧಿ ಸ್ಮಾರಕ ಉದ್ಯಾನವನ ನಿರ್ಮಾಣಕ್ಕೆ ಸರ್ಕಾರ ಈ ಹಿಂದೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿತ್ತು. ಈಗ 20 ಲಕ್ಷ ಬಿಡುಗಡೆ ಮಾಡಿದ್ದು ಕಾಮಗಾರಿ ಕೈಗೊಂಡು ಶೀಘ್ರದಲ್ಲಿಯೇ ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ಎಸ್ಐಆರ್ ನಂತರದ ಗೈರು ಸ್ಥಳಾಂತರ, ಮೃತ ನಕಲಿ ಮತದಾರರ ಪಟ್ಟಿ ಮರುಪರಿಶೀಲನೆ ಹಾಗೂ ಹೆಸರು ಬಿಟ್ಟು ಹೋದ ಅರ್ಹ ಮತದಾರರ ಹೆಸರನ್ನು ಮತ್ತೆ ಸೇರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಭಾರತ ಚುನಾವಣಾ ಆಯೋಗ ಎಲ್ಲ ರಾಜ್ಯಗಳ ಚುನಾವಣಾಧಿಕಾರಿಗಳಿಗೆ ಆದೇಶ ನೀಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಆಯೋಗದ ಈ ಆದೇಶ ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ. ರಾಜ್ಯ ಚುನಾವಣಾ ಆಯೋಗದ ಎದುರು ಧರಣಿ ನಡೆಸಿದ ಪರಿಣಾಮವಾಗಿ ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವ ಈ ಆದೇಶವನ್ನು ನಾವು ಸ್ವಾಗತಿಸುತ್ತೇವೆ ಎಂದಿದ್ದಾರೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಸದಾ ಬದ್ಧವಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ರೈತರ ಬದುಕು, ಬೆಳೆ ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದ ಬರ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸುತ್ತಾ ಅಗತ್ಯ ಕ್ರಮಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತಿದ್ದೇವೆ ಎಂದಿದ್ದಾರೆ. ಈಗಾಗಲೇ 177 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದ್ದು, ಇದೀಗ ಮತ್ತೆ 40 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಸಂಖ್ಯೆ 217 ಏರಿಕೆಯಾಗಿದೆ. ರೈತರ ಸಂಕಷ್ಟದ ಸಂದರ್ಭದಲ್ಲಿ ನೆರವಿನ ಹಸ್ತಚಾಚಿ ಅವರ ಬದುಕಿಗೆ ಭರವಸೆಯಾಗಿ ಸರ್ಕಾರ ಸದಾ ಬೆನ್ನಿಗೆ ನಿಲ್ಲಲಿದೆ ಎಂದು ಸಂದೇಶದಲ್ಲಿ ಭರವಸೆ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಕುರಿತ ಒಂದು ನೋಟ ಇಲ್ಲಿದೆ. ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಎನ್ನುವುದು ಸರ್ಕಾರಿ ಇಲಾಖೆಗಳು ಸರಕು ಸೇವೆಗಳು ಮತ್ತು ಕಾಮಗಾರಿಗಳನ್ನು ಖರೀದಿಸುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಂತ್ರಜ್ಞಾನದ ಮೂಲಕ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿಸುವ ವ್ಯವಸ್ಥೆಯಾಗಿದೆ. 2016 ಆಗಸ್ಟ್ 9 ಸಾರ್ವಜನಿಕ ಸಂಗ್ರಹಣೆಗಾಗಿ ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್ GeM ಆನ್ಲೈನ್ ವೇದಿಕೆ ಆರಂಭಗೊಂಡಿತು. ಇದು ದೇಶಾದ್ಯಂತ ಸಾರ್ವಜನಿಕ ಖರೀದಿಯ ಸ್ವರೂಪವನ್ನೇ ಬದಲಾಯಿಸಿತು. ಇದಕ್ಕೂ ಮೊದಲು ಸರ್ಕಾರಿ ಖರೀದಿಯು ಪ್ರತ್ಯೇಕ ಇಲಾಖಾ ಟೆಂಡರ್ಗಳು, ದರ ಒಪ್ಪಂದಗಳು ಮತ್ತು ಮಧ್ಯವರ್ತಿಗಳ ಮೂಲಕ ನಡೆಯುತ್ತಿತ್ತು. ಸೀಮಿತ ಸ್ಪರ್ಧೆ, ನಿಧಾನ ಪ್ರಕ್ರಿಯೆ ಮತ್ತು ಯಾರಿಗೆ ಏನನ್ನು ನೀಡಬಹುದು ಎಂಬುದರ ಕುರಿತು ವಿವೇಚನೆಗೆ ಸಾಕಷ್ಟು ಅವಕಾಶವಿರುತ್ತಿತ್ತು. ಜಿಇಎಂನಲ್ಲಿ ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಗಳು ಸಾಮಾನ್ಯ ಕ್ಯಾಟ್ಲಾಗ್ನಿಂದ ಖರೀದಿಸುತ್ತವೆ ಮತ್ತು ಒಬ್ಬ ವ್ಯಕ್ತಿಯ ಉದ್ಯಮ ಸೇರಿದಂತೆ

ಯಾವುದೇ ನೋಂದಾಯಿತ ಮಾರಾಟಗಾರರು ಪಟ್ಟಿ ಮಾಡಬಹುದು ಮತ್ತು ನಡುವೆ ವಿತರಕರಿಲ್ಲದೆ ನೇರವಾಗಿ ಅವರಿಗೆ ಮಾರಾಟ ಮಾಡಬಹುದು. ಬೆಲೆಗಳು, ವಿವರಗಳು ಮತ್ತು ಮಾರಾಟಗಾರರು ವೇದಿಕೆಯಲ್ಲಿರುವ ಎಲ್ಲರಿಗೂ ಗೋಚರಿಸುತ್ತಾರೆ. ಇದರಿಂದ ಪಾರದರ್ಶಕತೆ ಸಾಧ್ಯವಾಯಿತು. ಜಿಇಎಂನಿಂದಾಗಿ ಸಾರ್ವಜನಿಕ ಖರೀದಿಯು ವಿವೇಚನೆಯಿಂದ ನೈಜ ಸಮಯದಲ್ಲಿ ಗೋಚರಿಸುವ ಮುಕ್ತ ಸ್ಪರ್ಧೆಗೆ ಸ್ಥಳಾಂತರಗೊಂಡಿತು. ಯಾದಗಿರಿ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಕೃಷಿ ಕ್ಷೇತ್ರದ ಮೇಲಿನ ಅದರ ಪರಿಣಾಮಗಳನ್ನು ನೇರವಾಗಿ ಪರಿಶೀಲಿಸಿ ವಾಸ್ತವಾಂಶಗಳ ಆಧಾರದಲ್ಲಿ ವರದಿ ಸಿದ್ಧಪಡಿಸಲು ಕೇಂದ್ರ ಸರ್ಕಾರದ ಅಂತರ್ ಸಚಿವಾಲಯ ಕೇಂದ್ರ ತಂಡ ಇಂದು ಮತ್ತು ನಾಳೆ ಜಿಲ್ಲೆಯಲ್ಲಿ ಅಧ್ಯಯನ ನಡೆಸಲಿದೆ. 2026-27 ಸಾಲಿನ ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ರಾಜ್ಯದ 101 ಬರಪೀಡಿತ ತಾಲೂಕುಗಳಿಗೆ ಭೇಟಿ ನೀಡುತ್ತಿರುವ ಕೇಂದ್ರ ತಂಡ ಇಂದು ಜಿಲ್ಲೆಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಜಿಲ್ಲಾ ಪರ ವಿಶ್ಲೇಷಣಾ ಸಭೆ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನ ಆಚರಣೆ. ರಾಜ್ಯದ 87 ಗಾಂಧಿ ಹೆಜ್ಜೆ ಗುರುತಿನ ಸ್ಥಳಗಳಲ್ಲಿ ಸ್ಮಾರಕ ಸ್ತಂಭ ನಿರ್ಮಾಣ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಅನುಷ್ಠಾನ. ಮತದಾರರ ಪಟ್ಟಿ ಮರುಪರಿಶೀಲನೆಗೆ ಭಾರತ ಚುನಾವಣಾ ಆಯೋಗ ಸೂಚನೆ. ದೇಶದ ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಹೇಳಿಕೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಸದಾ ಬದ್ಧ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 7:16:47 ಸಮಯ ಆಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭ ದಿನ. ಇದು ನಿಮ್ಮ ವಾಣಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಕೇಳೋಣ ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು, ಚಿತ್ರಗೀತೆಗಳು ಹಾಗೂ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಕೇಳಿ ಶುಭೋದಯ ಕರ್ನಾಟಕ,
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಸಾಧಾರಣ ವ್ಯಕ್ತಿತ್ವ, ಅಪಾರ ಪಾಂಡಿತ್ಯ, 5 ಭಾಷೆಗಳನ್ನು ಬಲ್ಲವರು, ಒಳ್ಳೆ ವಾಗ್ಮಿ, ಕಿರಿಯರಿಗೆ ಆದರ್ಶ, ಮಾರ್ಗದರ್ಶಕರು, ಸಾಹಿತಿ, ಪತ್ರಿಕೋದ್ಯಮಿ, ಅನುವಾದಗಳನ್ನು ಮಾಡ್ತಾ ಇದ್ರು, ಏಕೀಕರಣ ಸ್ವಾತಂತ್ರ್ಯ ಸಂಗ್ರಾಮಗಳಲ್ಲಿ ಸಕ್ರಿಯರಾಗಿದ್ದರು, ಪ್ರಕಾಶನ ಮಾಡಿದರು, ಇತಿಹಾಸವನ್ನು ಅಧ್ಯಯನ ಮಾಡಿದವರು, ಶಾಸನ ತಜ್ಞರು. ತಿ ತಾ ಶರ್ಮರು, ತಿರುಮಲೆ ತಾತಾಚಾರ್ಯ ಶರ್ಮ. ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಅಪಾರ ಜ್ಞಾನ ಹೊಂದಿದ್ದ ತೀತಾ ಶರ್ಮರು ಮಹಾತ್ಮ ಗಾಂಧೀಜಿಯವರ ಕಟ್ಟ ಅನುಯಾಯಿ. ಅಹಮದಾಬಾದ್ ಸಬರಮತಿ ಆಶ್ರಮಗಳಲ್ಲಿ ಗಾಂಧೀಜಿಯವರ ಜೊತೆಗೆ ಇದ್ದವರು. ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗಲೂ ಅವರನ್ನು ಸತ್ಕರಿಸಿ ಅವರ ಜೊತೆ ಉಳಿದು ಸೇವೆ ಮಾಡಿದವರು. ಈ ದಿನ ತೀತಾ ಶರ್ಮಾ ಅವರು ಗಾಂಧೀಜಿಯವರ ಬಗ್ಗೆ ನೆನಪಿಸಿಕೊಂಡಿರುವುದು, ಅವರ ಒಡನಾಟದ ಮೆಲುಕು ಹಾಕಿರುವುದನ್ನ ಆಲಿಸೋಣ, ಕೇಳಿ.
3: ಗಾಂಧೀಜಿ ಕುಮಾರ ಪಾರ್ಕ್ನಲ್ಲಿ, ರೈಸೂರಿನಲ್ಲಿ, ನಂದಿದುರ್ಗದಲ್ಲಿ ಅವರು ಇದ್ದಾಗ ಅವರ ಸೇವೆ ಸಲ್ಲಿಸುವ ಭಾಗ್ಯ ನನಗಾಗಿತ್ತು. ಕುಮಾರ ಪಾರ್ಕಿಗೆ ಗಾಂಧೀಜಿ ಬಂದು ಇಳಿದರು. ನಾನು ಅವರನ್ನು ಕಂಡು ನಮಸ್ಕಾರ ಮಾಡಿದೆ. ಅವರು, ಎಲ್ಲಿ ನನ್ನ ತಂಗಿ, ಅವರನ್ನು ಏಕೆ ಕರ್ತರಲಿಲ್ಲ ಎಂದು ಕೇಳಿದರು. ಸಂಕೋಚದಿಂದ ನಾನು ತಲೆಬಾಗಿ ನಿಂತೆ. ಕೂಡಲೇ ರಾಜಾಜಿಯವರು ಆಕೆ ಗರ್ಭಿಣಿ ಎಂದರು. ಹೆರಿಗೆ ದಿನಗಳು ಎಂದೇ ನಾನು ಸೇರಿಸಿದೆ. ಬಾಪೂಜಿ ನಗುತ್ತಾ ನನ್ನ ಕಡೆ ನೋಡಿ, ಇವನು ಆಯ್ಮ್ ವೆರಿ ಗುಡ್ ಮಿಡ್ವೈಫ್, ನಾನು ಒಳ್ಳೆಯ ಸುಲಿಗಿತ್ತು ಎಂಬುದು ಗೊತ್ತು ಎಂದರು. ತಕ್ಷಣ ಸ್ವರ್ಗವಾಸಿ ಡಾಕ್ಟರ್ ಪುಣ್ಯಕಣ್ಣನ್ರವರು ತಮ್ಮ ಕಾರನ್ನು ಮನೆಗೆ ಕಳುಹಿಸಿ ನಮ್ಮ ಆಕೆಯನ್ನು ಕರೆಸಿದರು. ಅವರು ಬಂದು ವೀಣೆ ಬಾರಿಸಿ ಒಂದೆರಡು ಹಾಡುಗಳನ್ನು ಹಾಡಿದರು. ಬಾಪೂಜಿಗೆ ಆಗ ಸಮಾಧಾನವಾಯಿತು. ಇನ್ನೊಂದು ಸಲ ಗಾಂಧೀಜಿ ಕುಮಾರ ಪಾರ್ಕ್ನಲ್ಲಿ ಬಿಡಾರ ಮಾಡಿದ್ದರು. ಅಂದು ಬೆಂಗಳೂರು ಬಿಡುವು ದಿನ. ಅವರ ದರ್ಶನಾಪೇಕ್ಷೆಗಳು, ಅವರ ಹಸ್ತಾಕ್ಷರ ವಹಿಸಿ ಬಂದವರು ಅಸಂಖ್ಯಾತ. ನಾನು ಬಾಪೂಜಿ ಪಕ್ಕದಲ್ಲಿ ಕೂತು ಅಪೇಕ್ಷಕರ ಸ್ವಹಸ್ತಾಕ್ಷರ ಪುಸ್ತಕಗಳನ್ನು ಬಾಪೂಜಿಯವರ ಮುಂದಿಡುತ್ತಿರುವ ಹಾಗೆಯೇ ಬಾಪೂಜಿ ಬಲಗೈಯಲ್ಲಿ ಸಹಿ ಹಾಕುತ್ತಾ ಎಡಗೈ ಹಸ್ತವನ್ನು ಆಡಿಸುವರು. 5 ರೂಗಳು ಎಂದು ಅದಕ್ಕೆ ಅರ್ಥ. ಕೂಡಲೇ 5 ರೂಗಳ ನೋಟುಗಳ ಸುರಮಳೆ. ಹಸ್ತಾಕ್ಷರ ಬೇಡಿಕೆ ಹೆಚ್ಚುತ್ತಾ ಬಂತು. ರೈಲಿಗೆ ಹೊರಡುವ ಸಮಯವೂ ಹೆಚ್ಚುತ್ತಾ ಬಂತು. ಬಾಪೂಜಿ 2 ಹಸ್ತುಗಳನ್ನು ಎತ್ತಿ 10 ಬೆರಳುಗಳನ್ನು ತೋರಿಸುವರು. ಕೂಡಲೇ 10 ರೂಗಳ ನೋಟುಗಳ ವೃಷ್ಟಿ. ಕಡೆಗೆ ಬಾಪೂಜಿ ನನ್ನನ್ನು ನೋಡುತ್ತಾ, ನನ್ನ ಹಸ್ತಾಕ್ಷರ ನಿನಗೆ ಬೇಡವೋ ಅಂದರು. ನಗುತ್ತಾ, ಏಕೆ ಬೇಡ ಬಾಪೂಜಿ ಎಂದೆ. ತಕ್ಷಣ ಅವರು ಒಂದು ಚೂರು ಕಾಗದವನ್ನು ಎಳೆದುಕೊಂಡು ಭಗವದ್ಗೀತೆಯ ಶ್ಲೋಕವನ್ನು ಬರೆದು ನನ್ನ ಕೈಯಲ್ಲಿಟ್ಟರು. ಆಳಿದ ಮಹಾಸ್ವಾಮಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ರಜತೋತ್ಸವ. ಆ ಸಂದರ್ಭಕ್ಕೆ ವಿಶ್ವಕರ್ನಾಟಕದ ವಿಶೇಷ ಸಂಚಿಕೆಯನ್ನು ಹೊರಡಿಸುವ ಪ್ರಯತ್ನವಾಗುತ್ತಿತ್ತು. ಗಾಂಧೀಜಿಯವರನ್ನು ಒಂದು ಸಂದೇಶ ಕೇಳಿದೆ. ಆಗ ಅವರು, ನಿನ್ನ ಪತ್ರಿಕೆಯ ನೀತಿ ರೀತಿಗಳೇನು? ಪತ್ರಿಕೆಗೆ ನಿಷಿದ್ಧವಾದ ವಸ್ತುಗಳ ಪ್ರಕಟಗಳನ್ನು ಸ್ವೀಕರಿಸುವೆಯಾ? ಈ ರೀತಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕುತ್ತಾ ಬಂದರು. ಎಲ್ಲಕ್ಕೂ ನಾನು ಉತ್ತರವಿತ್ತೆ. ಅನಂತರ ಅವರು ಪತ್ರಿಕೆಯ ಹಲವು ಸಂಚಿಕೆಗಳನ್ನು ತಂದು ಸಂಪಾದಕೀಯ ಲೇಖಗಳಲ್ಲಿ ಕೆಲವನ್ನು ಆರಿಸಿ ಓದಿ ನನಗೆ ಕೇಳಿಸು ಅಂದರು. ವಿಶ್ವ ಕರ್ನಾಟಕದ ವಾರಪತ್ರಿಕೆಯ ಸಂಚಿಕೆಗಳನ್ನು ಬೈಂಡ್ ಮಾಡಿಸಿಟ್ಟಿದ್ದೆ. ಅವುಗಳನ್ನು ತಂದು ನಿಶ್ಚಿತ ಕಾಲದಲ್ಲಿ ಸಂಪಾದಕೀಯ ಟಿಪ್ಪಣಿಗಳನ್ನು ಓದುತ್ತಾ ಹೋದೆ. ಪುಟಗಳನ್ನು ತಿರುವಿ ಹಾಕುತ್ತಾ ಪ್ರಕಟಣೆಗಳನ್ನು ನೋಡಿದರು. ನಾಳೆ ಮತ್ತೆ ಬಂದು ಓದು ಅಂದರು. ನನ್ನ ಮಿತ್ರರಾದ ಶ್ರೀ ನಿಟ್ಟೂರು ಶ್ರೀನಿವಾಸರಾಯರು ಅಂದು ಆ ಕೆಲಸ ಮಾಡಿದರು. ತಮಗೆ ಸಮಾಧಾನವಾಯಿತು ಎಂದು ಹೇಳಿ, ಇಫ್ ಆಲ್ ದಿ ಕಂಡೀಷನ್ಸ್ ಐ ಹ್ಯಾವ್ ಸೆಟ್ ಫೋರ್ತ್ ಆರ್ ಸ್ಯಾಟಿಸ್ಫೈಡ್, ದೇರ್ ಈಸ್ ನೋ ರೀಸನ್ ವೈ ಮೈಸೂರ್ ಶುಡ್ ನಾಟ್ ಬಿ ಕಾಲ್ಡ್ ರಾಮರಾಜ್ಯ. ಇನ್ನೊಂದು ಸಂದರ್ಭ, ನನ್ನ ಹಿರಿಯ ಮಗ 2-3 ವರ್ಷದ ಕೂಸು. ನನ್ನಾಕೆ ಕೂಸನ್ನು ಬಾಪೂಜಿಯ ಮುಂದಿಟ್ಟು ಆಶೀರ್ವಾದ ಮಾಡಬೇಕು ಬಾಪೂಜಿ ಅಂದರು. ಅವರು ಮಗುವಿನ ತಲೆ ಸವರಿ ಬೆನ್ನು ತಟ್ಟುತ್ತಾ, ಬಿ ಎ ಬೆಟರ್ ಟ್ರಾನ್ಸ್ಲೇಟರ್ ದ್ಯಾನ್ ಯುವರ್ ಫಾದರ್ ಅನ್ನುತ್ತಾ ನನ್ನ ಕಡೆ ನೋಡಿ ಪಕ್ಕಪಕ್ಕನೆ ನಕ್ಕರು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ತೀತಾ ಶರ್ಮಾ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
4: ಸರ್ವೋದಯವಾಗಲಿ ಸರ್ವರಲಿ.
1: ಕನ್ನಡ ಭಾರತಿ ಕಾರ್ಯಕ್ರಮ ಈ ಸಂಜೆ 6:55 ಮರುಪ್ರಸಾರವಾಗಲಿದೆ. ವಿದ್ವಾಂಸರಾದ ತೀತಾ ಶರ್ಮಾ ಅವರ ಮಾತುಗಳನ್ನು ನೀವು ಮತ್ತೆ ಕೇಳಬಹುದು. ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಾ? ಕೇಳ್ತಾ ಕೇಳ್ತಾ ಶುಭ ದಿನ, ಶುಭೋದಯ, ನಾದೋಪಾಸನೆ, ಭಕ್ತಿಗೀತೆಗಳು ಚೆನ್ನಾಗಿತ್ತು. ಹಾಗೆ ಈಗ ತಾನೇ ಪ್ರಸಾರವಾದ ಕನ್ನಡ ರತ್ನ ಭಂಡಾರ ಎಲ್ಲವೂ ಕೂಡ ಸೊಗಸಾಗಿದೆ. ನಾವು ಸಹ ವಿವಿಧ ಭಾರತೀಯ ಜೊತೆಯಾಗಿದ್ದೇವೆ ಅಂಥೇಳಿ ನೀವೆಲ್ಲ SMS ಕಳಿಸ್ತಾ ಇದ್ದೀರಿ. ಹಾಗೆಯೇ ಯಾರಿಗಾದರೂ ನಾನು ಕೂಡ ವಿವಿಧ ಭಾರತಿಗೆ SMS ಕಳಿಸ್ಬೇಕು ಅಂತ ಅನಿಸಿದ್ರೆ ನಮ್ಮ ಸಂಖ್ಯೆಯನ್ನು ನೀವು ಬರೆದಿಟ್ಕೊಳ್ಳಿ. ವಿವಿಧ ಭಾರತಿಗೆ ನಿಮ್ಮ ಹೆಸರು, ನಿಮ್ಮ ಊರನ್ನು ಸೇರಿಸಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ ತಿಳಿಸಬಹುದು. ನೀವು ಮೆಸೇಜ್ ಮಾಡಬೇಕು ಅಂದರೆ ನಮ್ಮ ಸಂಖ್ಯೆ 9483091029. ಹೌದು, ವಿವಿಧ ಭಾರತೀಯ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು 9483091029 ಈ ಸಂಖ್ಯೆಗೆ SMS ಮಾಡಬಹುದು.

ಸಮಯವಾಗಿದೆ 7:23:40. ಈಗೊಂದು ಭಾವಗೀತೆಯನ್ನ ಕೇಳೋಣ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವ ಕವಿತೆ. ಉಪಾಸನ ಮೋಹನ್ ಅವರ ಸಂಗೀತ ಸಂಯೋಜನೆಯಲ್ಲಿ ನಾಗಚಂದ್ರಿಕಾ ಭಟ್ ಅವರು ಈ ಹಾಡಿಗೆ ದನಿಯಾಗಿದ್ದಾರೆ.

0: ಮಧುರವಾದ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆಗೆ ಯಶವಂತ್ ಹಳಬಂಡಿ ಹಾಗೂ ನಿರ್ಮಲಾ ಕುಲಕರ್ಣಿ ಅವರು ಧ್ವನಿಯಾಗಿದ್ದ ಗೀತೆ ಈಗ ತಾನೇ ಪ್ರಸಾರವಾಯಿತು. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: ನಮ್ಮ ಏಳ್ಗೆಗಾಗಿ ಬೆವರು ಸುರಿಸಿದ ಅಪ್ಪ, ಆಕಾಶದಷ್ಟು ಪ್ರೀತಿ ತೋರಿದ ಅಮ್ಮ, ಒಳಿತನ್ನು ಹಾರೈಸಿದ ಬಂಧುಗಳನ್ನ ಎಂದಿಗೂ ಮರೆಯದಿರೋಣ. ತಂದಾರೆ
2: ನಮ್ಮನ್ನು ಸರ್ವಸ್ವವೆಂದು ತಿಳಿದು ಸಾಕಿ ಸಲಹಿದ ತಂದೆ ತಾಯಿಯೊಂದಿಗೆ ಕಳೆಯಲು ದಿನದ ಕೆಲವು ಕ್ಷಣಗಳನ್ನಾದರೂ ಮೀಸಲಿಡೋಣ.
1: ಸ್ವಂತ ಸುಖದ ಬಗ್ಗೆ ಮಾತ್ರ ಗಮನಹರಿಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ.
2: ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ.
0: ಸಮಯ 7:35. ಇನ್ನೀಗ ಕೇಳೋಣ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆನಂತರ 7:45 ಪ್ರಾಯೋಜಿತ ಕಾರ್ಯಕ್ರಮ, ಮತ್ತೆ ಭಾವಗೀತೆಗಳು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತವೆ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳ ತಡೆಗೆ WTO ನಿಯಮಗಳ ಪಾಲನೆಗೆ ಭಾರತ ಕರೆ. ವೈದ್ಯಕೀಯ ಕ್ಷೇತ್ರಕ್ಕೆ ರೋಬೋಟಿಕ್ಸ್, ಎಐ ಮತ್ತು ನ್ಯಾನೋ ವಿಜ್ಞಾನ ದಿಕ್ಸೂಚಿ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. G7 ರಾಷ್ಟ್ರಗಳಿಂದ 100 ದಶಲಕ್ಷ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧಾರ. ಭಾರತ ಸರ್ಕಾರದಿಂದ ಅನುಮೋದಿತ ಹಸಿರು ಇಂಧನ ಕಾರಿಡಾರ್ ಕುರಿತು ವಿಶ್ವಸಂಸ್ಥೆ ಶ್ಲಾಘನೆ. ಏಷ್ಯನ್ ಗೇಮ್ಸ್ ಮಹಿಳಾ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಕುಂಕುಮ್ ಮೊಹೋತ್. ವಾರ್ತೆಗಳ ವಿವರ: ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಯನ್ನು ಸರಿಪಡಿಸಲು ವಿಶ್ವ ವ್ಯಾಪಾರ ಸಂಸ್ಥೆ WTOನ ನಿಯಮಗಳಿಗೆ ಬದ್ಧವಾದಂತಹ ವಿಧಾನವನ್ನು ಅನುಸರಿಸಲು ಭಾರತ ಕರೆ ನೀಡಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವಾಣಿಜ್ಯ ಸಚಿವರ ಸಭೆಯ ಸಮಾರೋಪ ದಿನದ ಅಧಿವೇಶನದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಸಬ್ಸಿಡಿಗಳ ಮೂಲಕ ಒಂದೇ ಪ್ರದೇಶದಲ್ಲಿ ಉತ್ಪಾದನೆ ಕೇಂದ್ರೀಕೃತಗೊಳ್ಳುವುದು ವ್ಯಾಪಾರ ವ್ಯತ್ಯಯಕ್ಕೆ ಕಾರಣವಾಗುತ್ತದೆಯೇ ಹೊರತು ಕೈಗಾರಿಕಾ ಸಾಮರ್ಥ್ಯವಲ್ಲ. ಪೂರೈಕೆ ಸರಪಳಿಯ ವೈವಿಧೀಕರಣದ ನೆಪದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಕೈಗಾರೀಕರಣದ ಹಕ್ಕನ್ನು ಕಸಿದುಕೊಳ್ಳಬಾರದು ಎಂದು ಆಗ್ರಹಿಸಿದರು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕತೆಯಾಗಿದ್ದು ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ವಿಶ್ವಾಸಾರ್ಹ ಕೊಂಡಿಯಾಗಿ ಹೊರಹೊಮ್ಮುತ್ತಿದೆ. ನಿಯಮ ಆಧಾರಿತ, ಪಾರದರ್ಶಕ ಮತ್ತು ತಾರತಮ್ಯ ರಹಿತ ಬಹುವಿಧ ವ್ಯಾಪಾರ ವ್ಯವಸ್ಥೆಗೆ ಭಾರತ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವರು ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾದ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ಪುನಶ್ಚೇತನ ಸೇರಿದಂತೆ ವೈದ್ಯಕೀಯ ಕ್ಷೇತ್ರದ ಎಲ್ಲಾ ವಿಭಾಗಗಳಲ್ಲಿ ರೋಬೋಟಿಕ್ಸ್ ತಂತ್ರಜ್ಞಾನ ಪ್ರಮುಖ ಸಾಧನವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸಾ ಸಂಘದ ಅಂತಾರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೋಬೋಟಿಕ್ಸ್, ಕೃತಕ ಬುದ್ಧಿಮತ್ತೆ ಮತ್ತು ನ್ಯಾನೋ ವಿಜ್ಞಾನ ತಂತ್ರಜ್ಞಾನಗಳ ಸಮ್ಮಿಲನ ನಿಖರ ಮತ್ತು ಸೂಕ್ತ ಆರೋಗ್ಯ ರಕ್ಷಣಾ ವ್ಯವಸ್ಥೆಗೆ ಸದೃಢ ಅಡಿಪಾಯ ಹಾಕಲಿದೆ ಎಂದು ಹೇಳಿದ್ದಾರೆ. ಜಿನೋಮ್ ಇಂಡಿಯಾ ಯೋಜನೆ ಕುರಿತು ಮಾತನಾಡಿದ ಸಚಿವರು, ಈಗಾಗಲೇ 10,000 ವ್ಯಕ್ತಿಗಳ ಜೀನ್ ಸೀಕ್ವೆನ್ಸಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಭವಿಷ್ಯದಲ್ಲಿ ಪ್ರತಿಯೊಬ್ಬ ನವಜಾತ ಮಗುವಿನ ಜೀನ್ ಸೀಕ್ವೆನ್ಸಿಂಗ್ ಮಾಡುವ ಹಂತಕ್ಕೆ ತಂತ್ರಜ್ಞಾನ ತಲುಪಲಿದೆ ಎಂದು ಹೇಳಿದ್ದಾರೆ. ಏರಿಕೆಯಾಗುತ್ತಿರುವಂತಹ ಇಂಧನ ದರಗಳನ್ನು ತಗ್ಗಿಸುವ ಉದ್ದೇಶದಿಂದ 4 ತಿಂಗಳ ಅವಧಿಯಲ್ಲಿ 100 ದಶಲಕ್ಷ ಬ್ಯಾರೆಲ್ ತೈಲವನ್ನು ಬಿಡುಗಡೆ ಮಾಡಲು G7 ರಾಷ್ಟ್ರಗಳು ಒಪ್ಪಿಕೊಂಡಿವೆ. ಮೊದಲ 20 ದಿನಗಳಲ್ಲಿ ಗಣನೀಯ ಪ್ರಮಾಣದ ಡೀಸೆಲ್ ಅನ್ನು ಬಿಡುಗಡೆ ಮಾಡಲು ಯೋಜಿಸಲಾಗಿದೆ. ಅಮೆರಿಕದಲ್ಲಿ ಡೀಸೆಲ್ ಬೆಲೆ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ನವೆಂಬರ್ನಲ್ಲಿ ನಡೆಯಲಿರುವ ಮಧ್ಯಂತರ ಚುನಾವಣೆಗಳ ಮುನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಆಡಳಿತದ ಮೇಲೆ ಇದು ಒತ್ತಡ ಹೆಚ್ಚಿಸಿದೆ. ಯುರೋಪ್ ರಾಷ್ಟ್ರಗಳು ತಮ್ಮ ಸಂಗ್ರಹದಿಂದ ಹೆಚ್ಚಿನ ಪ್ರಮಾಣದ ಡೀಸೆಲ್ ಬಿಡುಗಡೆಗೆ ಒಪ್ಪಿಕೊಂಡಿದ್ದು, ಪ್ರಕ್ರಿಯೆ ತಕ್ಷಣ ಆರಂಭವಾಗಲಿದೆ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಇವರೊಂದಿಗೆ ದೂರವಾಣಿ ಮಾತುಕತೆಯ ಬಳಿಕ ಈ ಘೋಷಣೆಯನ್ನು ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಈ ತೈಲ ಬಿಡುಗಡೆ ಪ್ರಕ್ರಿಯೆಯನ್ನು ಸಮನ್ವಯಗೊಳಿಸಲಿದೆ ಎಂದು ಫ್ರಾನ್ಸ್ ತಿಳಿಸಿದೆ. ಇರಾನ್ ಒಳಗೊಂಡ 8 ತಿಂಗಳ ಸಂಘರ್ಷದ ಹಿನ್ನೆಲೆಯಲ್ಲಿ ಅಮೆರಿಕ ಸೇರಿದಂತೆ ಹಲವು ರಾಷ್ಟಗಳಲ್ಲಿ

0: ಇಂಧನ ಬೆಲೆ ಏರಿಕೆಯಾಗಿರುವ ಸಂದರ್ಭದಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಭಾರತ ಸರ್ಕಾರ 1.86 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಹಸಿರು ಇಂಧನ ಕಾರಿಡಾರ್ ಹಂತ 3 ಯೋಜನೆಗೆ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಶ್ಲಾಘಿಸಿದೆ. ಈ ಬೃಹತ್ ಯೋಜನೆ ದೇಶದ ಆರ್ಥಿಕತೆಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ಪ್ರಯೋಜನ ನೀಡಲಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಕಾರ್ಯಕಾರಿ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಬಣ್ಣಿಸಿದ್ದಾರೆ. ಈ ಯೋಜನೆ ಭಾರತದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯವನ್ನು ಹೆಚ್ಚಿಸಿ ಬ್ಯಾಟರಿ ಸಂಗ್ರಹಣಾ ವ್ಯವಸ್ಥೆ ಮತ್ತು ವಿದ್ಯುತ್ ಗ್ರಿಡ್ಗಳನ್ನು ಬಲಪಡಿಸಲಿದೆ. ಇದರಿಂದ ತಯಾರಿಕೆ ಮತ್ತು ಇಂಧನ ಕ್ಷೇತ್ರದಲ್ಲಿ ಬೃಹತ್ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ. ಕೇಂದ್ರ ಸಂಪುಟ ಈ ಯೋಜನೆಗೆ ಒಟ್ಟು 1,86,405 ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿದ್ದು, ಇದರಲ್ಲಿ 54,082 ಕೋಟಿ ರೂಪಾಯಿಗಳನ್ನು ಕೇಂದ್ರದ ಆರ್ಥಿಕ ನೆರವಿನ ರೂಪದಲ್ಲಿ ಒದಗಿಸಲಾಗಿದೆ. ಕರ್ನಾಟಕದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ಇಂದಿನಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು, ಇಂದಿನಿಂದ ಇದೇ 6ರವರೆಗೆ ಪ್ರವಾಸವನ್ನು ಕೈಗೊಳ್ಳಲಿದೆ. ಮೊದಲನೆಯ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೆಯ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೆಯ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರ್ಮಾಲಾ ಯೋಜನೆ ಕುರಿತಾದಂತಹ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಚಾಲನೆ ನೀಡಲಾದಂತಹ ಸಾಗರ್ಮಾಲಾ ಯೋಜನೆಯು ಬಂದರುಗಳನ್ನು, ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆ ಮತ್ತು ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಮತ್ತು ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ, ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರ್ಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014ರಲ್ಲಿ ಇದ್ದಂತಹ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನವನ್ನು ಪಡೆದುಕೊಂಡಿದ್ದು, ಕರಾವಳಿ ಸರಕು ಸಾರಿಗೆಯಲ್ಲಿಯೂ ಬೃಹತ್ ಪ್ರಗತಿಯನ್ನು ಕಂಡುಬಂದಿದೆ. ಭಾರತ ಮತ್ತು ಕೆನಡಾ ನಡುವಿನ ಮುಂದಿನ ಸುತ್ತಿನ ವ್ಯಾಪಾರ ಮಾತುಕತೆಗಳು 5ನೇ ಅಕ್ಟೋಬರ್ ಪುನರಾರಂಭಗೊಳ್ಳಲಿವೆ. ವರ್ಷದ ಅಂತ್ಯದೊಳಗೆ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಎರಡೂ ದೇಶಗಳು ಮಾತುಕತೆಗಳನ್ನು ತ್ವರಿತಗೊಳಿಸುತ್ತಿವೆ ಎಂದು ಕೆನಡಾದ ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಮನಿಂದರ್ ಸಿಧು ತಿಳಿಸಿದ್ದಾರೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವ್ಯಾಪಾರ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಸಿಧು ಭೇಟಿಯಾಗಿ ಮಾತುಕತೆ ನಡೆಸಿದ್ದರು. ಮುಂಬೈನಲ್ಲಿ 4ನೇ ಸುತ್ತಿನ ಮಾತುಕತೆ ಪೂರ್ಣಗೊಂಡ ಬಳಿಕ 5ನೇ ಅಕ್ಟೋಬರ್ ಮುಂದಿನ ಸುತ್ತು ಆರಂಭವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ಪ್ರಸ್ತುತ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ $30 ಶತಕೋಟಿಗಿಂತ ಹೆಚ್ಚಿದ್ದು, 2030ರ ವೇಳೆಗೆ ಇದನ್ನು $70 ಶತಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ಈ ನಡುವೆ ಈ ತಿಂಗಳು ಸುಮಾರು 300 ಪ್ರತಿನಿಧಿಗಳನ್ನು ಒಳಗೊಂಡಂತಹ ಕೆನಡಾದ ವ್ಯಾಪಾರ ನಿಯೋಗ ಭಾರತಕ್ಕೆ ಭೇಟಿ ನೀಡಲಿದೆ. ಖನಿಜ ಸಂಪನ್ಮೂಲ, ಇಂಧನ, ಕೃಷಿ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಭಾಗಿತ್ವ ಮತ್ತು ಹೂಡಿಕೆ ಅವಕಾಶಗಳನ್ನು ಅನ್ವೇಷಿಸುವುದು ನಿಯೋಗದ ಉದ್ದೇಶವಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನ ಮಹಿಳಾ ರಿಕರ್ವ್ ವೈಯಕ್ತಿಕ ಬಿಲ್ಲುಗಾರಿಕೆಯ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹಮ್ಮದ್ ಅಚ್ಚರಿಯ ಪ್ರದರ್ಶನವನ್ನು ನೀಡಿದ್ದು, ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಮತ್ತು ಟೋಕಿಯೋ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತೆ ದಕ್ಷಿಣ ಕೊರಿಯಾದ ಕಾಂಗ್ ಚಿಯಂಗ್ ಅವರನ್ನು 6-4 ಅಂತರದಿಂದ ಮಣಿಸಿ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ. ಶ್ರೇಯಾಂಕ ಸುತ್ತಿನಲ್ಲಿ ಅಗ್ರಸ್ಥಾನದಲ್ಲಿದ್ದಂತಹ ಕಾಂಗ್ ಅವರು ಪದಕ ಗೆಲ್ಲುವ ನೆಚ್ಚಿನ ಸ್ಪರ್ಧಿಯಾಗಿದ್ದರು. ಭಾರತದ ಕುಂಕುಮ್ ಈ ಅಗ್ರ ಶ್ರೇಯಾಂಕಿತ ಆಟಗಾರ್ತಿಯ ವಿರುದ್ಧ ಉತ್ತಮ ಮಾನಸಿಕ ಸ್ಥಿರತೆ ಕಾಯ್ದುಕೊಂಡು ಅದ್ಭುತ ಪ್ರದರ್ಶನವನ್ನು ನೀಡಿದರು. ಜಾಗತಿಕ ತೋಟಗಾರಿಕಾ ಕೇಂದ್ರವು ತೋಟಗಾರಿಕಾ ಕ್ಷೇತ್ರವನ್ನು ಬಲಪಡಿಸುವುದರ ಜೊತೆಗೆ ಆಂಧ್ರಪ್ರದೇಶದ ರಾಯಲ್ಸೀಮಾ ಪ್ರದೇಶದ ರೈತರಿಗೆ ಉತ್ತಮ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳ ತಡೆಗೆ WTO ನಿಯಮಗಳ ಪಾಲನೆಗೆ ಭಾರತ ಕರೆ. ವೈದ್ಯಕೀಯ ಕ್ಷೇತ್ರಕ್ಕೆ ರೋಬೋಟಿಕ್ಸ್, AI ಮತ್ತು ನ್ಯಾನೋ ವಿಜ್ಞಾನ ದಿಕ್ಸೂಚಿ, ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್. G7 ರಾಷ್ಟ್ರಗಳಿಂದ 100 ದಶಲಕ್ಷ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧಾರ. ಭಾರತ ಸರ್ಕಾರದಿಂದ ಅನುಮೋದಿತ ಹಸಿರು ಇಂಧನ ಕಾರಿಡಾರ್ ಕುರಿತು ವಿಶ್ವಸಂಸ್ಥೆ ಶ್ಲಾಘನೆ. ಏಷ್ಯನ್ ಗೇಮ್ಸ್ ಮಹಿಳಾ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಕುಂಕುಮ್ ಮೊಹಮ್ಮದ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಗಂಟೆ 45 ನಿಮಿಷ 15 ಸೆಕೆಂಡುಗಳ ಸಮಯ ಆಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ವಿವಿಧ ಭಾರತಿಗೆ ಮತ್ತೆ ಸ್ವಾಗತ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಮಂಜುನಾಥ್ ಭಟ್, ಆಯುರ್ವೇದ ಶಲ್ಯತಂತ್ರ ವಿಭಾಗದ ಪಿಜಿ ಸ್ಕಾಲರ್. ನಾವು ಇವತ್ತಿನ ದಿನ ಬಹಳಷ್ಟು ಜನ ವಿವಿಧ ಹಂತದಲ್ಲಿ ಅನುಭವಿಸುತ್ತಿರುವ, ಆದರೆ ಕೆಲವರು ಮಾತ್ರ ಮುಕ್ತವಾಗಿ ಚರ್ಚಿಸಲು ಇಷ್ಟಪಡುವಂತಹ ಮತ್ತು ಹಿಂದಿನಿಂದಲೂ ಕಾಳಜಿ ವಹಿಸದೇ ಇದ್ದರೆ ಟ್ರೀಟ್ಮೆಂಟ್ಗೆ ಕ್ಲಿಷ್ಟಕರವಾದ ಕಾಯಿಲೆ, ಅದು ಪೈಲ್ಸ್ ಅಥವಾ ವೈದ್ಯ ವಾಂಗ್ಮಯದಲ್ಲಿ ಹೆಮರಾಯ್ಡ್ಸ್ ಅನ್ನೋ ಕಾಯಿಲೆ ಬಗ್ಗೆ ಚರ್ಚಿಸೋಣ. ಹಾಗಿದ್ರೆ ಈ ಪೈಲ್ಸ್ ಅಂದ್ರೆ ಏನು? ಗುದಮಾರ್ಗದಲ್ಲಿರುವಂತಹ ಹೇರಳವಾದ ರಕ್ತನಾಳಗಳು ಮತ್ತು ಅದರ ಇನ್ನರ್ ಲೈನಿಂಗ್ ಏನಿದೆಯೋ ಅದು ಊದಿಕೊಳ್ಳುವಂಥದ್ದು. ಶ್ರೋತೃಗಳೇ ಗಮನಿಸಿರ್ತೀರಿ, ಕಾಲಿನಲ್ಲಿ ಈ ವೆರಿಕೋಸ್ ವೇನ್ಸ್ ಅಂತ ಆಗುತ್ತೆ, ಅದೇ ತರ ಗುದಮಾರ್ಗದಲ್ಲಿ ಆಗುವುದನ್ನ ನಾವು ಪೈಲ್ಸ್ ಅಂತ ಕರಿತೇವೆ. ಇದು ಎರಡು ವಿಧದಲ್ಲಿ ಆಗುತ್ತೆ. ಮೊದಲನೇದು ಇಂಟರ್ನಲ್ ಪೈಲ್ಸ್, ಬರೀ ಲಕ್ಷಣಗಳನ್ನು ಉತ್ಪತ್ತಿ ಮಾಡುವಂತದ್ದು, ಮತ್ತು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂದ್ರೆ ಗುದಮಾರ್ಗದಲ್ಲಿ ಬ್ಲೀಡಿಂಗ್ ಒಟ್ಟಿಗೆ ನೋವು ಹಾಗೂ ಊತ ಕಂಡು ಬರುವಂತದ್ದು. ಇನ್ನು ಈ ಪೈಲ್ಸ್ ಯಾಕಾಗುತ್ತೆ ಅಂತ ಕೇಳಿದ್ರೆ, ಈ ಗುದಮಾರ್ಗದ ರಕ್ತನಾಳಗಳ ಮೇಲೆ ಬೀಳುವಂತಹ ಎಕ್ಸ್ಟ್ರಾ ಪ್ರೆಷರ್ ಆಗುವಂತಹ ಎಲ್ಲಾ ಕಾರಣಗಳು ಈ ಪೈಲ್ಸ್ಗೆ ಕಾರಣವಾಗುತ್ತೆ. ಮುಖ್ಯವಾಗಿ ನಮ್ಮ ಆಹಾರ ಮತ್ತು ನಮ್ಮ ದಿನಚರ್ಯೆ ಇದಕ್ಕೆ ಮುಖ್ಯವಾದ ಕಾರಣ ಆಗಿದೆ. ಆಹಾರದಲ್ಲಿ ಫೈಬರ್ ಅಂಶ ಕಡಿಮೆ ಆಗಿರುವಂತದ್ದು, ಅತಿ ಹೆಚ್ಚು ಖಾರ ಸ್ಪೈಸಿ ಆಹಾರ ಸೇವನೆ ಮಾಡುವಂತದ್ದು, ಇನ್ನು ಹೊಟ್ಟೆ ಒಣಗಿಸುವಂತಹ ಆಹಾರ ಸೇವನೆ ಮಾಡುವಂತದ್ದು, ಇನ್ನು ನಮ್ಮ ದಿನಚರ್ಯೆಗೆ ಬಂದರೆ ತುಂಬಾ ಹೊತ್ತು ಕೂತು ಕೆಲಸ ಮಾಡುವಂತದ್ದು, ಎಕ್ಸರ್ಸೈಸಿನ ಕೊರತೆ ಮತ್ತು ರಾಂಗ್ ಟಾಯ್ಲೆಟಿಂಗ್ ಅಭ್ಯಾಸ ಅಂದ್ರೆ ಟಾಯ್ಲೆಟಿನಲ್ಲಿ ತುಂಬಾ ಹೊತ್ತು ಸ್ಪೆಂಡ್ ಮಾಡುವಂತದ್ದು, ಜೊತೆಗೆ ಮೊಬೈಲ್ ಬಳಕೆಯೂ ಕೂಡ ಇವತ್ತಿನ ದಿನದಲ್ಲಿ ಈ ಫೈಲ್ಸಿನ ಕಾರಣಗಳಾಗಿದೆ. ಇನ್ನು ಈ ಫೈಲ್ಸ್ ಅಥವಾ ಮೂಲ ವ್ಯಾಧಿಯ ಲಕ್ಷಣಗಳೇನು ಡಾಕ್ಟ್ರೆ ಅಂತ ಕೇಳಿದ್ರೆ, ಇದರಲ್ಲಿ ರಕ್ತಸ್ರಾವ ಆಗುವಂತದ್ದು ಮುಖ್ಯ ಲಕ್ಷಣ ಆಗಿರುತ್ತೆ. ಸಾಮಾನ್ಯವಾಗಿ ಶ್ರೋತೃಗಳೇ, ಈ ರಕ್ತಸ್ರಾವ ಮೋಷನ್ ಒಟ್ಟಿಗೆ ಅಥವಾ ಮೋಷನ್ ಆದ ಮೇಲೆ ಹುಂಡು ಉಂಡಾಗಿ ಆಗುವಂತದ್ದು ಇದರ ಲಕ್ಷಣ ಆಗಿರುತ್ತೆ. ಜೊತೆಗೆ ಗುದಮಾರ್ಗದಲ್ಲಿ ಊತ ಆಗುವಂತದ್ದು, ತುರಿಕೆ, ತುಂಬಾ ದಿನದ ಮಲಬದ್ಧತೆ ಅಥವಾ ಮಲಬದ್ಧತೆ ಫಾಲೋಡ್ ಬೈ ಡೈರಿಯಾ ಅಂದ್ರೆ ಮೋಷನ್ ತೆಳ್ಳಗೆ ಹೋಗುವಂತದ್ದು ಕೂಡ ಪೈಲ್ಸಿನ ಲಕ್ಷಣ ಆಗಿರುತ್ತೆ. ಇನ್ನು ಈ ಪೈಲ್ಸಿನ ಟ್ರೀಟ್ಮೆಂಟ್ ಏನು ಅಂತ ನಾವು ಚರ್ಚಿಸಿದರೆ, ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ನಮ್ಮ ಆಹಾರ ಪದ್ಧತಿಯನ್ನ ಸರಿಯಾಗಿಸಿಕೊಂಡ್ರೆ ಪೈಲ್ಸ್ ಅನ್ನ ಚಿಕಿತ್ಸೆ ಕೊಡಬಹುದು. ಫೈಬರ್ ರಿಚ್ ಆಹಾರವನ್ನ ಸೇವನೆ ಮಾಡುವಂತದ್ದು, ನೀರು ಚೆನ್ನಾಗಿ ಕುಡಿಯುವಂತದ್ದು, ಈ 2+2+2 ಫಾರ್ಮುಲಾವನ್ನ ಯೂಸ್ ಮಾಡಬಹುದು. ವಾರದಲ್ಲಿ 2 ದಿನ ಈಸಬ್ ಗೋಲು ಕುಡಿಯುವಂತದ್ದು, 2 ದಿನ ಡಯಾಬಿಟಿಸ್ ಇಲ್ಲದೆ ಇರುವಂತವರು ಕಬ್ಬಿನ ಹಾಲನ್ನ ಸೇವನೆ ಮಾಡುವಂತದ್ದು, ಇನ್ನು 2 ದಿನ ಅಳಲೆಕಾಯಿ ಕಷಾಯವನ್ನ ಮಾಡಿ ಕುಡಿಯುವಂತದ್ದನ್ನ ಮಾಡಿದರೆ, ಜೊತೆಗೆ ಹಸಿರು ತರಕಾರಿಗಳು ಅದರಲ್ಲೂ ಬಸಳೆ, ಹರಿವೆ ಸೊಪ್ಪು ಮುಂತಾದ ಆಹಾರಗಳನ್ನು ಸ್ಪೆಷಲಿ ಪಲ್ಯ ಮಾಡಿಬಿಟ್ಟು ರಾತ್ರಿ ಸೇವನೆ ಮಾಡುವಂತದ್ದು ತುಂಬಾ ಒಳ್ಳೆಯದು. ಜೊತೆಗೆ ಬ್ಲೀಡಿಂಗ್ ಆದಲ್ಲಿ ಈ ಮುಟ್ಟಿದರ ಮುನಿ, ಮೈಮೋಸಾ ಪುಡಿಕಾ ಅಂತ ನಾವು ಏನ್ ಹೇಳ್ತೀವೋ, ಅದರ ತಂಬುಳಿ ಮಾಡಿ ಆಹಾರದಲ್ಲಿ ಸೇವನೆ ಮಾಡುವಂತದ್ದು ತುಂಬಾ ಒಳ್ಳೆಯ ಟ್ರೀಟ್ಮೆಂಟ್ ಆಗಿರುತ್ತೆ. ಜೊತೆಗೆ ಆಯುರ್ವೇದದಲ್ಲಿ ಅದಕ್ಕೆ ಇಂಟರ್ನಲ್ ಮೆಡಿಕೇಶನ್ ಆಗಿ ತ್ರಿಫಲಾ ಚೂರ್ಣ, ಕಾಂಕಾಯನ ವಟಿ ಮುಂತಾದ ಔಷಧಿಗಳು ಲಭ್ಯ ಇದೆ. ಜೊತೆಗೆ ಇದ್ಯಾವುದು ಕೆಲಸ ಮಾಡದೇ ಇದ್ದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಶಸ್ತ್ರಚಿಕಿತ್ಸೆಯಾಗಿ ಕ್ಷಾರಸೂತ್ರ, ಅಗ್ನಿಕರ್ಮ ಮುಂತಾದ ಚಿಕಿತ್ಸಾ ಕ್ರಮಗಳು ಅವೈಲೇಬಲ್ ಇರುತ್ತೆ. ಹಾಗಾಗಿ ಈ ಫೈಲ್ಸ್ ಮೂಲವ್ಯಾಧಿ ಕಾಯಿಲೆಯನ್ನ ಸಾಧ್ಯವಾದಷ್ಟು ನಮ್ಮ ಆಹಾರ ಪದ್ಧತಿಯಿಂದಲೇ ಗುಣಮುಖ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಅದು ಸಾಧ್ಯವಾಗದೇ ಇದ್ದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ತುಂಬಾ ಒಳ್ಳೆಯ ಔಷಧಿಗಳು ಹಾಗೂ ಶಸ್ತ್ರಚಿಕಿತ್ಸೆಯು ಕೂಡ ಅವೈಲೇಬಲ್ ಇದೆ ಅಂತ ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಶ್ರೋತೃಗಳೇ ವಂದನೆಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪೈಲ್ಸ್ ಅಂದರೆ ಮೂಲ ವ್ಯಾಧಿ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು, ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
6: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
7: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:51. ಇನ್ನೀಗ ಕೇಳಿ ಭಾವಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಿ ಆರ್ ಲಕ್ಷ್ಮಣರಾವ್ ಅವರು ಬರೆದಿರುವ ಕವಿತೆ, ಹಾಡಿದ್ದಾರೆ ಸಿ ಅಶ್ವಥ್.

ಅಕ್ಟೋಬರ್ 3ನೇ ತಾರೀಕು ಚಿಟ್ಟೆಗಳ ದಿನ ಅಂತ ಆಚರಣೆ ಮಾಡ್ತಾರೆ. ಅಂದರೆ ಚಿಟ್ಟೆಗಳಲ್ಲಿ ಅನೇಕ ವೈವಿಧ್ಯಗಳನ್ನು ನಾವು ಗಮನಿಸಬಹುದು. ಕವಿಗಳು ಹೆಣ್ಣಿನ ಕಣ್ಣನ್ನು ಚಿಟ್ಟೆಗಳಿಗೆ ಹೋಲಿಸ್ತಾರೆ. ಈ ಪರಿಸರದಲ್ಲಿ ಅನೇಕ ರೀತಿಯ ಬಣ್ಣ ಬಣ್ಣದ ವಿವಿಧ ಗಾತ್ರದ ಚಿಟ್ಟೆಗಳನ್ನು ನಾವು ಕಾಣಬಹುದು. ರಾಷ್ಟ್ರೀಯ ಚಿಟ್ಟೆ ಮತ್ತು ಹಮ್ಮಿಂಗ್ ಬರ್ಡ್ ಡೇ ಅಂಥೇಳಿ ಅಕ್ಟೋಬರ್ 3ನೇ ತಾರೀಕು ಎಲ್ಲ ಕಡೆ ಆಚರಣೆ ಮಾಡಲಾಗುತ್ತೆ. ಈ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪರಾಗಸ್ಪರ್ಶಗಳಾಗಿರುವಂಥ ಚಿಟ್ಟೆ ಮತ್ತು ಹಮ್ಮಿಂಗ್ ಬರ್ಡ್ಸ್ ಇವುಗಳ ಒಂದು ಏನು ಸಣ್ಣ ಅತಿ ಸಣ್ಣ ಜಾತಿಯ ಹಕ್ಕಿಗಳ ಬಗ್ಗೆ ಮಹತ್ವವನ್ನು ಸಾರುವುದಕ್ಕಾಗಿ ಜಾಗೃತಿ ಮೂಡಿಸುವುದು ಮತ್ತು ಈ ಒಂದು ಸಣ್ಣ ಸಣ್ಣ ಪಕ್ಷಿ ಕ್ರಿಮಿ ಕೀಟಗಳ ಸಂರಕ್ಷಣೆ ಮಾಡಬೇಕು, ಪರಿಸರಕ್ಕೆ ಇವೆಲ್ಲವೂ ಕೂಡ ಬೇಕು ಅನ್ನೋದನ್ನು ಉತ್ತೇಜಿಸುವ ಸಲುವಾಗಿ ಪ್ರತಿ ವರ್ಷ ಅಕ್ಟೋಬರ್ 3ನೇ ತಾರೀಕು ಚಿಟ್ಟೆ ಮತ್ತು ಹಮ್ಮಿಂಗ್ ಬರ್ಡ್ ಡೇ ಅಂಥೇಳಿ ಆಚರಣೆ ಮಾಡಲಾಗುತ್ತೆ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ಕವಿತೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿದೆ. ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರಿ ಬೇಗ ಸಖಿ.

ಭಾವಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. 102.9 FM ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. ಸಮಯ 8 ಗಂಟೆ. ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಸರ್ಕಾರ 1.86 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಹಸಿರು ಇಂಧನ ಕಾರಿಡಾರ್ ಹಂತ 3ರ ಯೋಜನೆಗೆ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಶ್ಲಾಘಿಸಿದೆ. ಈ ಬೃಹತ್ ಯೋಜನೆ ದೇಶದ ಆರ್ಥಿಕತೆಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ಪ್ರಯೋಜನ ನೀಡಲಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಕಾರ್ಯಕಾರಿ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಬಣ್ಣಿಸಿದ್ದಾರೆ. ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ಪುನಶ್ಚೇತನ ಸೇರಿದಂತೆ ವೈದ್ಯಕೀಯ ಕ್ಷೇತ್ರದ ಎಲ್ಲಾ ವಿಭಾಗಗಳಲ್ಲಿ ರೋಬೋಟಿಕ್ಸ್ ತಂತ್ರಜ್ಞಾನ ಪ್ರಮುಖ ಸಾಧನವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಮೈಸೂರಿನ ಪಿರಿಯಾಪಟ್ಟಣದಲ್ಲಿಂದು ಆಯೋಜನೆ ಮಾಡಲಾಗಿರುವ ಪ್ರಜಾ ಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಳ್ಳಲಿದ್ದಾರೆ. ಇದಕ್ಕೂ ಮುನ್ನ ಅವರು ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದ ಬರ ಪರಿಸ್ಥಿತಿ ಅಧ್ಯಯನ ತಂಡದ ಸದಸ್ಯರನ್ನ ಭೇಟಿ ಮಾಡಲಿದ್ದಾರೆ. ಏರಿಕೆಯಾಗುತ್ತಿರುವಂತಹ ಇಂಧನ ದರಗಳನ್ನು ತಗ್ಗಿಸುವ ಉದ್ದೇಶದಿಂದ 4 ತಿಂಗಳ ಅವಧಿಯಲ್ಲಿ 100 ದಶಲಕ್ಷ ಬ್ಯಾರೆಲ್ ತೈಲವನ್ನು ಬಿಡುಗಡೆ ಮಾಡಲು G7 ರಾಷ್ಟಗಳು ಒಪ್ಪಿಕೊಂಡಿವೆ. ಮೊದಲ 20 ದಿನಗಳಲ್ಲಿ ಗಣನೀಯ ಪ್ರಮಾಣದ ಡೀಸೆಲ್ ಅನ್ನು ಬಿಡುಗಡೆ ಮಾಡಲು ಯೋಜನೆ ರೂಪಿಸಲಾಗಿದೆ. ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳನ್ನು ಸರಿಪಡಿಸಲು ವಿಶ್ವ ವ್ಯಾಪಾರ ಸಂಸ್ಥೆಯ ನಿಯಮಗಳಿಗೆ ಬದ್ದವಾಗಿ ವಿಧಾನವನ್ನು ಅನುಸರಿಸಲು ಭಾರತ ಕರೆ ನೀಡಿದೆ. ಜಾಗತಿಕ ತೋಟಗಾರಿಕಾ ಕೇಂದ್ರವು ತೋಟಗಾರಿಕಾ ಕ್ಷೇತ್ರವನ್ನು ಬಲಪಡಿಸುವುದರ ಜೊತೆಗೆ ಆಂಧ್ರಪ್ರದೇಶದ ರಾಯಲ್ಸೀಮಾ ಪ್ರದೇಶದ ರೈತರಿಗೆ ಉತ್ತಮ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 10 ಗಂಟೆಗೆ ಕೇಳಲಿದ್ದೀರಿ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ಸಾಕಷ್ಟು ಜನರ ಸಂದೇಶಗಳು ನಮಗೆ ತಲುಪಿದೆ. ಒಂದು ಚಿತ್ರಗೀತೆಯನ್ನ ಕೇಳೋಣ. ಚಿತ್ರಗೀತೆಯ ನಂತರ ನಿಮ್ಮ ಮೆಸೇಜ್ಗಳನ್ನ ನಾವು ನೋಡ್ತಾ ಹೋಗೋಣ. ಇದೀಗ ಕೇಳಿ, ಬ್ರಹ್ಮಗಂಟು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆ, ವಿಜಯಾನಂದ ಅವರ ಸಂಗೀತ.

ಸ್ನೇಹ ಸಂಬಂಧ ಚಿತ್ರದ ಗೀತೆ ನಾನು ಕೇಳಿದ್ರೆ ರಮೇಶ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಚಿವುದಯ ಶಂಕರ್ ಅವರು ಬರೆದ ಗೀತೆಗೆ ಜೆ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ಬೆಳಗಿನಿಂದ ಸಂದೇಶಗಳ ಸುರಿಮಳೆಯನ್ನು ಸುರಿಸಿದ್ದಾರೆ. ಟಿ ಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರು ಹ್ಯಾಪಿ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಶುಭೋದಯ ಸಿಸ್ಟರ್ ಅಂತ ಹೇಳಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದ್ದಾರೆ. ಪ್ರಶಾಂತ್, ಸ್ನೇಹ, ಆರ್ಯನ್, ಧೀಮಂತ್ ಮಯೂರ್ ನಗರ ತುಮಕೂರಿನಿಂದ, ಮತ್ತೆ ಯಾರಪ್ಪ ಚಂದ್ರಮತಿ ಪ್ರಕಾಶ್ ಅವರು ನಾದೋಪಾಸನೆಯಲ್ಲಿ ಓಂಕಾರದ ಹಾಡು ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ರೆ, ಕಡಗಂಚಿಯ ಧರ್ಮಣ್ಣ ಧನಿ ನಮೋ ನಮೋ ಶನಿರಾಜ ಅನ್ನುವ ಭಕ್ತಿಗೀತೆ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾರೆ. ಮತ್ತೊಬ್ಬರು ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ನಮಸ್ತೆ ವಿವಿಧ ಭಾರತಿ, ನಾವು ತಪ್ಪದೆ 102.9 FM ವಿವಿಧ ಭಾರತಿಯನ್ನ ನ್ಯೂಸ್ ಆನ್ ಏರ್ನಲ್ಲಿ ಕೇಳ್ತೇವೆ ಅಂತ ಸುವೀರ್ ಜೈನ್, ಸೌಮ್ಯ ಜೈನ್, ಶೌರ್ಯ ಎಸ್ ಜೈನ್ ಮೂಡುಬಿದ್ರಿಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಶ್ರುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿ ಇವರ ಮೆಸೇಜ್ ಬಂದಿದೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ, ನಮಸ್ಕಾರ ವಿವಿಧ ಭಾರತಿ, ನಾನು ಕೂಡ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇನೆ ಅಂತ. ರಾಜು ಎಸ್ ಚಿಕ್ಕ ಅಂಕನಹಳ್ಳಿ, ಮತ್ತೊಬ್ಬರು ಹೆಸರು ಕಳಿಸಿಲ್ಲ, ಇವರ ಸಂಖ್ಯೆ 6768 5. ಮತ್ತೆ ಯಾಕೆ ಅವನ ಕಂಡೆನೋ ಈ ಎಮೋಷ್ನಲ್ ಭಾವಗೀತೆ ತುಂಬಾ ಇಷ್ಟ ಆಯಿತು, ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲೇ ಒಂದು ಮಾಧುರ್ಯ ಇದೆ ಅಂತ ಸೌಭಾಗ್ಯ ರಾಜನಕುಂಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಪ್ರಭಾಕರ್ ವಿ ಉತ್ತರಳ್ಳಿ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ತೀತಾ ಶರ್ಮಾ ಅವರ ಮಾತು ಕೇಳಿಸಿದ್ದಕ್ಕೆ ಧನ್ಯವಾದಗಳು. ಆಕಾಶವಾಣಿಯ ಉಪಯುಕ್ತ ಕಾರ್ಯಕ್ರಮಗಳಲ್ಲಿ ಕನ್ನಡ ರತ್ನ ಭಂಡಾರ ಕೂಡ ಒಂದು. ನಮ್ಮ ನಡುವೆ ಜೀವಿಸಿದ್ದ ಮಹಾನ್ ವ್ಯಕ್ತಿಗಳ ಬಗ್ಗೆ ಎಷ್ಟೊಂದು ಮಾಹಿತಿ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾದೋಪಾಸನೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಬಾದಾಮಿ ಕೆರೂರು, ಅರಣವ ಕುಬೇರ ತಿರುಪತಿ ಬಂಗಾರಿ, ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ, ಹೌದು ತೀತಾ ಶರ್ಮಾ ತಿರುಮಲೆ ತಾತಾಚಾರ ಅವರ ಮಾತುಗಳನ್ನು ಕೇಳಿದಾಗ ಬಾಪೂಜಿ ಎಷ್ಟೊಂದು ಹಂಬಲ್ ಆಗಿದ್ರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಪೂರ್ಣಿಮಾ ಮಿಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ವಿಜಯಕುಮಾರ್ ರಕ್ಷಿತ ಆರಾಧ್ಯ, ವರಲಕ್ಷ್ಮಿಯವರು ಪೀಣ್ಯದಿಂದ ದೊಡ್ಡ ಮೆಸೇಜ್ ಕಳಿಸಿದ್ದಾರೆ. ನಾದೋಪಾಸನೆ ಗಣೇಶ, ಹನುಮ, ಶ್ರೀಹರಿ, ಶನಿದೇವರ ಭಕ್ತಿ ಗೀತೆ ಕೇಳಿ ಮನಸ್ಸು ತುಂಬಿ ಬಂತು. ಹನುಮನ ಸಾಹಸದ ಕಥೆ, ಹಾಗೆಯೇ ಕನ್ನಡ ರತ್ನ ಭಂಡಾರದಲ್ಲಿ ತುಂಬ ಚೆನ್ನಾಗಿತ್ತು. ಗಾಂಧೀಜಿಯವರನ್ನು ಹತ್ತಿರದಿಂದ ಕಂಡವರು ಹೇಳಿದ ಮಾತು ಕೇಳಿ ಖುಷಿಯಾಯಿತು. ಮಧುರವಾದ ಭಾವಗೀತೆಗಳನ್ನು ಪ್ರಸಾರ ಮಾಡಿದ್ರಿ. ಧನ್ಯವಾದಗಳು ವಿವಿಧ ಭಾರತಿ ಅಂತಾರೆ. ಬಸಯ್ಯ ಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ, ಹನುಮಂತನ ಶಕ್ತಿ ಕ್ಷಣ ಕ್ಷಣಕ್ಕೆ ಬದಲಾಗುವ ಅವತಾರಗಳನ್ನು ಕುರಿತಾದ ಮಾಹಿತಿ ಇಷ್ಟ ಆಯಿತು ಅಂತ ಹೇಳ್ತಾರೆ. ಅರುಣಾ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ, ರಮೇಶ್ ಶಿವಪುತ್ರ ಚೌಗಲ ಇವರ ಮೆಸೇಜ್ ಬಂದಿದೆ. ನನ್ನ ಮೆಚ್ಚಿನ ಭಾವಗೀತೆ ಬೃಂದಾವನಕ್ಕೆ ಹಾಲನ್ನು ಮಾರಲು ಕುವೆಂಪು ಅವರ ರಚನೆ ಕೇಳಿ ತುಂಬಾ ಖುಷಿಯಾಯಿತು.

ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 9 ಗಂಟೆಯವರೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. 9 ಗಂಟೆಯಿಂದ 10 ಗಂಟೆಯವರೆಗೆ ಇಂದಿನ ವಿಶೇಷ ಕಾರ್ಯಕ್ರಮ, 10 ಗಂಟೆ 2 ನಿಮಿಷದಿಂದ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವೀಗ ತಾಳಿಯ ಭಾಗ್ಯ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ.

ಶನಿವಾರದ ಬೆಳಗಿನ ಪ್ರಸಾರ ನಾದೋಪಾಸನೆ ಮುಗಿದಿದೆ. ಕನ್ನಡ ರತ್ನ ಭಂಡಾರ ಭಾವಗೀತೆಗಳೆಲ್ಲವೂ ಕೂಡ ಮುಗಿದಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳ ಜೊತೆಗೆ ನಮ್ಮ ಈ ಜರ್ನಿ ಸಾಗ್ತಾ ಇದೆ. ಚಿಟ್ಟೆಗಳ ದಿನ ಅಂತ ಕೂಡ ಆಚರಿಸ್ತಾರೆ, ಅಕ್ಟೋಬರ್ 3ನೇ ತಾರೀಕು ಅಂತ ಗೊತ್ತಾಯಿತು. ಅದರ ಜೊತೆಗೆ ಈ ದಿನ ಯಾರ್ಯಾರದ್ದು ಬರ್ಡೇ ಇದೆ, ಯಾರೆಲ್ಲ ಜನಿಸಿದ ವಿಶೇಷಗಳು ಅಂತ ನಾವು ಚೆಕ್ ಮಾಡ್ತಾ ಹೋದರೆ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇರುವಂಥ ನಟ ನಟಿ ನಿರ್ಮಾಪಕರ ಜನ್ಮದಿನ ಇದೆ. ರಚಿತಾ ರಾಮ್ ಹೀರೋಯಿನ್ ಅಂದರೆ ನಾಯಕ ನಟಿಯಾಗಿ ನಟಿಸಿದ್ದಾರೆ ರಚಿತಾ ರಾಮ್ ಅವರು. 1992 ಅಕ್ಟೋಬರ್ 3 ಅಂದರೆ ಇವತ್ತು ಅವರ ಜನ್ಮದಿನ. ಹಾಗೆಯೇ ಅಭಿಷೇಕ್ ಅಂಬರೀಷ್ ಕನ್ನಡ ಚಿತ್ರರಂಗದ ನಟ ಮತ್ತು ನಟಿ. ಅಂಬರೀಷ್ ಮತ್ತು ಸುಮಲತಾ ಅವರ ಮಗ ಅಭಿಷೇಕ್ ಅವರು ಕೂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಕೂಡ 1992 ಅಕ್ಟೋಬರ್ 3ರಂದು ಜನಿಸಿದವರು. ಹಾಗೆಯೇ ರಾಜ್ಕುಮಾರ, KGF, ಕಾಂತಾರ ಮುಂತಾದ ಸಿನಿಮಾಗಳ ನಿರ್ಮಾಪಕರಾಗಿ ಇಡೀ ದೇಶದಲ್ಲಿ ಜಗತ್ತಿನಾದ್ಯಂತ ಹೆಸರು ಮಾಡಿದವರು ವಿಜಯ್ ಕಿರ್ಗಂದೂರು, ಸಿನಿಮಾ ನಿರ್ಮಾಪಕರು. ಇವರು ಕೂಡ 1976 ಅಕ್ಟೋಬರ್ 3ರಂದು ಜನಿಸಿದರು. ಈ ಮೂವರ ಸಿನಿಮಾ ಕ್ಷೇತ್ರದವರ ಜನ್ಮದಿನ ಈ ದಿನ ಇದೆ. ಹಾಗೆಯೇ ನಮಗೆ ಗೊತ್ತಿಲ್ಲದೆ ಇರುವಂಥ ಅದೆಷ್ಟೋ ಜನ ಈ ದಿನ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇರಬಹುದು. ಎಲ್ಲರಿಗೂ ಕೂಡ ಜನ್ಮದಿನದ ಶುಭಾಶಯಗಳು.

8:41 ಸಮಯವಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ 102.9 FM ವಿವಿಧ ಭಾರತಿಯಿಂದ. October 3 ವಿಶ್ವ ಸಂಯಮ ದಿನ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ. ಅಂದರೆ ಬದುಕಿಗೆ ಒಂದು ಸಂಯಮ ಬೇಕು. ಯಾವುದೇ ರೀತಿಯ ದುಶ್ಚಟಗಳು ಇದ್ದರೆ, ಅದರಲ್ಲೂ ವಿಶೇಷವಾಗಿ ಶರೀರಕ್ಕೆ ಹಾನಿಯನ್ನು ಉಂಟು ಮಾಡಬಹುದಾದಂಥ ಮದ್ಯಪಾನ, ಮಾದಕ ದ್ರವ್ಯಗಳು, ಒಂದು ರೀತಿ ಹಾನಿಕರವಾದಂತಹ ಅಭ್ಯಾಸಗಳಿಂದ ದೂರ ಇರಬೇಕು. ಇದರ ಬಗ್ಗೆ ಒಂದು ಅರಿವು ಮೂಡಿಸಬೇಕು, ಆತ್ಮ ಸಂಯಮವನ್ನು ಕಾಪಾಡಿಕೊಳ್ಬೇಕು ಅನ್ನುವುದನ್ನು ಸಾರುವುದಕ್ಕೋಸ್ಕರನೇ October 3 ವಿಶ್ವ ಸಂಯಮ ದಿನ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ. ಅಂದರೆ ಇಂತಹ ಒಂದು ಹಾನಿಕರವಾದಂಥ ಅಭ್ಯಾಸಗಳಿಂದಾಗಿ ಉಂಟಾಗುವಂಥ ಕೌಟುಂಬಿಕ ಹಿಂಸೆ ಇರಬಹುದು, ಬಡತನ, ಅಜ್ಞಾನ, ಅನಕ್ಷರತೆ, ಈ ಒಂದು ಸಾಮಾಜಿಕ ಪಿಡುಗು ಅಂತ ಹೇಳುವಂತಹ ಇಂಥ ಎಲ್ಲ ಚಟುವಟಿಕೆಗಳಿಂದ, ಅಭ್ಯಾಸಗಳಿಂದ ದೂರ ಇಡುವ ಸಲುವಾಗಿ ಆರೋಗ್ಯದ ರಕ್ಷಣೆ, ಅಂದರೆ ಇಂಥ ಮದ್ಯಪಾನ, ಧೂಮಪಾನ, ಬೇರೆ ಬೇರೆ ರೀತಿಯ ಹಾನಿಕರವಾದಂತಹ ವಸ್ತುಗಳನ್ನು ಸೇವನೆ ಮಾಡೋದ್ರಿಂದ ಲಿವರ್ ಮತ್ತು ಕ್ಯಾನ್ಸರ್, ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಡುತ್ತೆ. ಅಷ್ಟೇ ಅಲ್ಲ, ಸಮಾಜಕ್ಕೆ ಕೂಡ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡುತ್ತೆ, ಕೌಟುಂಬಿಕ ಶಾಂತಿಯನ್ನು ಹಾಳು ಮಾಡುತ್ತೆ, ವ್ಯಕ್ತಿಯ ಆರೋಗ್ಯದಲ್ಲಿ ಕೂಡ ತೊಂದರೆಯಾಗಿ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕಾಗಲ್ಲ. ಅವರ ಒಂದು ಚಟುವಟಿಕೆನೇ ಸಂಪೂರ್ಣವಾಗಿ ನಿಂತು ಹೋಗುತ್ತೆ, ಬೇರೆಯವ್ರ ಮೇಲೆ ಅವಲಂಬಿತರಾಗ್ತಾರೆ. ಇದೆಲ್ಲವನ್ನು ತಡಿಬೇಕು ಅಂತಲೇ October 3 ಒಂದು ಸಂಯಮದಿಂದ ಇರಬೇಕು, ಎಲ್ಲ ರೀತಿಯ ದುಶ್ಚಟಗಳಿಂದ ದೂರವಿರಿ ಅನ್ನೋದನ್ನು ಸಾರುವುದಕ್ಕಾಗಿ ಈ ದಿನದ ಅರಿವು ಮೂಡಿಸುವ ಕಾರ್ಯಕ್ರಮ ಸಾಗುತ್ತೆ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕ ಮಾರ್ಗದಲ್ಲಿ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಗಂಟೆಗೆ ಎಫ್ಎಂ ರೈನ್ಬೋ 101.0

0: 93.3 MHz ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹೌದು, ಎಲ್ಲ ರೀತಿಯ ಅಭ್ಯಾಸಗಳನ್ನು, ಎಲ್ಲ ರೀತಿಯ ಅಲ್ಲ, ದುಷ್ಟ ಅಭ್ಯಾಸಗಳನ್ನು, ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಬೇಕು. ನಮಗಂತೂ ಅಂಥ ಯಾವುದೇ ಅಭ್ಯಾಸಗಳು ಇಲ್ಲಪ್ಪ ಅಂಥೇಳಿ ಒಂದಷ್ಟು ಜನರು ಮೆಸೇಜ್ ಕಳಿಸಿದರೆ, ಮತ್ತೊಬ್ಬರು ಹೇಳ್ತಾ ಇದ್ರೆ ನೀವು ಇವತ್ತು ಬಹಳಷ್ಟು ಜನರ ಜನ್ಮದಿನ ಅಂತ ಹೇಳಿದ್ರಿ, ಅದರ ಜೊತೆಗೆ ಈ ದಿನ ಯಾರೆಲ್ಲ ಜನ್ಮದಿನ ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೂ ಕೂಡ ಜನ್ಮದಿನದ ಶುಭಾಶಯಗಳ ಹಾಡನ್ನು ಪ್ರಸಾರ ಮಾಡಿದ್ದು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳ್ತಾ ಇದ್ರೆ, ಮತ್ತೊಬ್ಬರು ಹಿರೇಮಠ್ ಶಂಕರ್, ವಿಶಾಲ ಹಿರೇಮಠ್ ಶಂಕರ್ ಅವರು ಮೆಸೇಜ್ ಮಾಡಿದ್ದಾರೆ. ಎಲ್ಲಿಂದ ಅಂತ ಹಾಕಿಲ್ಲ. ಸಾವಿರ ಮಾತಿಗಿಂತ ಮುದ್ದಾದ ಒಂದು ಮಾತು ಸಾಕು, ಮನಸ್ಸು ಹೂವಾಗಿ ಅರಳತ್ತೆ ಅಂತ ನಾಗರತ್ನ ಅವರು ರಾಜಾಜಿನಗರಿಂದ ಮೆಸೇಜ್ ಮಾಡಿದ್ದಾರೆ. ಮಂಡಿಕಲ್ ಕೃಪಾ, ಮುಂಜಾನೆಯ ಸುಪ್ರಭಾತ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮೀನಾ ಉಲ್ಲಾಳದಿಂದ ಮೆಸೇಜ್ ಮಾಡಿ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳೋದೇ ಒಂದು ಸೊಗಸು ಅಂತ ಹೇಳ್ತಾರೆ. ಸೀಮಾ ಹುಕ್ಕೇರಿ ಬೆಳಗಾವಿಯಿಂದ ಗುಡ್ ಮಾರ್ನಿಂಗ್ ಅಂತ ಹೇಳಿದರೆ ನಿಮಗೂ ಗುಡ್ ಮಾರ್ನಿಂಗ್. ಗಂಗಾವತಿಯಿಂದ ಮೆಸೇಜ್ ಮಾಡಿದರೆ ನನಗೆ ವಿವಿಧ ಭಾರತಿ ಅಂದರೆ ತುಂಬ ತುಂಬ ಇಷ್ಟ ಅಂತ ಹೇಳಿ, ಮತ್ತೊಬ್ಬರು ಯಾರಪ್ಪ, ಗಂಗಾವತಿ ನಾಗರಾಜ್ ಅಕ್ಕ ಮಹಾದೇವಿ ಕೊಡೇಕಲ್, ಇವರು ಕೂಡ ಮೆಸೇಜ್ ಮಾಡಿ ನಾವು ವಿವಿಧ ಭಾರತಿ ಜೊತೆಗಿರ್ತೇವೆ ಯಾವಾಗಲೂ ಅಂತ ಹೇಳಿದ್ರೆ ಗುಡ್ ಮಾರ್ನಿಂಗ್ ಅಂತ. ಶಶಿಕಲಾ, ಮಾದಯ್ಯ, ಪಂಕಜ, ದಿನೇಶ್, ಲಿಖಿತಾ, ವಿದ್ವತ್, ಮಮತಾ, ಸಿದ್ದೇಶ್, ತಿಪ್ಟೂರು, ಕೋಡಿಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಮೂಡುಬಿದ್ರೆಯ ಸುವೀರ, ಸೌಮ್ಯ ಎಸ್ ಜೈನ್, ಶೌರ್ಯ ಎಸ್ ಜೈನ್ ಇವರು ಕೂಡ ವಿವಿಧ ಭಾರತೀಯ ಕಾರ್ಯಕ್ರಮಗಳು, ವಿಶೇಷವಾಗಿ ಸಂತಸದ ಜನ್ಮದಿನ ಈ ಹಾಡು ನಮಗೆ ಬಹಳ ಇಷ್ಟ ಆಯಿತು ಇವತ್ತು ಅಂತ ಹೇಳ್ತಾ ಇದ್ದಾರೆ. ರೇಖಾ ರವಿಕುಮಾರ್ ಗಂಗಾನಗರ ಬೆಂಗಳೂರಿನಿಂದ, ದೀಪ ರಾಘವೇಂದ್ರ, ಧೀರಜ್, ತೇಜಸ್, ಮಂಗಳ ನಾಗರ್ಭಾವಿಯಿಂದ ಮೆಸೇಜ್ ಮಾಡಿದ್ದಾರೆ. ಆಕಾಶವಾಣಿಯ ಕಾರ್ಯಕ್ರಮ ಕೇಳಿ ಖುಷಿ ಆಗ್ತಾ ಇದೆ ಅಂತ ರಾಜು ಹಿಪ್ಪರ್ಗಿ ಅವರ ಮೆಸೇಜ್ ಬಂದಿದೆ. ನಮಸ್ತೆ, ವಿವಿಧ ಭಾರತಿ ಜೊತೆಗೆ ನಾನು ಕೂಡ ಇದ್ದೇನೆ ಅಂತ ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ ಅವರು, ವಾಣಿರಾವ್ ಮೈಸೂರಿಂದ, ನಾದೋಪಾಸನೆ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿದರೆ, ಮತ್ತಾರು, ಹೀಗೆ ಒಂದಷ್ಟು ಜನರ ಸಂದೇಶಗಳು ಬಂದಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವೀಗ ಮುಂದುವರಿಯೋಣ. ಒಂದು ಚಂದದ ಚಿತ್ರಗೀತೆ ಇದೆ, ಮಮತೆಯ ಮಡಿಲು ಚಿತ್ರದ ಈ ಹಾಡನ್ನು ಕೇಳಿ ಪಿ ಬಿ ಶ್ರೀನಿವಾಸ್, ವಾಣಿ ಜಯರಾಮ್ ಅವರ ಧ್ವನಿ, ಆರ್ ಎನ್ ಜಿ ಗೋಪಾಲ್ ಅವರು ಬರೆದಿದ್ದಾರೆ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತೀಯನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಅಕ್ಟೋಬರ್ 3ನೇ ತಾರೀಕು ಮತ್ತೇನು ವಿಶೇಷತೆ ಇದೆ ಅಂತ ನಾವು ಚೆಕ್ ಮಾಡಿದ್ರೆ, ಅಕ್ಟೋಬರ್ 3ನೇ ತಾರೀಕು ಜರ್ಮನಿ ಏಕೀಕರಣವಾದ ದಿನ ಅಂತ ಹೇಳಲಾಗಿದೆ. ಹೌದು, ಅಕ್ಟೋಬರ್ 3 ಜರ್ಮನಿ ಏಕೀಕರಣವಾದ ದಿನ. ಪೂರ್ವ ಜರ್ಮನಿ, ಪಶ್ಚಿಮ ಜರ್ಮನಿ ಎರಡೂ ಕೂಡ ಒಂದಾಗಿ ಸೇರಿದಂಥ ಒಂದು ಐತಿಹಾಸಿಕ ಹಿನ್ನೆಲೆ ಅಕ್ಟೋಬರ್ 3ನೇ ತಾರೀಕಿಗೆ ಇದೆ. 2ನೇ ಮಹಾಯುದ್ಧದಲ್ಲಿ ಜರ್ಮನಿ ಸೋತ ನಂತರ ದೇಶ ವಿಭಜನೆಯಾಗಿರುತ್ತೆ. ವಿಭಜನೆಯಾದ ನಂತರ ಬೇರೆ ಬೇರೆ ರಾಷ್ಟ್ರಗಳಾಗಿ ಒಂದು 20 ವರ್ಷಗಳ ಕಾಲ ಅವು ತಮ್ಮದೇ ಆದಂಥ ಆಡಳಿತವನ್ನು ಮಾಡ್ಕೊಳ್ತಾ ಇರ್ತವೆ. ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಬರ್ಲಿನ್ ಎರಡನ್ನೂ ಕೂಡ ಬೇರೆ ಮಾಡೋದಕ್ಕೆ ಅಂಥೇಳಿ ತಮ್ಮದೇ ಆದಂಥ ಒಂದು ಕೋಲ್ಡ್ ವಾರ್ ಏನಾಗಿರುತ್ತೆ ಒಂದು ಗೋಡೆಯನ್ನು ಕೂಡ ಮಾಡಿಕೊಳ್ತಾರೆ. 1889 ನವೆಂಬರ್ 9ಕ್ಕೆ ಈ ಒಂದು ಬೇಡ ಬರ್ಲಿ, ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಒಂದು ಗೋಡೆಗಳು ಬೇಡ ಅಂತ ಹೇಳಿ ಆ ಗೋಡೆಯನ್ನು ಬೀಳಿಸ್ತಾರೆ. ಅದಾದಮೇಲೆ ಬರ್ಲಿನ್ ಗೋಡೆಯ ಒಂದು ಪತನದ ನಂತರ ಎರಡೂ ಭಾಗಗಳು, ಜರ್ಮನಿಯ ಎರಡು ಪ್ರದೇಶಗಳನ್ನು ಕಾನೂನು ರೀತಿಯಲ್ಲಿ ಒಂದಾಗಿಸುವಂಥ ಒಂದು ಪ್ರಕ್ರಿಯೆ ಆರಂಭ ಆಯಿತು. 1990 ಅಕ್ಟೋಬರ್ 3ಕ್ಕೆ ಒಂದು ಏಕೀಕರಣದ ಒಪ್ಪಂದ ಜಾರಿಗೆ ಬಂದು ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ಎರಡೂ ಕೂಡ ಒಂದಾಗಿ ಸೇರಿ ಅಧಿಕೃತವಾಗಿ ಪಶ್ಚಿಮ ಜರ್ಮನಿಯ ಜೊತೆಗೆ ಒಂದಾಗುತ್ತೆ. 45 ವರ್ಷಗಳ ನಂತರ ಒಂದೇ ಸ್ವತಂತ್ರ ರಾಷ್ಟ್ರವಾಗಿ ಜರ್ಮನಿ ಉದಯ ಆಗುತ್ತೆ. ಜರ್ಮನಿಯ ಏಕೈಕ ಅಧಿಕೃತ ರಾಷ್ಟ್ರೀಯ ಆಚರಣೆ ಕೂಡ ಅಕ್ಟೋಬರ್ 3ಕ್ಕೆ ಆ ದೇಶದಲ್ಲಿ ನಡೆಸ್ತಾರೆ. ಹಾಗಾಗಿ ಅಕ್ಟೋಬರ್ 3 ಅಂತ ಹೇಳಿದ್ರೆ ಜರ್ಮನಿಯ ಏಕೀಕರಣ, ಜರ್ಮನಿ ಪೂರ್ವ ಮತ್ತು ಪಶ್ಚಿಮ ಜರ್ಮನಿ ಎರಡೂ ಕೂಡ ಒಂದಾಗಿ ಸೇರಿ ಒಂದು ವಿಶೇಷವಾದಂಥ ಸಂಭ್ರಮವನ್ನು ಈ ದಿನ ಆ ದೇಶದಲ್ಲಿ ಆಚರಣೆ ಮಾಡ್ತಾರೆ.

0: ಸೊಗಸಾದ ಎರಡು ಹಾಡುಗಳನ್ನ ಕೇಳ್ಕೊಂಡು ಬಂದ್ವಿ. ರವಿ ಮೂಡಿ ಬಂದ ಚಿತ್ರದ ಗೀತೆ ದೂರದೇ ನಿಲ್ಲುತ್ತಾ ಅನ್ನುವ ಗೀತೆ ಜಿ ಉದಯಶಂಕರ್ ಅವರು ಬರೆದಿದ್ದು, ಮೋಹನ್ ಅವರ ಸಂಗೀತ ಇತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ಇದೇ ಜೋಡಿ ಹಾಡಿದ ಗೀತೆ ಪ್ರೇಮ ಸಾಕ್ಷಿ ಚಿತ್ರದ ಹಾಡು ಮಣ್ಣಿಂದ ಮಾಡಿದ ದೇಹ, ಇದು ಕೂಡ ಜಿ ಉದಯಶಂಕರ್ ಅವರು ಬರೆದಿದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. ಸಮಯ ಎಷ್ಟು ಬೇಗ ಬೇಗ ಬೇಗ ಬಾಡ್ತಾ ಇದೆ ನೋಡಿ, 9:01 ಸಮಯ ಆಗಿದೆ. ಹಾಗಾಗಿ ನಾವು ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಇಂದಿನ ವಿಶೇಷ ಕಾರ್ಯಕ್ರಮದ ಕಡೆಗೆ ಸಾಗ್ತಾ ಇದ್ದೇವೆ.
1: ಇದು ಆಕಾಶವಾಣಿ ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
2: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
2: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
2: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
2: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
2: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
0: ನಮ್ಮ ನಿಮ್ಮೆಲ್ಲರ ವಾಣಿ ಆಕಾಶವಾಣಿ, ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 9:03 ಸಮಯ ಆಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಗುಡ್ ಮಾರ್ನಿಂಗ್ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಏನು ಮಾತು, ಕತೆ, ಯಾವ ವಿಚಾರದ ಕಡೆಗೆ ಸಾಗುತ್ತೆ ನಮ್ಮ ಮಾತು? ಇಂದಿನ ಮಕ್ಕಳಿಗೆ ಅತ್ಯಂತ ಅಗತ್ಯದ ವಿಚಾರ ಏನು ಗೊತ್ತಾ? ಆಟ. ಹೌದು, ಈಗಿನ ಬಹುತೇಕ ಮಕ್ಕಳು ಹೊರಗೆ ಆಟ ಆಡೋದಕ್ಕೆ ಹೋಗೋದೇ ಇಲ್ಲ. ಯಾಕೆ ಅಂತ ನಮ್ಮೆಲ್ಲರಿಗೂ ಗೊತ್ತು, ಮೊಬೈಲ್ನಲ್ಲಿ ಬ್ಯುಸಿಯಾಗಿರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ, ಕಂಪ್ಯೂಟರ್ನಲ್ಲಿ ಏನೋ ಬೇರೆ ಬೇರೆ ಗೇಮ್ಸ್, ವಿಡಿಯೋ ಗೇಮ್ಸ್ ಮಾಡ್ತಾ ಇರ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಈ ಒಂದು ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಮುಳುಗಿರುವಂಥ ಮಕ್ಕಳಿಗೆ ಸಮಯ ಹೇಗೆ ಸರಿದು ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಒಂದು ಕಾಲಕ್ಕೆ ಮಕ್ಕಳನ್ನು ಒಳಗೆ ಬನ್ನಿ ಒಳಗೆ ಬನ್ನಿ ಅಂತ ಕೈ ಹಿಡಿದು ಕರ್ಕೊಂಡು ಬರಬೇಕಾಗಿತ್ತು, ಅಥವಾ ಕೋಲು ಹಿಡಿದು ಮಕ್ಕಳನ್ನು ಒಳಗೆ ಕರಿಬೇಕಿತ್ತು. ಅಷ್ಟು ಹೊತ್ತು ಹೊರಗಡೆ ಆಟ ಆಡ್ತಾ ಇದ್ರು. ಆದರೆ ಈಗ ಮಕ್ಕಳಿಗೆ ಹೊರಗೋಗಿ ಆಟ ಆಡಿ ಸಾಕಪ್ಪ ಸಾಕು, ಈ ಮೊಬೈಲು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಗಳ ಜೊತೆಗಿನ ಆಟ, ಒಂದಷ್ಟು ಸಮಯ ಹೊರಗಡೆ ಕಾಲ ಕಳಿರಿ, ಹೊರಗಡೆ ಆಟ ಆಡಿ ಅಂತ ಎಷ್ಟು ಹೇಳಿದ್ರೂ ಕೇಳದೇ ಇರುವಂಥ ಪರಿಸ್ಥಿತಿ ಬಂದಿದೆ. ಇಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ಹೊರಾಂಗಣ ಕ್ರೀಡೆ. 3 ಹೊರಾಂಗಣ ಆಟಗಳ ದಿನ ಅಂತ ಹೇಳಿ ಒಂದಷ್ಟು ದೇಶಗಳಲ್ಲಿ ಆಚರಣೆ ಮಾಡ್ತಾರೆ. ಹೊರಾಂಗಣ ಆಟಗಳಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿದೆ. ಅದರಲ್ಲೂ ಇಂದಿನ ದಿನಗಳಲ್ಲಿ ಯಾವಾಗಲೂ ಆಧುನಿಕ ಸೌಲಭ್ಯಗಳು ಬಂದಿರುವಂಥ ಹೆಚ್ಚಾಗಿರುವಂಥ ಇಂತಹ ಸಂದರ್ಭಗಳಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಕೂಡ ಹೊರಾಂಗಣ ಆಟಗಳ ಅವಶ್ಯಕತೆ ತುಂಬ ತುಂಬ ತುಂಬ ಇದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ, ಇಂದಿನ ವಿಶೇಷ ಈ ಒಂದು ಸಂದರ್ಭದಲ್ಲಿ ನಾವು ಹೊರಾಂಗಣ ಆಟಗಳ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ಹೋಗೋಣ. ಬನ್ನಿ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶನಿವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ಬಾನುಲಿ ಬಂಧು ಚಂದು.

0: ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನು ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನು ಬೆಳೆಸೋಣ.
1: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕನ್ಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲ ಹಾಡು ಸೀನಾ ಚಿತ್ರದ ಗೀತೆ ಜೀವ ಮಿಡಿಯುತ್ತಿದೆ, ಹರಿಹರನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿತ್ತು. ಕವಿರಾಜ್ ಅವರು ಗೀತೆಯನ್ನು ಬರೆದಿದ್ರು, ಎ ಟಿ ರವೀಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಹೊರಾಂಗಣ ಆಟಗಳು, ಹೊರಾಂಗಣ ಆಟಗಳ ದಿನವನ್ನಾಗಿ ಅಕ್ಟೋಬರ್ 3ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಹೊರಾಂಗಣ ಆಟ ಅಂದರೆ ನಮಗೆಲ್ಲ ಗೊತ್ತೇ ಇದೆ, 4 ಗೋಡೆಗಳನ್ನು ದಾಟಿ ಹೊರಗಡೆ ಮೈದಾನದಲ್ಲೋ ತೋಟದಲ್ಲೋ ವೀದಿಯಲ್ಲೋ ಅಥವಾ ಯಾವುದಾದ್ರೂ ಒಂದು ಓಪನ್ ಪ್ಲೇಸಲ್ಲಿ ವಿಶಾಲವಾದ ಜಾಗದಲ್ಲಿ ಮನರಂಜನೆಗಾಗಿ ಮಾತ್ರ ಅಲ್ಲ, ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅಗತ್ಯವಾದಂಥ ಒಂದಷ್ಟು ಆಟಗಳನ್ನು ಆಡೋದ್ರಿಂದ ಸಾಕಷ್ಟು ಪ್ರಯೋಜನಗಳಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೊರಾಂಗಣ ಆಟಗಳು ಅಂತ ಹೇಳಿದಾಗ ಒಂದಷ್ಟು ಆಟಗಳು ಸಾಂಪ್ರದಾಯಿಕ ಅಥವಾ ಗ್ರಾಮೀಣ ಆಟಗಳು ಅಂತ ಅನ್ನಿಸ್ಕೊಂಡ್ರೆ, ಇನ್ನೊಂದಷ್ಟು ಆಟಗಳು ಆಧುನಿಕ ಕ್ರೀಡೆಗಳಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವಂಥ ಆಟಗಳು, ಹಾಗೆಯೇ ಸಾಹಸ ಮತ್ತು ಜಲ ಕ್ರೀಡೆಗಳು ಅಂತ ಕೂಡ ಕರೆಯಲಾಗುತ್ತೆ. ಸಾಂಪ್ರದಾಯಿಕ ಆಟ ಅಂದಾಗ ನಮಗೆಲ್ಲ ಗೊತ್ತೇ ಇದೆ, ಕಬಡ್ಡಿ, ಖೋಖೋ, ಲಗೋರಿ, ಚಿನ್ನಿದಾಂಡು, ಬುಗುರಿ, ಗೋಲಿ, ಕುಂಟಾಟ, ಮರಕೋತಿ, ಹೀಗೆ ಯಾವುದೇ ರೀತಿಯ ದುಬಾರಿ ಉಪಕರಣಗಳಿಲ್ಲದೆ ಇರುವಂಥ ರಿಸೋರ್ಸ್ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಆಡುವಂಥ ಆಟಗಳಾದರೆ ಅಂತಾರಾಷ್ಟ್ರೀಯ ಅಥವಾ ಆಧುನಿಕ ಕ್ರೀಡೆಗಳು ಅಂದಾಗ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಬಾಸ್ಕೆಟ್ಬಾಲ್, ಟೆನ್ನಿಸ್, ಬ್ಯಾಡ್ಮಿಂಟನ್, ಅಥ್ಲೆಟಿಕ್ಸ್, ಹೀಗೆ ಬೇರೆ ಬೇರೆ ರೀತಿಯ ಆಟಗಳು ಆಧುನಿಕ ಆಟಗಳು. ಇನ್ನು ಸಾಹಸ ಅಂತ ಹೇಳಿದಾಗ ಈಜೋದು, ಟ್ರೆಕ್ಕಿಂಗ್, ಬೆಟ್ಟ ಹತ್ತೋದು ಮುಂತಾದ ಆಟಗಳನ್ನು ಒಂದು ಸಾಹಸ ಅಥವಾ ಜಲ ಕ್ರೀಡೆಗಳು ಅಂತ ಗುರುತಿಸಲಾಗಿದೆ. ನೀನ್ಯಾರೇ ಚಿತ್ರದ ಹಾಡು ಸಿಂಧೇಶ ಅವರ ರಚನೆ, ವಿ ಮನೋಹರ್ ಅವರ ಸಂಗೀತ, ಚಿತ್ರ ಅವರ ಧ್ವನಿ.

ಮಕ್ಕಳ ಉತ್ತಮ ಕೆಲಸ ಅದು ಎಷ್ಟೇ ಸಣ್ಣದಾದರೂ ಅದನ್ನು ಗುರುತಿಸಿ ಬೆನ್ನು ತಟ್ಟಬೇಕು. ಹೆತ್ತವರ ಇಂತಹ ಪ್ರೋತ್ಸಾಹದಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಯಲು ಸಾಧ್ಯ.

ಇತ್ತಾನೆ ನೀವು ಕೇಳಿದ ಹಾಡು ಧಿಮಾಕು ಚಿತ್ರದಿಂದ ಆರಿಸಿದ್ದು. ನವೀನ್ ಕೃಷ್ಣ ನಂದಿತ್ ಅವರ ಧ್ವನಿಯಲ್ಲಿತ್ತು. ನವೀನ್ ಕೃಷ್ಣ ಅವರ ಗೀತೆಯನ್ನು ಬರೆದಿದ್ದು, ಅರ್ಜುನ್ ಅವರ ಸಂಗೀತ ಇತ್ತು. ಅದಕ್ಕಿಂತ ಮೊದಲು ಹಾಗೆ ಸುಮ್ಮನೆ ನಾನೇನು ನಂಬೋದಿಲ್ಲ ಈ ಪ್ರೀತಿಯ, ಈ ಹಾಡು ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿದ್ದು, ಜಯಂತ್ ಕಾಯಕಿಣಿಯವರ ರಚನೆ, ಮನುಮೂರ್ತಿಯವರ ಸಂಗೀತ ಹಾಡಿಗಿತ್ತು. 102.9 FM ವಿವಿಧ ಭಾರತಿಯಲ್ಲಿ ಇಂದಿನ ವಿಶೇಷ ಅಂತ ನಾವು ಹೊರಾಂಗಣ

ಆಟಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಎ ಬಿ ರಾಜ್ ಅವರು ಹೇಳ್ತಾ ಇದ್ರೆ, ಆರೋಗ್ಯಕ್ಕಾಗಿ ಆಟ, ಜ್ಞಾನಕ್ಕಾಗಿ ಪಾಠ, ಕಣ್ಣಿರೋ ತನಕ ನೋಟ, ಕಾಲಿರುವ ತನಕ ಆಟ, ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ, ಆಟವಾಡಿ ದಣಿದಾಗ ಮನಸ್ಸಿಗೆ ಆಗುವ ಉತ್ಸಾಹನೇ ಅದ್ಭುತ ಅಂತ ಹೇಳಿದರೆ ಹೌದು. ಇವತ್ತಿನ ಒಂದು ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಟಿ ವಿ ಪರದೆಗಳಿಂದ ದೂರ ಇರಬೇಕು ಅಂದರೆ ನಾವು ಒಂದಷ್ಟು ಹೊರಾಂಗಣ ಆಟಗಳನ್ನು ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಯಾಕೆ ಅಂದರೆ ಮಾನಸಿಕ ಆತಂಕವನ್ನು ಕಡಿಮೆ ಮಾಡುತ್ತೆ. ರಾತ್ರಿ ನೆಮ್ಮದಿಯ ನಿದ್ರೆ ಬರಬೇಕು ಅಂದರೆ ಹೊರಾಂಗಣ ಆಟಗಳು ಬಹಳ ಅಗತ್ಯ. ಮತ್ತು ಬದುಕಿನಲ್ಲಿ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡುವ ಮನೋಭಾವ ಕೂಡ ನಮಗೆ ಆಟಗಳಿಂದ ಬರುತ್ತೆ. ಸಮಯ ಪ್ರಜ್ಞೆ, ತಂಡವನ್ನು ಮುನ್ನಡೆಸುವಂಥ ನಾಯಕತ್ವ ಗುಣಗಳು ಕೂಡ ನಮಗೆ ಹೊರಾಂಗಣ ಆಟಗಳಿಂದ ಸಿಗುತ್ತೆ. ಇವತ್ತಿನ ದಿನಗಳಲ್ಲಿ ಮಕ್ಕಳಾಗಿರಬಹುದು, ಯುವಕರಾಗಿರಬಹುದು, ಮೊಬೈಲ್ ಗೇಮ್ಗಳಿಗೆ ಹೆಚ್ಚಾಗಿ ಮೊರೆ ಹೋಗ್ತಾ ಇರೋದ್ರಿಂದ ಬೊಜ್ಜು ಮತ್ತು ಕಣ್ಣಿನ ತೊಂದರೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕಡಿಮೆ ಅಂದ್ರೂ ಒಂದು 45 ನಿಮಿಷದಿಂದ 1 ಗಂಟೆಯ ಸಮಯ ಹೊರಾಂಗಣ ಆಟಗಳನ್ನು ಆಡೋದ್ರಿಂದ ಸಾಕಷ್ಟು ಪ್ರಯೋಜನಗಳು ಇದೆ. ಮೂಳೆ ಮತ್ತು ಸ್ನಾಯುಗಳ ಬಲವರ್ಧನೆ ಅಂದರೆ ಓಡೋದು, ಜಿಗಿಯೋದು ಇದೆಲ್ಲವನ್ನು ಮಾಡೋದ್ರಿಂದ ಮೂಳೆಗಳು ಗಟ್ಟಿಯಾಗುತ್ತವೆ. ಮತ್ತು ಸೂರ್ಯನ ಬೆಳಕಿಗೆ ನಾವು ನಮ್ಮ ಮೈಯನ್ನು ಒಡ್ಡೋದ್ರಿಂದ ವಿಟಮಿನ್ ಡಿ ಸಿಗುತ್ತೆ. ದೈಹಿಕ ಶ್ರಮದಿಂದ ಕ್ಯಾಲರಿಗಳು ಕಡಿಮೆ ಆಗಿ ಬೊಜ್ಜು ಕಡಿಮೆ ಆಗುತ್ತೆ, ತೂಕ ನಿಯಂತ್ರಣಕ್ಕೆ ಬರುತ್ತೆ, ಒಂದು ಆಲಸ್ಯ ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ರಕ್ತ ಪರಿಚಲನೆ, ಹೃದಯ ಮತ್ತು ಶ್ವಾಸಕೋಶದ ಆರೋಗ್ಯವನ್ನು ಉತ್ತಮವಾಗಿಟ್ಕೊಳ್ಳೋದಕ್ಕೆ ರಕ್ತ ಪರಿಚಲನೆ ಉತ್ತಮವಾಗುತ್ತೆ, ಶ್ವಾಸಕೋಶದ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಇಡೀ ದಿನ ಸುಸ್ತಿಲ್ಲದೆ ಉತ್ಸಾಹದಿಂದ ಇರಬಹುದು ಮತ್ತು ಒತ್ತಡ ಹಾಗೆ ಆತಂಕದಿಂದ ಮುಕ್ತಿ. ಸುಂದರವಾದ ಪರಿಸರದಲ್ಲಿ ತಾಜಾ ಗಾಳಿಯ ಜೊತೆಗೆ ಆಟ ಆಡಿದಾಗ ಸಮಯವನ್ನು ಕಳೆಯೋದ್ರಿಂದ ಮೆದುಳಿಗೆ ಬೇಕಾಗಿರುವಂಥ ಒಂದು ಸಂತೋಷ ಅಥವಾ ಎಂಡೋರ್ಫಿನ್ ಅನ್ನುವಂಥ ಹಾರ್ಮೋನ್ ಕೂಡ ರಿಲೀಸ್ ಆಗುತ್ತೆ. ಇದರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಹೀಗೆ ಸಾಕಷ್ಟು ಪ್ರಯೋಜನಗಳನ್ನು ನಾವು ಹೊರಾಂಗಣ ಆಟಗಳಿಂದ ಕಂಡುಕೊಳ್ಳಬಹುದು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹೊರಾಂಗಣ ಆಟಗಳ ಮಹತ್ವ ಈ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ದಿನಗಳಿಗೆ ಅಂದ್ರೆ ಅತ್ಯಂತ ಹೆಚ್ಚಾಗಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಎಲ್ಲರೂ ಕೂಡ ಏನು ಮೊಬೈಲ್ಗಳಿಗೆ ಅಥವಾ ಡಿಜಿಟಲ್ ಅಭ್ಯಾಸಗಳು ಆಟಗಳಿಗೆ ಒಂದು ರೀತಿ ಅಂಟ್ಕೊಂಡ್ಬಿಟ್ಟಿದ್ದೀವಿ ನಾವು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಹೊರಾಂಗಣ ಆಟಗಳನ್ನು ಆಡೋದ್ರಿಂದ ಇದನ್ನು ಒಂದಷ್ಟು ಕಡಿಮೆ ಮಾಡಿಕೊಳ್ಬಹುದು. ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಕೂಡ ಸಾಕಷ್ಟು ಪ್ರಯೋಜನಗಳು ನಮಗೆ ಸಿಗ್ತಾ ಹೋಗುತ್ತೆ. ಆತಂಕದಿಂದ ಮುಕ್ತಿ, ಒತ್ತಡದಿಂದ ಮುಕ್ತಿ ಪಡ್ಕೊಳ್ಬಹುದು. ಮೊಬೈಲ್ ನೋಡೋದ್ರಿಂದ ನಮ್ಮ ಕಣ್ಣಿನ ಒಂದಷ್ಟು ಏನು ಆರೋಗ್ಯ ಸುಧಾರಿಸುತ್ತೆ. ಹಾಗೆಯೇ ಸಾಮಾಜಿಕ ನಾಯಕತ್ವದ ಗುಣಗಳು ಮಕ್ಕಳಲ್ಲಿ ವಿಶೇಷವಾಗಿ ಬೇರೆ ಬೇರೆ ಮಕ್ಕಳ ಜೊತೆಗೆ ಬೆರೆತು ಆಡೋದ್ರಿಂದ ಬೇರೆಯವರನ್ನು ಗೌರವಿಸಬೇಕು ಅನ್ನುವಂಥ ಗುಣ, ಸ್ಪರ್ಧಾತ್ಮಕ ಮನೋಭಾವ ಬರುತ್ತೆ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂಥದ್ದು. ಮತ್ತು ಆಟ ಆಡೋದಕ್ಕೆ ಅಂತ ಹೇಳಿ ಹೊಸ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಾಗ ಒಂದು ಸಂವಹನ ಕೌಶಲ್ಯ, ಒಂದು ಒಂದು ಮಾತುಕತೆ, ಲೀಡರ್ ಇರಬಹುದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಕೊಂಡಾಗ ಸಂವಹನ ಕೌಶಲ್ಯ ಕೂಡ ಹೆಚ್ಚಾಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ, ಕ್ರಿಯಾಶೀಲತೆ ಬರುತ್ತೆ. ಆಟ ಆಡಬೇಕಾದ್ರೆ ಬೇರೆ ಬೇರೆ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು, ಗೆಲುವು ಸೋಲು ಇವೆಲ್ಲ ವಿಷಯಗಳಿಗೂ ಕೂಡ ಆಟ ಆಡೋದ್ರಿಂದ, ಹೊರಗಡೆ ಹೋಗಿ ಆಟ ಆಡೋದ್ರಿಂದ ನಮಗೆ ಗೊತ್ತಾಗೋದೇ ಇಲ್ಲ ಎಷ್ಟೊಂದು ಸಲ ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಆಗುತ್ತೆ.

ಅಂತ ಹೇಳಿ. ಹಾಗಾಗಿ ಹೊರಾಂಗಣ ಆಟಗಳು ಬಹಳ ಮುಖ್ಯ, ಆದರೆ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ಖಂಡಿತವಾಗ್ಲೂ ಹೊರಗಡೆ ಆಟ ಆಡಬೇಕಾದ್ರೆ ತಗೊಳ್ಬೇಕಾಗತ್ತೆ. ಓಡುವಾಗ ಆಟ ಆಡಬೇಕಾದ್ರೆ ಬೀಳೋದು, ಏಳೋದು, ಸಣ್ಣ ಪುಟ್ಟ ತರಚು ಗಾಯಗಳು ಇದೆಲ್ಲನೂ ಆಗತ್ತೆ. ಅದಕ್ಕಾಗಿ ಸಾಧ್ಯ ಆದರೆ ಹೆಲ್ಮೆಟ್ಗಳನ್ನ ಹಾಕ್ಕೊಳ್ಬಹುದು, ಬೇರೆ ಬೇರೆ ಚಪ್ಪಲಿ ಶೂಸ್ ಆ ಥರದನ್ನು ಬಳಸಬಹುದು. ಈ ಎಲ್ಲದರ ಬಗ್ಗೆ ಮಕ್ಕಳಿಗಾದರೆ ಹೇಳ್ಕೊಡ್ಬೇಕಾಗತ್ತೆ ಮೊದಲೇ. ಹೊರಗಡೆ ಆಟ ಆಡಲಿಕ್ಕೆ ಹೋದಾಗ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು, ಆ ಥರ ಆಗದೇ ಇರುವ ಹಾಗೆ ಹೇಗೆ ನಡ್ಕೊಳ್ಬೇಕು, ಅಥವಾ ಒಂದು ವೇಳೆ ಸಣ್ಣ ಪುಟ್ಟ ಗಾಯಗಳಾದರೂ ಕೂಡ ಅದನ್ನೇ ದೊಡ್ಡ ವಿಷಯ ಮಾಡಿ ಬೇರೆಯವ್ರ ಮೇಲೆ ದೂರು ಹೇಳೋದು, ಅಥವಾ ಪರಿಸ್ಥಿತಿಯನ್ನು ವಿಕೋಪಕ್ಕೆ ಹೋಗುವಂಥ ಸಮಸ್ಯೆಯನ್ನು ತಂದು ದೊಡ್ಡದ ಹಾಗೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಹಾಗೆಯೇ ತುಂಬ ಬಿಸಿಲಿರುವಂಥ ಸಂದರ್ಭದಲ್ಲಿ ಆಟ ಆಡದೇ ಇರೋದು ಒಳ್ಳೆಯದು, ಯಾಕಂದರೆ ಡಿಹೈಡ್ರೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ, ಸನ್ಸ್ಟ್ರೋಕ್ ಆಗಬಹುದು. ಸೊ ಹೆಚ್ಚು ಬಿಸಿಲಿದ್ದಂಥ ಸಂದರ್ಭದಲ್ಲಿ ಆಟ ಆಡದೇ ಇದ್ದರೆ ಒಳ್ಳೆಯದು, ಅಥವಾ ನೆರಳಿದ್ರೆ ನೆರಳಲ್ಲಿ ಆಟ ಆಡಬಹುದು. ಇನ್ನು ಮಳೆ, ಗುಡುಗು, ಸಿಡಿಲು, ಮಿಂಚು ಇಂಥ ವಿಪರೀತದ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಆಟ ಆಡಲಿಕ್ಕೆ ಬಿಡದಿರೋದು ಒಳ್ಳೆಯದು. ಸೊ ಸುರಕ್ಷಿತವಾದಂಥ ಜಾಗದಲ್ಲಿ ಆಟ ಆಡೋದು ಒಳ್ಳೆಯದು. ರಸ್ತೆ ಬದಿಯಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಕ್ರಿಮಿ ಕೀಟಗಳು, ವಿಷಕಾರಿ ಜಂತುಗಳು, ಹಾವು ಇವು ಅಂಥದ್ದೇನಾದರೂ ಇದ್ದ ಅಂಥ ಸಂದರ್ಭಗಳಲ್ಲಿ ಒಂದು ಎಚ್ಚರಿಕೆಯನ್ನಂತೂ ತಗೊಳ್ಬೇಕಾಗತ್ತೆ. ಹಾಗಾಗಿ ದೇಹದ ಮಿತಿ ಮೀರಿ ಆಡೋದು ಖಂಡಿತವಾಗ್ಲೂ ಒಳ್ಳೆಯದಲ್ಲ, ಅಥವಾ ಬೇರೆಯವ್ರ ಮೇಲೆ ಒಂದು ಜಗಳ ವಿಕೋಪಕ್ಕೆ ಹೋಗದ ಹಾಗೆ ಸೌಹಾರ್ದಯುತವಾಗಿ ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬರೋದ್ರಲ್ಲಿ ಖಂಡಿತವಾಗ್ಲೂ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ.

ಜಮಾನ ಚಿತ್ರದ ಹಾಡು, ಉದಿತ್ ನಾರಾಯಣ್ ಹಾಗೂ ಬೇಲಾ ಶಾಂಡೆ ಅವರ ಧ್ವನಿ, ಜಯಂತ್ ಕಾಯಕಿಣಿಯವರ ರಚನೆ, ಕಾರ್ತಿಕ್ ರಾಜ ಸಂಗೀತ.

ಪಿ ಯು ಸಿ ಚಿತ್ರದಾಗಿದೆಯನ್ನ ನೀವು ಕೇಳಿದ್ದು. ರಾಜೇಶ್ ಮತ್ತು ನಂದಿತಾ ಅವರು ಹಾಡಿದ್ರು, ಕವಿರಾಜ್ ಅವರು ಗೀತೆಯನ್ನ ಬರೆದಿದ್ರು, ಟಿ ರವಿರಾಜ್ ಅವರ ಸಂಗೀತ ಸಂಯೋಜನೆ ಇತ್ತು. ಹೊರಾಂಗಣ ಆಟಗಳ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ, ನಮ್ಮ ದೇಶದಲ್ಲಿ ಆಟಗಳಿಗೆ ಒಂದು ದೀರ್ಘವಾದಂಥ ಇತಿಹಾಸನೇ ಇದೆ. ಜನಪ್ರಿಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಳು ಅಂತ ಗಮನಿಸುವಾಗ ಕ್ರಿಕೆಟ್ ಹೆಚ್ಚು ಜನ ನೋಡುವ ಮತ್ತು ಆಡುವ ಒಂದು ಆಟ. ಗಲ್ಲಿ ಕ್ರಿಕೆಟಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಕ್ರಿಕೆಟ್ ಆಟದ ಕೀರ್ತಿಯನ್ನು ನಾವು ಗಮನಿಸಬಹುದು. ಹಾಗೆ ನಮ್ಮ ಹೆಮ್ಮೆಯ ಐತಿಹಾಸಿಕ ಆಟ, ಒಲಿಂಪಿಕ್ಸ್ನಲ್ಲಿ ಹೆಚ್ಚು ಚಿನ್ನವನ್ನು ತಂದುಕೊಟ್ಟಂತಹ ಆಟ ಅದು ಹಾಕಿ ಅಂತಲೇ ಹೇಳಬಹುದು, ರಾಷ್ಟ್ರೀಯ ಆಟ. ಹಾಗೆಯೇ ಫುಟ್ಬಾಲ್ ಕೂಡ ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ದೇಶದ ಬೇರೆ ಬೇರೆ ರಾಜ್ಯಗಳು, ಪಶ್ಚಿಮ ಬಂಗಾಳ, ಕೇರಳ, ಗೋವಾ, ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ತಾ ಇರುವಂತಹ ಕ್ರೀಡೆ ಅಂದರೆ ಅದು ಫುಟ್ಬಾಲ್. ಹೌದು, ಇನ್ನು ಭಾರತದ ಮಣ್ಣಿನಲ್ಲೇ ಹುಟ್ಟಿ ಇವತ್ತಿಗೂ ಕೂಡ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಅತ್ಯಂತ ಸಂಭ್ರಮದಿಂದ, ಸಡಗರದಿಂದ ಬೇರೆ ಬೇರೆ ವೇದಿಕೆಗಳಲ್ಲಿ ಕೂಡ ಆಡುವಂಥ ಬಹಳಷ್ಟು ಆಟಗಳನ್ನು ನಾವು ಗಮನಿಸಬಹುದು. ಕಬಡ್ಡಿ ನಮ್ಮ ದೇಶದ ಮಣ್ಣಿನ ಆಟ, ಇದು ಈಗ ಜಾಗತಿಕ ಕ್ರೀಡೆಯಾಗಿ ಕೂಡ ಪರಿಗಣಿಸಲ್ಪಡ್ತಾ ಇದೆ. ಅದೇ ಥರ ಖೋಖೋ, ಚುರುಕು ಮತ್ತು ವೇಗಕ್ಕೆ ಹೆಸರಾದ ಒಂದು ಸಾಂಪ್ರದಾಯಿಕ ಆಟ. ಲಗೋರಿ, ಚಿನ್ನಿದಾಂಡು ಅಥವಾ ಗಿಲ್ಲಿದಾಂಡು ಅಂತ ಹೇಳ್ತಾರೆ, ಕುಂಟಾಟ ಮತ್ತು ಗೋಲಿ, ಬುಗುರಿ, ಇವೆಲ್ಲವೂ ಕೂಡ ಒಂದು ರೀತಿಯ ಸಾಂಪ್ರದಾಯಿಕ ಆಟಗಳಾಗಿ ಪರಿಗಣಿಸಲ್ಪಟ್ಟಿವೆ. ಇಂತಹ ಅನೇಕ ಆಟಗಳು ನಮ್ಮಲ್ಲಿ ಇರುವಾಗ ನಾವು ಇಂತಹ ಆಟಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಆಟಗಳಿಂದ ಆಗುವಂಥ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಂದಿನ ವಿಶೇಷ ಕಾರ್ಯಕ್ರಮದ ಕೊನೆಯ ಹಾಡನ್ನು ಕೇಳಿ, ನಿನಗಾಗಿ ಕಾದಿರುವೆ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ, ರಾಬಿನ್ ಗೌರಂಗ್ ಸಂಗೀತ ಸಂಯೋಜನೆ, ಚಿತ್ರ ಅವರ ಧ್ವನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಧ್ಯಪ್ರದೇಶ ಸರ್ಕಾರ ಆಯೋಜನೆ ಮಾಡಿರುವಂತಹ ಪ್ರಮುಖ ಹಾಲು ಉತ್ಪಾದನೆ ಮತ್ತು ಡೇರಿ ವಲಯದ ಉತ್ತೇಜಕ ಕಾರ್ಯಕ್ರಮಗಳಾದಂತಹ ಗೋಪಾಲಕ್ ಸಮ್ಮೇಳನದಲ್ಲಿ ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಸಚಿವರು ಡಾ ಭೀಮರಾವ್ ಅಂಬೇಡ್ಕರ್ ಕಾಮಧೇನು ಯೋಜನೆಯ ಫಲಾನುಭವಿಗಳಿಗೆ ಅನುಮತಿ ಪತ್ರ ವಿತರಣೆ ಮಾಡಲಿದ್ದಾರೆ. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವಂತಹ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ಇಂದಿನಿಂದ 4 ದಿನ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಎಸ್ಐಆರ್ ನಂತರದ ಗೈರು ಸ್ಥಳಾಂತರ, ಮೃತ, ನಕಲಿ ಮತದಾರರ ಪಟ್ಟಿ ಮರುಪರಿಶೀಲನೆ ಮತ್ತು ಹೆಸರು ಬಿಟ್ಟು ಹೋದ ಅರ್ಹ ಮತದಾರರ ಹೆಸರನ್ನು ಮತ್ತೆ ಸೇರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಭಾರತದ ಚುನಾವಣಾ ಆಯೋಗ ಎಲ್ಲ ರಾಜ್ಯಗಳ ಚುನಾವಣಾ ಅಧಿಕಾರಿಗಳಿಗೆ ಆದೇಶ ನೀಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತ ಮತ್ತು ಕೆನಡಾ ನಡುವಿನ ಮುಂದಿನ ಸುತ್ತಿನ ವ್ಯಾಪಾರ ಮಾತುಕತೆ ಅಕ್ಟೋಬರ್ 5ರಂದು ಪುನರಾರಂಭಗೊಳ್ಳಲಿವೆ. ವರ್ಷದ ಅಂತ್ಯದೊಳಗೆ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಎರಡೂ ದೇಶಗಳು ಮಾತುಕತೆಗಳನ್ನು ತ್ವರಿತಗೊಳಿಸುತ್ತಿವೆ ಎಂದು ಕೆನಡಾದ ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಮನಿಂದ ಸಿಧು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 2026ರ ದ್ವೈವಾರ್ಷಿಕ ನೌಕಾ ಕಮಾಂಡರ್ಗಳ ಸಮ್ಮೇಳನ 3 ದಿನಗಳ ಚರ್ಚೆಯ ಬಳಿಕ ಮುಕ್ತಾಯಗೊಂಡಿದೆ. ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 1ರವರೆಗೆ ನಡೆದಂತಹ ಸಮ್ಮೇಳನದಲ್ಲಿ ಕಾರ್ಯಾಚರಣೆಯ ಸನ್ನದ್ದತೆ, ನಿರ್ವಹಣೆ, ತರಬೇತಿ ಮತ್ತು ಮಾನವ ಸಂಪನ್ಮೂಲ ನಿರ್ವಹಣೆ ಕುರಿತು ಚರ್ಚೆ ನಡೆಸಲಾಯಿತು. ಜಪಾನ್ನ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನ ಮಹಿಳಾ ರಿಕರ್ವ್ ವೈಯಕ್ತಿಕ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹೋದ್ ಅಚ್ಚರಿಯ ಪ್ರದರ್ಶನವನ್ನು ನೀಡಿದ್ದು ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಓಹ್ ಜೈನ್ ವಿರುದ್ದ 5-5 ಅಂತರದ ಸಮಬಲದ ನಂತರ ನಡೆದಂತಹ ಶೂಟ್ಆಫ್ನಲ್ಲಿ 10-8 ಅಂತರದಲ್ಲಿ ಗೆದ್ದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ, ಸಮಾಧಾನ.
5: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗೆ ಅನ್ಸೋದು.
1: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
1: ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 10:05:30 ಸಮಯವಾಗಿದೆ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆ ಹಾಡುಗಳನ್ನು ಕೇಳ್ತಾ ಸಾಗೋಣ. ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನಿಯ ಪ್ರಿಯ, ಪ್ರಿಯತಮಿ, ಪ್ರಿಯ, ಹೀಗೆ ಗೆಳೆಯ, ಈ ಒಂದು ಪದಗಳಿರುವಂಥ ಹೆಚ್ಚು ಕಡಿಮೆ ಶೀರ್ಷಿಕೆ ಅಂತಲೂ ಕೂಡ ಹೇಳಬಹುದು. ಹಾಗಾಗಿ ಒಂದಷ್ಟು ಚಂದದ ಇನಿಯ, ಗೆಳೆಯ, ಪ್ರಿಯತಮಿ, ಪ್ರಿಯ, ಈ ಶೀರ್ಷಿಕೆಯ ಹಾಡುಗಳು ಪ್ರಸಾರ ಆಗತ್ತೆ. ವಿವಿಧ ಭಾರತಿ ಕೇಳ್ತಾ ಕೇಳ್ತಾ 9:00 to 10:00 ಬಹಳಷ್ಟು ಜನರ ಸಂದೇಶಗಳು ಬಂದಿದೆ. ಎಲ್ಲರೂ ಕೂಡ ಕಾರ್ಯಕ್ರಮ ಚೆನ್ನಾಗಿತ್ತು, ಹೊರಾಂಗಣ ಆಟಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ನಿಮ್ಮ ಮೆಚ್ಚಿನ ಆಟಗಳ ಬಗ್ಗೆ ಕೂಡ ಮೆಸೇಜ್ ಮಾಡಿದ್ದೀರಿ. ಇನ್ನೀಗ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ವಿವಿಧ ಭಾರತಿಯನ್ನು ಕೇಳಿ ನಿರಂತರವಾಗಿ ಮೆಸೇಜ್ ಮಾಡುವವರಿಗೆ, ಮೆಸೇಜ್ ಮಾಡದೇ ಇದ್ದರೂ ಪರವಾಗಿಲ್ಲ, ವಿವಿಧ ಭಾರತಿಯನ್ನು ಯಾವಾಗಲೂ ಕೇಳ್ತಾ ಇರುವಂಥ ಅಸಂಖ್ಯಾತ ಕೇಳುಗರೆಲ್ಲರಿಗೂ ಕೂಡ ವಿವಿಧ ಭಾರತಿಯ ಪ್ರೀತಿಯ ನಮಸ್ಕಾರಗಳು, ಧನ್ಯವಾದಗಳು. ಹಾಗೆಯೇ ಹೌದು, ಯಾವುದಾದ್ರೂ ತುಂಬ ಅಪರೂಪದ ಹಾಡು, ತುಂಬ ಹಳೆಯ ಹಾಡು, ಇನಿಯ, ಗೆಳೆಯ, ಈ ರೀತಿಯ ಪದಗಳಿರುವಂಥ ಹಳೆಯ ಹಾಡುಗಳು ನಿಮಗೇನಾದರೂ ನೆನಪಿಗೆ ಬಂದರೆ ಖಂಡಿತ ಮೆಸೇಜ್ ಮಾಡಿ. ಇನ್ನು ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ನಾವು ಕೂಡ ನಿಮ್ಮ ಜೊತೆ ಆಗ್ತೇವೆ, ನಮ್ಮ ಸಂದೇಶಗಳನ್ನು ಕೂಡ ಕಳಿಸ್ತೇವೆ ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಹೆಸರು, ನಿಮ್ಮ ಊರಿನ ಜೊತೆಗೆ ನಮಗೆ ಸಂದೇಶ ನೀವು ಕಳಿಸ್ಕೊಡ್ಬಹುದು. 9483091029 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ನಿಮ್ಮ ಊರು, ಹಾಗೆ ವಿವಿಧ ಭಾರತಿಯನ್ನು ಕೇಳ್ತಾ ಕೇಳ್ತಾ ನಿಮ್ಮಲ್ಲಿ ಬಂದಂತಹ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬಹುದು. ವಿವಿಧ ಭಾರತಿಗೆ ಕಿವಿಯಾಗಿರಬಹುದು, ವಿವಿಧ ಭಾರತಿ ಯಾವಾಗಲೂ ನಿಮ್ಮ ಜೊತೆಯಾಗಿರುತ್ತೆ. ಬನ್ನಿ, ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೇವೆ. ಆಲಿಸು ಓ ಇನಿಯ ನನ್ನೆದೆಯ ಕರೆಯ, ಈ ಹಾಡು ಚೆನ್ನಾಗಿದೆ ಅಂತ ನಾಗರತ್ನ ಅವರು ಹೇಳ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಜನ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ ಇನಿಯ, ಗೆಳೆಯ, ಈ ಒಂದು ಹಾಡುಗಳನ್ನು. ನಾವೀಗ ಮೊದಲನೇದಾಗಿ ಪ್ರಸಾರ ಮಾಡ್ತಾ ಇರುವಂಥ ಹಾಡು 1966 ಬಂದಿದ್ದು, ಇದು ಕಟಾರಿ ವೀರ ಚಿತ್ರದ ಗೀತೆ, ಎಸ್ ಜಾನಕಿಯವರ ಧ್ವನಿಯಲ್ಲಿದೆ, ಸೌರತ್ ಅಶ್ವತ್ ಅವರ ಸಂಗೀತ ಇದೆ, ಸೌರತ್ ಅಶ್ವತ್ ಅವರ ಸಾಹಿತ್ಯ ಇದೆ, ಸಂಗೀತ ಉಪೇಂದ್ರ ಕುಮಾರ್ ಅವರದ್ದು. ತಗೊಳ್ಳಿ, ಮೊದಲ ಒಲವಿನ ಗೆಳೆಯನ ಈ ಹಾಡು.

0: ಖಂಡಿತ, ಯಾವ ಕಣ್ಣ ಮುಚ್ಚಾಲೇನು ಇಲ್ಲ. ಹಾಡುಗಳು ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಮನೆ ಮನೆಗಳಿಗೆ ತಲುಪ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳೋದಂದ್ರೆ ನಿಮಗೆ ತುಂಬಾ ಇಷ್ಟ. ಇನಿಯ ಅನ್ನುವ ಹಾಡುಗಳು ಯಾವುದಾದ್ರೂ ನಿಮಗೆ ನೆನಪಾದ್ರೆ ಹೇಳಿ ಅಂತ ಕೇಳಿದ್ದೆ ಸಾಕು. ಎಷ್ಟೊಂದು ಜನ ಎಷ್ಟೊಂದು ಹಾಡುಗಳು, ಅಪರೂಪದ ಹಾಡುಗಳನ್ನೆಲ್ಲ ಕಳಿಸ್ಕೊಟ್ಟಿದ್ದೀರಾ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಬಹಳಷ್ಟು ಹಾಡುಗಳು ಬಂದಿದೆ. ಬಹುಶಃ ಎರಡು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಬಹುದಾದಷ್ಟು ಹಾಡುಗಳನ್ನು ನೀವು ಕಳಿಸ್ಕೊಟ್ಟಿದ್ದೀರಿ. ಈಗ ತಾನೇ ಕೇಳಿದ್ರಿ ಕುಲವಧು ಚಿತ್ರದ ಗೀತೆ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿತ್ತು. ಅಣ್ಣ ತಮ್ಮ ಚಿತ್ರದ ಗೀತೆ ಕೂಡ ಕೇಳಿಬಂತು. ಪಿ ಸುಶೀಲ ಹಾಗೂ ಬೆಂಗಳೂರು ಲತಾ ಮತ್ತು ರೇಣುಕಾ ಅವರು ಹಾಡಿದ್ದು. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಹಾಡಿಗಿತ್ತು. 10:19:19 ಸಮಯ ಕೇಳ್ತಿರೋದು ವಿವಿಧ ಭಾರತಿ. ಇದು ನಿಮ್ಮ ನಿತ್ಯದ ಸಂಗಾತಿ.
1: ವನ್ಯಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರಿಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ.
0: ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರ ಮುಂದುವರಿತಾ ಇದೆ. ಮಕ್ಕಳ ಭಾಗ್ಯ ಚಿತ್ರದ ಗೀತೆಯನ್ನ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿದೆ. ಚಿವುದಯ ಶಂಕರ್ ಅವರು ಬರೆದ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನು ನೀವು ಕೇಳಿದ್ರಲ್ಲ, ಮನಸ್ಸಿದ್ದರೆ ಮಾರ್ಗ ಚಿತ್ರದ ಗೀತೆ, ಇನ್ನೆಯ ಬಲ್ಲಿಯ. ಈ ಹಾಡು ಪಿ ಸುಶೀಲ್ ಅವರು ಹಾಡಿದ್ದು, ಎಂ ನರೇಂದ್ರ ಬಾಬು ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇತ್ತು. ಇನ್ನು ಊರ್ವಶಿ ಕಲ್ಯಾಣ ಚಿತ್ರದ ಗೀತೆ ಚಿವುದಯಶಂಕರ್ ಅವರು ಬರೆದಿದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಸೊಗಸಾದ ಹಾಡುಗಳನ್ನು ಕೇಳೋದೇ ಖುಷಿ. ಆಲಿಸುವ ಹೀನಿಯ ನನ್ನೆದೆಯ ಕರಿಯ, ಈ ಹಾಡುಗಳು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಹಾಡುಗಳ ಪಟ್ಟಿಯನ್ನೇ ಬಹಳಷ್ಟು ಜನ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಈ ಸಂದೇಶಕ್ಕೆ ಧನ್ಯವಾದಗಳು. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಜರ್ನಿ ಸಾಗ್ತಾ ಇದೆ. 10:33:45 ಈ ಸಮಯದಲ್ಲಿ ತುಂಬ ಜನ ಹೇಳಿರುವಂಥ ಒಂದು ಸೊಗಸಾದ ಈ ಹಾಡು ನಾನಿರುವುದೇ ನಿನಗಾಗಿ ಚಿತ್ರದಲ್ಲಿ ಎಸ್ ಜಾನಕಿ ಅವರು ಹಾಡಿದ್ದಾರೆ, ಚಿವುದಯಶಂಕರ್ ಅವರು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ಕೇಳೋಣ ಅದ್ಭುತವಾದ ಈ ಹಾಡು.

ಹಂಸಲೇಖ ಅವರು, ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರಕ್ಕಾಗಿ ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಗೀತೆಗೆ ಧ್ವನಿಯಾಗಿದ್ದರು. 10:42 ಸಮಯ ಆಗಿದೆ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಗೆಳೆಯ, ಇನಿಯ, ಪ್ರಿಯತಮ ಈ ರೀತಿಯ ಹಾಡುಗಳನ್ನು ಕೇಳೋದಕ್ಕೆ ಒಂದು ಸಣ್ಣ ಕಾರಣ ಅಂತ ಹೇಳಿದ್ರೆ, 3 ತಾರೀಕು ರಾಷ್ಟ್ರೀಯ ಗೆಳೆಯರ ದಿನ ಅಂಥೇಳಿ ಆಚರಣೆ ಮಾಡಲಾಗ್ತಾ ಇದೆಯಂತೆ ಒಂದಷ್ಟು ದೇಶಗಳಲ್ಲಿ. ನಮ್ಮಲ್ಲಿ ಒಂದಷ್ಟು ಆಚರಣೆಗಳು ಇಲ್ಲ ಬಿಡಿ, ಆದರೂ ಕೂಡ ಜಾಗತಿಕವಾಗಿ ಆಚರಿಸುವಂತಹ ಏನಾದರೂ ವಿಶೇಷಗಳಿದೆಯಾ ಅಂತ ನಾವು ಗಮನಿಸಿದಾಗ, 3 ಗೆಳೆಯರ ದಿನ ಅಂದರೆ ಬಾಯ್ ಫ್ರೆಂಡ್ ಡೇಸ್ ಅಂತ ಹೇಳಿ ಬಾಯ್ ಫ್ರೆಂಡ್ ಡೇ ಅಂತ ಆಚರಣೆ ಮಾಡ್ತಾರೆ. ಗೆಳೆಯರು ಅಂದರೆ ತಮ್ಮ ಸಂಗಾತಿಗಳನ್ನು ಗೆ ಒಂದು ಪ್ರೀತಿ, ಕೃತಜ್ಞತೆ, ಮೆಚ್ಚುಗೆಯನ್ನು ತೋರಿಸೋದಕ್ಕೋಸ್ಕರ ಈ 3 ಪ್ರತಿ 3 ರಾಷ್ಟ್ರೀಯ ಗೆಳೆಯರ ದಿನ ಅಂಥೇಳಿ 2010 ಈಚೆಗೆ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದ್ದಾರೆ. ಅವಳ ಗೆಳೆಯನಿಗಾಗಿ ಮೆಚ್ಚಿನ ಊಟ, ತಿಂಡಿ, ಬೇರೆ ಬೇರೆ ರೀತಿಯ ಗಿಫ್ಟ್ಗಳನ್ನು ಕೊಡುವಂಥದ್ದು, ಅಥವಾ ಅವ್ರ ಜೊತೆಗೆ ಒಂದಿಷ್ಟು ಸಮಯವನ್ನು ಕಳೆಯುವಂಥದ್ದು, ಹೀಗೆ ಅವರ ಪ್ರೀತಿ ಪಾತ್ರ ಗೆಳೆಯನಿಗೋಸ್ಕರ ಮಾಡುವಂಥ ಒಂದು ಪ್ರೀತಿ ಕೃತಜ್ಞತೆಯ ಸಂಕೇತ ಈ ದಿನ ಅಂತ ಹೇಳಿ ಹೇಳಲಾಗುತ್ತೆ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ನಾವು ಕೂಡ ಗೆಳೆಯ, ಇನಿಯ, ಪ್ರಿಯ ಈ ರೀತಿಯ ಹಾಡುಗಳ ಜೊತೆಗೆ ನಾವು ಕೂಡ ಈ ಒಂದು ಸೆಲೆಬ್ರೇಷನ್ ಏನಿದೆ ಅದರ ಭಾಗವಾಗಿ ಅಂತ ಹೇಳಲಿಕ್ಕಾಗಲ್ಲ, ಆದರೆ ಒಂದು ಚಾನ್ಸ್ ತಗೊಂಡಿದ್ದೀವಿ ನಾವು. ಗೆಳೆಯ ಗೆಳತಿ ಶೀರ್ಷಿಕೆಯ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ನೀವೆಲ್ಲ ತುಂಬ ಹಾಡುಗಳನ್ನು ಕಳಿಸ್ಕೊಟ್ಟಿದ್ರಿ, ಅದರಲ್ಲೂ ಹಳೆಯ ಎಷ್ಟೊಂದು ಹಾಡುಗಳಿದೆ. ಎಲ್ಲರೂ ಕೂಡ ಹೇಳ್ತಾ ಇದ್ರೆ ಗೆಳೆಯ ಇನಿಯ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ರಿ, ಮತ್ತು ಯಾವ್ಯಾವ ಹಾಡುಗಳಿದೆ ಅನ್ನೋದನ್ನು ಕೂಡ ನೀವೆಲ್ಲ ಕಳಿಸ್ಕೊಟ್ಟಿದ್ರಿ. ನಿಮ್ಮ ಹಾಡುಗಳ ಜೊತೆಗೆ ನಮ್ಮ ಹಾಡುಗಳನ್ನು ಕೂಡ ಸೇರಿಸಿ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಸಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡಿದ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಮೆಸೇಜ್ ಕಳಿಸ್ತಾ ಇದ್ರು ಪರವಾಗಿಲ್ಲ ರೀ, ನೀವು ವಿವಿಧ ಭಾರತಿಯನ್ನು ಕೇಳ್ತಾ ಇದ್ರ, ಎಂಜಾಯ್ ಮಾಡ್ತಾ ಇದ್ರ, ಅಷ್ಟೇ ನಮಗೆ ಸಾಕು ಅಂತ ಹೇಳ್ತಾ ಓಲ್ಡ್ ಈಸ್ ಗೋಲ್ಡ್ ಮುಂದಿನ ಗೀತೆ, ಮಹಾತ್ಯಾಗ ಚಿತ್ರದ ಗೀತೆ, ವಿ ಸೀತಾರಾಮಯ್ಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿ ಸುಶೀಲ ಅವರ ಧ್ವನಿ.

ಎಲ್ಲರೀಶ್ವರಿಯವರ ಧ್ವನಿಯಲ್ಲಿ ಕೇಳಿದ ಗೀತೆ ಪ್ರೊಫೆಸರ್ ಹುಚ್ಚುರಾಯ ಚಿತ್ರದ್ದು. ಕುರಾ ಸೀತಾರಾಮ ಶಾಸ್ತ್ರಿಗಳು ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರ ಗೀತೆಗಳು. ನಿಜವಾಗ್ಲೂ ಗೆಳೆಯನಿಗೋಸ್ಕರ ಒಂದು ದಿನ ಮೀಸಲಿಡೋದು, ಅದಕ್ಕೋಸ್ಕರ ಹಳೆಯ ಹಾಡುಗಳನ್ನು ಹುಡುಕಿ ಪ್ರಸಾರ ಮಾಡೋದು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅಂಥೇಳಿ ಮೆಸೇಜ್ ಮಾಡ್ತಾ ಇದ್ದೀರಾ. ಬೇರೆ ಬೇರೆ ರೀತಿಯ ನಿಮ್ಮ ಈ ಸಂದೇಶಗಳು ಖಂಡಿತವಾಗ್ಲೂ ಖುಷಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಳೆಯ ಹಾಡುಗಳನ್ನು ಎಂಜಾಯ್ ಮಾಡ್ತಾ ಇದ್ದೀರಾ. ಸಮಯ ಒಬ್ಬರು ಹೇಳ್ತಾ ಇದ್ರೆ ಎಷ್ಟೇ ಹಳೆಯ ಹಾಡುಗಳಾದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಂಥ ಹಾಡುಗಳನ್ನು ಕೇಳೋದಕ್ಕೆ ಯಾವಾಗಲೂ ಕೂಡ ಖುಷಿ ಆಗುತ್ತೆ. ಈಗಿನ ಕಾಲದ ಜನರಿಗೆ ಸಿನಿಮಾ ಹಳೆಯದಾದರೂ ಕೂಡ ಹಾಡುಗಳು ಗೋಲ್ಡಿನ ಹಾಗೆ ಮಿರಮಿರ ಅಂತ ಮಿಂಚ್ತಾ ಇದೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀರಾ. ಚೆನ್ನಾಗಿದೆ ಹಾಡುಗಳು. ಇನ್ನೊಂದೆರಡು ಹಾಡುಗಳನ್ನು ನಾವು ಕೇಳೋದಕ್ಕೆ ಸಾಧ್ಯ ಇದೆ. ಮನೆ ಬೆಳಗಿದ ಸೊಸೆ ಚಿತ್ರದ ಗೀತೆಯನ್ನು ಬಹಳಷ್ಟು ಜನ ಹೇಳಿದ್ದೀರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಧ್ವನಿ, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರ ಅಕ್ಟೋಬರ್ 3ನೇ ತಾರೀಕು ಬಾಯ್ಫ್ರೆಂಡ್ ಡೇ ಅಂತ ಹೇಳಿ ನಾವು ಕೂಡ ಇನಿಯ ಗೆಳೆಯ ಪ್ರಿಯತಮ ಈ ರೀತಿಯ ಹಾಡುಗಳನ್ನು ಕೇಳಿದ್ವಿ. ಶುಭ ಮಿಲನ ಚಿತ್ರದ ಗೀತೆ ನೀವು ಕೇಳಿದ್ದು. ಕೊನೆಯಲ್ಲಿ ಜಿ ಉದಯ್ ಶಂಕರ್ ಅವರು ಬರೆದಿದ್ದರು, ಎಂ ರಂಗರಾವ್ ಅವರ ಸಂಗೀತ ಇತ್ತು, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇತ್ತು. ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದು ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. ಸಮಯ 11 ಗಂಟೆ. ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶದ ಉದ್ಘಾಟನಾ ಅಧಿವೇಶನವನ್ನು ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿ ಮಾತನಾಡಿದರು. ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಾಗಿ ತಳಮಟ್ಟದ ನೈಜತೆಗಳನ್ನು ಅರ್ಥೈಸಿಕೊಂಡು ನೀತಿ ನಿರೂಪಕರು ನೀತಿಗಳನ್ನು ರೂಪಿಸುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಮಾದಕ ವಸ್ತು ಜಾಲ ಮಟ್ಟ ಹಾಕುವಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ಸಾಧನೆ ಮಾಡಿದ್ದು, ತೀವ್ರ ಅಪರಾಧ ಹಿನ್ನೆಲೆಯಲ್ಲುಳ್ಳ ಮಾದಕ ವಸ್ತು ಕಳ್ಳ ಸಾಗಣೆಯ ಪ್ರಮುಖ ಆರೋಪಿ ನವಪ್ರೀತ್ ಸಿಂಗ್ ಅನ್ನು ಟರ್ಕಿಯಿಂದ ಭಾರತಕ್ಕೆ ಗಡಿಪಾರು ಮಾಡುವಲ್ಲಿ ಯಶಸ್ವಿಯಾಗಿದೆ ಎಂದು ಕೇಂದ್ರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಾಜ್ಯಕ್ಕೆ ಆಗಮಿಸಿರುವಂತಹ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಕೇಂದ್ರದ ಅಂತರ್ ಸಚಿವಾಲಯ ತಂಡದೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ಮತ್ತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಚಿಕಾಗೋದಲ್ಲಿ ಆರ್ಚರ್ ಡೇನಿಯಲ್ಸ್ ಮಿಡ್ಲ್ಯಾಂಡ್ ಸಂಸ್ಥೆಯ ಮಂಡಳಿಯ ಅಧ್ಯಕ್ಷ ಮತ್ತು ಸಿಇಒ ಜುವಾನ್ ರಿಕಾರ್ಡೋ ಲೋಸಿಯಾನೊ ಅವರನ್ನು ಭೇಟಿಯಾಗಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಭಾರತದಲ್ಲಿ ಎಡಿಎಂ ಸಂಸ್ಥೆಯ ಹೂಡಿಕೆ ಮತ್ತು ಉದ್ಯಮ ವಿಸ್ತರಣೆಗೆ ಇರುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಜಪಾನ್ನಲ್ಲಿ ನಡೆದಿರುವಂತಹ ಏಷ್ಯನ್ ಗೇಮ್ಸ್ನ ಗಾಲ್ಫ್ ಸ್ಪರ್ಧೆಯಲ್ಲಿ ಭಾರತದ ಪ್ರಣವಿ ಅರಸ್ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದು, ಆ ಮೂಲಕ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳಾ ಗಾಲ್ಫ್ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಸ್ಪರ್ಧೆಯ ತಂಡ ವಿಭಾಗದಲ್ಲೂ ಭಾರತ ಬೆಳ್ಳಿ ಪದಕವನ್ನು ಗೆದ್ದಿದೆ. ಜಪಾನ್ನ ನೇಷ್ಮಿನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಿದ್ದು, ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡುತ್ತಿರುವಂತಹ ಭಾರತ ತಂಡ ಇತ್ತೀಚಿನ ವರದಿಯ ಪ್ರಕಾರ 11.2 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 120 ರನ್ ಗಳಿಸಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನ ಯಾವಾಗಲೂ ಕೇಳ್ತಾ ಇರಿ, ಮೆಸೇಜ್ ಮಾಡ್ತಾ ಇರಿ. ನಮ್ಮ ಜೊತೆಯಾಗಿರಿ ಬೆಳಗಿನಿಂದ ಇಷ್ಟು ಹೊತ್ತು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗ್ತೇನೆ. ಕೇಳ್ತಾನೇರಿ ನಿಮ್ಮ ರೇಡಿಯೋ, ಇದು ವಿವಿಧ ಭಾರತಿ, ನಿತ್ಯದ ಸಂಗಾತಿ.

ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು ಕೇಳಿದಿರಿ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಮಧ್ಯಾಹ್ನದ ಕಾರ್ಯಕ್ರಮಗಳಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮದೇ ಧ್ವನಿ ಬಿಕೆ ಸುಮತಿ. ಈಗ ಪ್ರಸಾರವಾಗುವ ಕಾರ್ಯಕ್ರಮಗಳು, ಇದೀಗ ಕೇಳಲಿದ್ದೀರಿ ಕಲಾಭಾರತಿ. ಕಲಾಭಾರತಿ ಆಮೇಲೆ 1:20 ಸಂದೇಶ, ನಮಗೆ ಸಂಗೀತ, ನಿಮಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 12:05 ಕರೆಗೊಂದು ಹಾಡು, ನೀವು ಫೋನ್ ಮೂಲಕ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಆಲಿಸಬಹುದು. ಚಿತ್ರತಾಣ 2:40 ಸಾಯಂಕಾಲ 4:00 - 5:00 ಪರಿಮಳ ಪ್ರಸಾರವಾಗಲಿದೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಈಗ ಕಲಾಭಾರತಿ.

ಇವತ್ತಿನ ಕಲಾಭಾರತಿಯ ನಕ್ಷತ್ರ ಯಾರು? ಮ್ಯೂಸಿಕ್ ಇಂಡಸ್ಟ್ರಿ ಯೂತ್ ಐಕಾನ್ ಅಂತಾನೇ ಪ್ರಸಿದ್ಧರು. ಸಂಗೀತ ಸಂಯೋಜಕ, ಹಾಡುಗಾರ, ನಮ್ಮ ಬೆಂಗಳೂರಿನ ಹುಡುಗ, ಹಲವು ಭಾವಗಳ ಸಂಚಯ, ವಿಶಿಷ್ಟ ಕಂಠ, ಮ್ಯಾಜಿಕಲ್ ವಾಯ್ಸ್, ಇನ್ಯಾರು? ಆಗಲೇ ಸಂದೇಶಗಳು ಬರ್ತಾ ಇವೆ. ಹೌದು, ಸಂಜಿತ್ ಹೆಗಡೆ. ಸಂಜಿತ್ ಹೆಗಡೆ ಅವರ ಜನ್ಮದಿನ ಇಂದು. ಸಂಜಿತ್ ಹೆಗಡೆ ಅವರು ಹಾಡಿರುವ ಕೆಲವು ಗೀತೆಗಳನ್ನು ಇವತ್ತಿನ ಕಲಾಭಾರತಿಯಲ್ಲಿ ಕೇಳೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ, ಇದು ವಿವಿಧ ಭಾರತಿ. ಇವತ್ತಿನ ಕಲಾಭಾರತಿ, ಸಂಜಿತ್ ಹೆಗಡೆ

ಇವತ್ತಿನ ಕಲಾಭಾರತಿ ಸಂಜಿತ್ ಹೆಗಡೆ, ಹೌದು, ಸಂಗೀತದ ಇಡೀ ಚಿತ್ರರಂಗದ ಸಂಗೀತದ ಎಲ್ಲ ದೊಡ್ಡ ದೊಡ್ಡವರು ಕೂಡ ಆಹಾ ಎಷ್ಟು ಚೆನ್ನಾಗಿದೆ ಈ ಧ್ವನಿ, ಈ ಧ್ವನಿ ಹೊಸದಾಗಿ ಕೇಳಿಸ್ತಿದೆಯಲ್ಲ ಅಂತ ಉದ್ಗರಿಸುವ ಹಾಗೆ ಮಾಡಿದವರು ಕೇವಲ 28 ವರ್ಷದ ಯುವಕ ಸಂಜಿತ್ ಹೆಗಡೆ. ಹಾಡುಗಾರ ಹಲವು ಭಾವಗಳನ್ನು ಸೊಗಸಾಗಿ ಅವರು ಪ್ರಸ್ತುತಪಡಿಸ್ತಾರೆ, ಸಂಗೀತವನ್ನು ಕಲಿತಿದ್ದಾರೆ. ಮ್ಯಾಜಿಕಲ್ ವಾಯ್ಸ್ ಅಂತಲೇ ಅವರು ಪ್ರಸಿದ್ಧರು. ಅವರು ವೇದಿಕೆಗೆ ಬಂದರೆ ತಾವು ಕುಣಿಯೋದಲ್ಲದೆ ಎದುರಿಗೆ ಇರುವವರನ್ನು ಕೂಡ ಕುಣಿಸ್ತಾರೆ, ಅದೊಂದು ಸಂಚಲನ. ತೆಲುಗು, ತಮಿಳು, ಕನ್ನಡ ಎಲ್ಲ ಗೀತೆಗಳನ್ನು ಹಾಡಿದ್ದಾರೆ. ಹಾಡಿಗೆ ಭಾಷೆ ಇಲ್ಲ ಅಂತ ತೋರಿಸಿದ್ದಾರೆ ಸಂಜಿತ್ ಹೆಗಡೆ. ಸಂಜಿತ್ಗೆ ಅಲ್ಪ ಸಮಯದಲ್ಲಿ 500ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡುವ ಅವಕಾಶ ಬಂದಿದೆ. ದಳಪತಿ ಹಾಡು ಅವರನ್ನು ಮೊದಲು ಗೆಲ್ಲಿಸಿದ ಹಾಡು.

ಸಂಜಿತ್ ಹೆಗಡೆ ಇವತ್ತಿನ ನಮ್ಮ ಕಲಾಭಾರತೀಯ ನಕ್ಷತ್ರ. ಭವಿಷ್ಯದ ಅತ್ಯುತ್ತಮ ಗಾಯಕ ಸಂಜಿತ್ ಹೆಗಡೆ ಅಂತ ತಜ್ಞರು ಸಂಗೀತಜ್ಞರು ಹೇಳ್ತಾರೆ. ಹಾಗೆ ಇದೇ ಹೆಸರಿನ ಒಂದು ಪ್ರಶಸ್ತಿ ಕೂಡ ಅವರಿಗೆ ದಕ್ಕಿದೆ ಈ ಗೀತೆಗಾಗಿ. ಹಾಗೆ ಸಂಜಿತ್ ಹೆಗಡೆ ಅಂದ ಕೂಡಲೇ ಅವರನ್ನ ನೋಡಿದಾಗ ಈ ಹುಡುಗ ಇಷ್ಟು ಎನರ್ಜಿ ಇರುವ ಹುಡುಗ, ಇಷ್ಟು ಸೊಗಸಾಗಿ ಹಾಡಬಲ್ಲರು, ಎಂಥ ಗೀತೆಗೆ ಬೇಕಾದರೂ ಅವರು ದನಿಯಾಗಬಲ್ಲರು ಅಂತ ಅನಿಸೋದಿಲ್ಲ. ಆದರೆ ಅವರ ಒಂದೇ ಒಂದು ಹಾಡನ್ನು ಕೇಳಿದ ಕೂಡಲೇ ನಿಜವಾಗಿ ನಾವು ಫ್ಲ್ಯಾಟ್ ಆಗೋದಂತೂ ಖಂಡಿತ. ಸಂಜಿತ್ ಹೆಗಡೆ ಅವರ ಸರಿಗಮಪ ಖಾಸಗಿ ವಾಹಿನಿಯ ಒಂದು ಶೋಯಿಂದ, ಮ್ಯೂಸಿಕಲ್ ಶೋಯಿಂದ ಅವರ ಜರ್ನಿ, ಸಂಗೀತದ ಜರ್ನಿ ಆರಂಭ ಆಯಿತು. ಅದು ಅವರ ಪ್ರತಿಭೆಗೆ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸಿಕೊಡ್ತು. ದಳಪತಿಯ ಗೀತೆಯ ನಂತರ ಅವರು ಹಿಂದೆ ತಿರುಗಿ ನೋಡಲಿಲ್ಲ. ಆಮೇಲೆ ಅವರು ಬೇರೆ ಬೇರೆ ಬೇರೆ ಬೇರೆ ಹಾಡುಗಳನ್ನು ಮುಖ್ಯವಾಗಿ ಮೊದಲು ಕನ್ನಡದಲ್ಲಿ ಹಾಡಿದರು. ಚಮಕ್ ಚಿತ್ರದ ಗೀತೆ ಕೂಡ ಬಹಳ ಪ್ರಸಿದ್ಧ ಆಯಿತು. ಹಾಗೆ ಒಂದು ಮೊಟ್ಟೆಯ ಕಥೆ ಚಿತ್ರದಲ್ಲಿ ಅವರು ಹಾಡಿದರು. ಅವರ ವಾಯ್ಸಲ್ಲಿ ಏನೋ ಒಂದು ಸ್ಪೆಷಾಲಿಟಿ.

ಇದೆ. ಆ ಧ್ವನಿಯೇ ಒಂದು ರೀತಿ ನಮಗೆ ಶುದ್ಧ ಕನ್ನಡವನ್ನೂ ಉಣಿಸುತ್ತೆ. ಅಟ್ ದ ಸೇಮ್ ಟೈಮ್ ನಮಗೆ ಅದು ಒಂದು ವೆಸ್ಟರ್ನ್ ಶೈಲಿಯನ್ನು ಕೊಡುವಂತಹ, ಎರಡನ್ನು ಬ್ಲೆಂಡ್ ಮಾಡಿದಂತಹ ಒಂದು ಅದ್ಭುತವಾದ ಧ್ವನಿ ಅವರದು. ಅಯೋಗ್ಯ ಸಿನಿಮಾದ ಹಾಡು ನಿಮಗೆ ನೆನಪಿರಬಹುದು, ರೊಮ್ಯಾಂಟಿಕ್ ಹಾಡು, ಹಿಂದೆ ಹಿಂದೆ ಹೋಗು ಅಂತ. ಸಂಜೀತ ಹಾಡನ್ನು ಹಾಡಿದ್ರೆ ನಿಜವಾಗಿ ಹಿಂದೆ ಹಿಂದೆ ಹೋಗಬೇಕು. ಈ ನಾವು ಜೋಗಿಯ ಹಾಡನ್ನು ಕೇಳ್ತೀವಲ್ಲ, ಎಲ್ಲೋ ಜೋಗಪ್ಪ ನೀ ನರಮನೆ ಕೇಳ್ತಾ ಹಾಗೇ ಹಿಂದೆ ಬಂದ್ಲು ಆಕೆ ಅಂತ. ಹಾಗೆ ಸಂಜೀತ್ ಹೆಗಡೆಯ ಹಿಂದೆ ಹಿಂದೆ ಹೋಗು ಗೀತೆ ಬಹಳ ಜನರನ್ನು ಹಿಂದೆ ಹೋಗೋ ಹಾಗೆ ಮಾಡಿದಂತಹ ಗೀತೆ. ಅಮರ್ ಚಿತ್ರದ ಗೀತೆ ಕೂಡ ಅಷ್ಟೇ, ಮರೆತು ಹೋಯಿತೆ. ಈ ಗೀತೆ ಕೂಡ ಕಣ್ಣಲ್ಲಿ ನೀರು ತರಿಸಿದಂತಹ ಗೀತೆ. ಅಂದರೆ ಅವರ ಧ್ವನಿ ಹೇಗಿದೆ ಅಂದರೆ, ಯಾವುದೇ ಎಮೋಷನ್, ಅದು ದುಃಖ ಆಗಿರಬಹುದು, ಅದು ಸಂತೋಷದ್ದಾಗಿರಬಹುದು, ಅಥವಾ ವೆಸ್ಟರ್ನ್ ಪಾಪ್ ಆಗಿರಬಹುದು, ಕನ್ನಡದ ಒಂದು ಒಳ್ಳೆಯ ಪ್ರಕೃತಿ ಗೀತೆ ಆಗಿರಬಹುದು, ಪ್ರೀತಿ ಗೀತೆ ಆಗಿರಬಹುದು, ಎಲ್ಲ ಗೀತೆಗಳಲ್ಲೂ ತಮ್ಮದೇ ಛಾಪನ್ನು ಮೂಡಿಸಿ ಒಂದು ಅದ್ಭುತವಾಗಿ ಅದನ್ನು ತಮ್ಮದನ್ನಾಗಿಸಿಕೊಂಡು ನಮಗೆ ತಲುಪಿಸುವ ಕಲೆ ಸಂಜೀತ್ ಅವರಿಗೆ ಸಿದ್ಧಿಯಾಗಿದೆ. ಇವತ್ತಿನ ನಮ್ಮ ಕಲಾಭಾರತಿ ಸಂಜೀತ್ ಹೆಗಡೆ.

0: ಗುನುಗುನಿಸೋ ಹಾಡಿನ ಜೊತೆ ಶುರು ಮಾಡಿದ್ರು. ಮರಳಿ ಮನಸ್ಸಾಗಿದೆ ನಿಮ್ಮ ಮೇಲೆ, ಮರಳಿ ನಿಮ್ಮ ಗೀತೆ ಕೇಳುವ ಆಸೆಯಾಗಿದೆ ಅಂತ ನಮ್ಮಿಂದ ಹಾಡಿಸಿದ್ರು ತಂಟಿಕೋರ ಜಾದುಗಾರ. ಹಾಡಿನಿಂದ ನಮ್ಮ ಮನ ದೋಚಿದ ಚೋರ ಅಂತೆಲ್ಲ ಅವರನ್ನ ಕರೆದ್ರೆ ಅವರು ಹೇಳ್ತಾರೆ,
1: ಫೇಮಸ್ ಆದಾಗ ನನ್ ಮಾಡಿರೋ ಕೆಲ್ಸ, ಹೌ ಮೆನಿ ಸಾಂಗ್ಸ್ ಐ ಸಾಂಗ್, ಇದೆಲ್ಲ ಮೂರ್ನಾಲ್ಕು ವರ್ಷದಲ್ಲಿ ನನ್ ಹೇಗ್ ನೋಡಕ್ ಶುರು ಮಾಡಿದ್ರು. That was not something that I knew how to deal with avaga. Nanu nan jothe heg maatadkolbeku anta nanage ad hege gotta, pratidina ondu 100 jana bandbittu tamma identity bage comment martare, ni nanage nin idishta, nanage nin adishta, nan idishtalla nanage adishtalla hege comment martaralla, ಹಾಗ ಮಾಡಿದಾಗ ನನ್ ನೂರ್ ಐಡೆಂಟಿಟಿ ಆಗುತ್ತೆ ಅದು. ನನ್ ತಲೆಯಲ್ಲಿ ಅದು ಹಾಗೆ ಬೈಫರ್ಕೇಟ್ ಆಯ್ತು, ಓ ನಾನು ಹೀಗೆ ಹಾಗೆ ಹಾಗೆ ಹೀಗೆ ಅಂತ. ಅದು ಒಂಥರ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡುತ್ತೆ ನನ್ನಲ್ಲಿ. ಸೊ ದಟ್ ಕೈಂಡ್ ಆಫ್ ಬಿಕೇಮ್ ಲೈಕ್ ನಾನ್ ಯಾರು ಅನ್ನೋ ತುಂಬಾ ಕೇಳಕ್ ಶುರು ಮಾಡ್ಬಿಟ್ಟೆ. ದಟ್ಸ್ ಆ ಏಜ್ ಅಲ್ಲಿ ಮಾಡೋದು ನನ್ಗೆ ಪ್ರಾಬಬ್ಲಿ ಅವಶ್ಯಕತೆ ಇರಲಿಲ್ಲ. ಸೊ ದಟ್ ಕೈಂಡ್ ಆಫ್ ಲೆಡ್ ಮೀ ಟು ಬೀಯಿಂಗ್ ಲೈಕ್, ನಾನು ಅದೇ ಹೇಳಿದ್ನ ಲೈಕ್ 5 ವರ್ಷದಲ್ಲಿ ನನ್ನ ಫಸ್ಟ್ ಇಂಟರ್ವ್ಯೂ ಇದು. ನನ್ಗೆ ಇದು ಕ್ಯಾಮರಾ ಇಂಟರ್ವ್ಯೂ ಅಲ್ಲ ಅಂತ ನನ್ಗೆ ಮತ್ತೆ ಖುಷಿಯಿಂದ ಬಂದಿರೋದು. ನನ್ಗೆ ಯಾಕೋ ಜನ ನನ್ನ ನೋಡೋದು ಒಂಥರ ಭಯ ಇದೆ, ಅಥವಾ ಒಂಥರ ಭಯಕ್ಕಿಂತ ಒಂಥರ ಐ ವಾಂಟ್ ಟು ಬಿ ಬಿಹೈಂಡ್ ದ ಕ್ಯಾಮ್ರಾ ಮೋರ್ ದೆನ್ ಆನ್ ಕ್ಯಾಮ್ರಾ. ಶೋ ಆದಾಗ ಪ್ರಸಾರ ಆಗಿ ಜನ ಬರಬೇಕು ಅಂತ ಆಸೆ ಉಂಟು.
0: ನಮ್ಮ FM ರೈನ್ಬೋದಲ್ಲಿ ಇತ್ತೀಚೆಗೆ ಸಂಜಿತ್ ಹೆಗಡೆ ಅವರು ಕೊಟ್ಟ ಸಂದರ್ಶನದ ಒಂದು ತುಣುಕನ್ನ ನೀವು ಕೇಳಿದಿರಿ.

ಸಂಜಿತೆಗಳೆ, ಕನಸಲ್ಲಿ ನಮ್ಮ ಕೈ ಹಿಡಿದು ನಡೆಸ್ತಾರೆ ಅದ್ಭುತ ಯುವ ಗಾಯಕನ ಜನ್ಮದಿನ ಇಂದು. ಹಿಂದೂಸ್ತಾನಿ ಕಲ್ತಿದ್ದಾರೆ, ವೆಸ್ಟರ್ನ್ ಶೈಲಿಯನ್ನು ಬಳಸಿ ಹಾಡ್ತಾರೆ. ವೆಸ್ಟರ್ನ್ ಸಂಗೀತದಲ್ಲಿ ಅಂದರೆ ಪಾಶ್ಚಾತ್ಯ ಸಂಗೀತದಲ್ಲೂ ಕೂಡ ತರಬೇತಿಯನ್ನು ಪಡೆದಿದ್ದಾರೆ. ಇಂಜಿನಿಯರಿಂಗ್ ಓದ್ತಾ ಇದ್ರು, ಮಧ್ಯದಲ್ಲಿ ಗಾಯನಕ್ಕೆ ಹೊರಡಿಕೊಂಡ್ರು. ಹಾಗಾಗಿ ಇಂಜಿನಿಯರಿಂಗ್ನ ಅಂದರೆ ಅಲ್ಲೂ ಇಲ್ಲೂ ಎರಡೂ ಕಡೆ ಗಮನ ಕೊಡೋಕ್ಕಾಗಲ್ಲ ಅಂತ ಇಂಜಿನಿಯರಿಂಗ್ನ ಅವರು ನಿಲ್ಲಿಸಿ ಮತ್ತೆ ಬೇರೆ ವಿದ್ಯಾಭ್ಯಾಸದ ಪದವಿಯನ್ನು ಪಡೆದರು. ಅವರ ಸಾಧನೆ ಮತ್ತಷ್ಟು ಉತ್ತುಂಗಕ್ಕೆ ಏರಲಿ, ನಮ್ಮ ಕನ್ನಡಕ್ಕೆ ಹೆಮ್ಮೆ ತರಲಿ, ಕನ್ನಡದ ನಮ್ಮ ಗಾಯಕರು ವಿಶ್ವದಾದ್ಯಂತ ಸಂಚರಿಸಲಿ, ಕನ್ನಡ ಗೆಲ್ಲಲಿ. ಸಂಜಿತ್ ಹೆಗಡೆಗೆ ಶುಭ ಹಾರೈಸೋಣ. ಇವತ್ತಿನ ನಮ್ಮ ಕಲಾಭಾರತೀಯ ನಕ್ಷತ್ರ ಸಂಜಿತ್ ಹೆಗಡೆಯೇ.

0: ಕನಸಲ್ಲೂ ಮನಸ್ಸಲ್ಲೂ ನಾವು ನಡೆಯೋಣ ಸಂಜಿತ್ ಹೆಗಡೆ ಅವರೊಂದಿಗೆ. ಅವರಿಗೆ ಮತ್ತಷ್ಟು ಪ್ರಶಸ್ತಿಗಳು ಹಾಗೆ ಪುರಸ್ಕಾರಗಳು ಅರಸಿ ಬರಲಿ. ಕನ್ನಡದ ಕೀರ್ತಿ ಸಂಜಿತ್ ಹೆಗಡೆ ಇವತ್ತಿನ ಕಲಾಭಾರತಿ. ಸಮಯ 12 ಗಂಟೆ. ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕೃತಿಯಲ್ಲಿ ಚಿತ್ತಾರ ಮೂಡಿಸುವ ಪರಾಗಸ್ಪರ್ಶಕ ಕೀಟಗಳಾದ ರಾಷ್ಟ್ರೀಯ ಚಿಟ್ಟೆಗಳ ದಿನವಿಂದು. ಸಹ್ಯಾದ್ರಿ ಹಕ್ಕಿರೆಕ್ಕೆಯ ಚಿಟ್ಟೆ ಸದರ್ನ್ ಬರ್ಡ್ ವಿಂಗ್ ಕರ್ನಾಟಕದ ರಾಜ್ಯ ಚಿಟ್ಟೆ ಎಂದು ಅಧಿಕೃತವಾಗಿ ಘೋಷಿತವಾಗಿದೆ. ರಾಜ್ಯದಲ್ಲಿ ಒಟ್ಟು 319 ಚಿಟ್ಟೆಗಳನ್ನು ಗುರುತಿಸಲಾಗಿದ್ದು 350 ಪಾತರಗಿತ್ತಿ ಪ್ರಜಾತಿಗಳನ್ನು ವರ್ಗೀಕರಿಸಲಾಗಿದೆ. ಪ್ರಕೃತಿಯ ಸೌಂದರ್ಯವನ್ನು ಇಮ್ಮಡಿಸುವ ಚಿಟ್ಟೆಗಳ ಬದುಕು ಪೋಷಿಸಲು ಮನೆ ಅಂಗಳದ ಉದ್ಯಾನಗಳಲ್ಲಿ ಆಹಾರ ಮತ್ತು ಆವಾಸ ಒದಗಿಸುವ ಗಿಡಗಳನ್ನು ನೆಟ್ಟು ಪೋಷಿಸಲು ಜನಜಾಗೃತಿ ಕಾರ್ಯಕ್ರಮಗಳು ಅಲ್ಲಲ್ಲಿ ಆಯೋಜಿತವಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪ್ರಾಣಿಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಪುಲಿ.

0: ಕೇಶಿ ಬಿರಾದಾರ್.
1: ಚಿಟ್ಟೆಗಳು ಬಹಳ ಇಂಪಾರ್ಟೆಂಟ್ ನಮ್ಮ ಪರಿಸರಕ್ಕೆ. ಸ್ಟಾಟಿಕ್ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡ್ತವೆ, ಬಹಳಷ್ಟು ನಮ್ಮ ಮನಸ್ಸಿಗೆ ಖುಷಿಯನ್ನು ತಂದುಕೊಡ್ತವೆ. ಈ ಚಿಟ್ಟೆಗಳು ನಮ್ಮ ಇಂಪಾರ್ಟೆಂಟ್ ಫೈಲಮ್ ಆರ್ಥ್ರೋಪೋಡಾಗೆ ಬಿಲಾಂಗ್ ಆಗ್ತವೆ. ಅದರಲ್ಲಿ ಇನ್ಸೆಕ್ಟ ಕ್ಲಾಸು ಲೆಪ್ಟಾಪ್ಟರನ್ ಆರ್ಡರ್ ನಲ್ಲಿ ಬರುತ್ತವೆ. ಚಿಟ್ಟೆಗಳು ಆರು ಫ್ಯಾಮಿಲಿ ಮೇಜರ್ಲಿ ಆರು ಫ್ಯಾಮಿಲಿಗೆ ಬಿಲಾಂಗ್ ಆಗ್ತವೆ. ಚಿಟ್ಟೆಗಳ ಆಯುಸ್ಸನ್ನ ನೋಡ್ಬೇಕಂತಂದ್ರೆ ತಿಂಗಳುಗಳಿಂದ ಮ್ಯಾಕ್ಸಿಮಮ್ ಆಗಿ ಒಂದು ವರ್ಷದವರೆಗೆ ಇರುತ್ತವೆ. ಲೈಫ್ ಸೈಕಲ್ ಅಲ್ಲಿ ನಾಲ್ಕು ಸ್ಟೇಜ್ ಇಂದ ಪಾಸ್ ಆನ್ ಆಗ್ತವೆ ಚಿಟ್ಟೆಗಳು. ಎಗ್ ಅಂತ ಕರಿತೀವಿ, ಮತ್ತೆ ಕ್ಯಾಟರ್ ಪಿಲ್ಲರ್ ಕಂಬಳಿ ಹುಳ ಅಂತ ಏನ್ ಕರಿತೀವಿ, ಪ್ಯೂಪಾ ಅಂತ ಕರಿತೀವಿ, ಇನ್ಆಕ್ಟಿವ್ ಸ್ಟೇಜ್. ಫೈನಲಿ ಚಿಟ್ಟೆಗಳಾಗಿ ಪರಿವರ್ತನೆಗೊಳ್ತವೆ ಥ್ರೂ ಕೋರ್ಸ್ ಆಫ್ ಮೆಟಮಾರ್ಫೋಸಿಸ್. ಪಾಲಿನೇಷನ್ ಅಲ್ಲಿ ಬಹಳಷ್ಟು ಪಾತ್ರ ಇರುತ್ತದೆ. ಫುಡ್ ಚೈನ್ ಆಹಾರ ಸರಪಳಿಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇವು ಎಲ್ಲಿ ಜಾಸ್ತಿ ಇರ್ತವೆ ಆ ಪರಿಸರ ಬಹಳ ಚೆನ್ನಾಗಿದೆ ಅಂತ ನಾವು ತಿಳ್ಕೋಬಹುದು.
0: 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಜನಜಾಗೃತಿ ಓಟಕ್ಕೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ಹಾಗೂ ಜಲಜೀವನ ಮಿಷನ್ ಯೋಜನೆ ಅಡಿ ರಾಯಚೂರು ಜಿಲ್ಲೆ ಲಿಂಗಸುಗೂರು ಮತ್ತು ದೇವದುರ್ಗ ತಾಲೂಕುಗಳಲ್ಲಿ ಕೈಗೊಳ್ಳಲಾದ ವಿವಿಧ ಕಾಮಗಾರಿಗಳನ್ನು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾ ತರನ್ನು ಪರಿಶೀಲಿಸಿದರು. ಸ್ವಚ್ಛತೆಯೇ ಸೇವೆ ಕೇವಲ ಕಸ ತೆರವುಗೊಳಿಸುವ ಕಾರ್ಯಕ್ರಮವಲ್ಲ, ಜನರ ಮನೋಸ್ಥಿತಿ ಬದಲಿಸುವ ಆಂದೋಲನ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಉಣಕಲ್ ಬಳಿಯ ಸಾಯಿ ನಗರದಲ್ಲಿ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಜನಸೇವೆಯಿಂದ ದೇಶಸೇವೆಯವರೆಗೆ ಮಾಸಿಕ ಅಭಿಯಾನದ ಭಾಗವಾಗಿ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಸ್ವಚ್ಛತಾ ಶ್ರಮದಾನಕ್ಕೆ ಸಚಿವ ಜೋಶಿ ಚಾಲನೆ ನೀಡಿದರು. ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಅಂಗವಾಗಿ ನೈರುತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗ ಒಂದು ದಿನ ಒಂದು ಗಂಟೆ ಎಲ್ಲರೂ ಒಟ್ಟಾಗಿ ಎಂಬ ಪರಿಕಲ್ಪನೆ ಅಡಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಶ್ರಮದಾನ ಆಯೋಜಿಸಿತ್ತು. ನೈರುತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕ ಪಿ ಅನಂತ್, ಹುಬ್ಬಳ್ಳಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕಿ ಬೇಲಾ ಪಾಲ್ಗೊಂಡಿದ್ದರು. ಸ್ವಚ್ಛತೆಯೇ ಸೇವೆ ಅಭಿಯಾನದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಜರುಗಿತು. ಜನಸೇವೆಯಿಂದ ದೇಶಸೇವೆ ಮಾಸಿಕ ಅಭಿಯಾನದ ಹಿನ್ನೆಲೆ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಜಮ್ ವ್ಯವಸ್ಥೆ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸರ್ಕಾರಿ ಇಲಾಖೆಗಳು ಸರಕು ಸೇವೆಗಳನ್ನು ಖರೀದಿಸುವ ಪ್ರಕ್ರಿಯೆ ಜಮ್ ಮೂಲಕ ಸಂಪೂರ್ಣ ಪಾರದರ್ಶಕ ಹಾಗೂ ನ್ಯಾಯಸಮ್ಮತಗೊಳಿಸಲಾಗಿದೆ. ಇ ಮಾರ್ಕೆಟ್ ಪ್ಲೇಸ್ ಆನ್ಲೈನ್ ಜಮ್ ವೇದಿಕೆ ಕಳೆದ ಆಗಸ್ಟ್ 2026ಕ್ಕೆ 3.7 ಲಕ್ಷ ಕೋಟಿಗೂ ಹೆಚ್ಚು ಸರಕು ಮತ್ತು ಸೇವೆಗೆ ಸಲ್ಲಿಸಿದ ಆರ್ಡರ್ಗಳಲ್ಲಿ 20 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಹಿವಾಟು ದಾಖಲಾಗಿದೆ. ಶೇಕಡ 45ಕ್ಕಿಂತ ಹೆಚ್ಚು ಪಾಲು ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮಗಳು ಹೊಂದಿವೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಅಗಲಿದ ಪತ್ರಕರ್ತರಿಗೆ ಇಂದು ಬೆಳಗ್ಗೆ 11 ಗಂಟೆಗೆ ಕೆಜಿ ರಸ್ತೆಯ ಕಂದಾಯ ಭವನದಲ್ಲಿರುವ ಪತ್ರಕರ್ತರ ಭವನದ ಸಭಾಂಗಣದಲ್ಲಿ ಶ್ರದ್ಧಾಂಜಲಿ ಸಭೆ ಆಯೋಜಿಸಿದ್ದು, ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಪ್ರಸ್ತುತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಶ್ರೀನಿವಾಸ ಸಾಗರ ಜಲಾಶಯಲು ವೀಕ್ಷಿಸಲು ಬಂದಿದ್ದ ಕುಟುಂಬದ 4 ಪೈಕಿ 2 ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ. ಏಷ್ಯನ್ ಗೇಮ್ಸ್ನ 400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ ಗೆದ್ದ ಮಂಗಳೂರಿನ ಎಂಆರ್ ಪೂವಮ್ಮ ಅವರು ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭವ್ಯ ಸ್ವಾಗತ ದೊರಕಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಆರ್ ಪೂವಮ್ಮ, ಬಹರೇನ್ ಹಾಗೂ ಚೀನಾ ತಂಡಗಳ ತೀವ್ರ ಪೈಪೋಟಿಯ ನಡುವೆಯೂ ಉತ್ತಮ ಮುನ್ನಡೆ ಒದಗಿಸುವಲ್ಲಿ ಯಶಸ್ವಿಯಾದೆವು ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 12:05. ನೀವೆಲ್ಲ ಕೈಯಲ್ಲಿ ಮೊಬೈಲ್ ಅಥವಾ ಫೋನ್ ಮೂಲಕ ನಮಗೆ ಕರೆ ಮಾಡ್ತಾ ಹಾಡುಗಳನ್ನು ನೆನಪಿಸಿಕೊಳ್ತಾ ಹಾಡುಗಳ ಲೋಕದಲ್ಲಿ ತೇಲುವ ಸಮಯ ಇದು. ಹಾಗೆ ಹೇಳ್ತೀರಿ, ನಾನು ಟ್ರೈ ಮಾಡ್ತಾನೇ ಇದ್ದೀನಿ, ನನಗೆ ಲೈನ್ ಸಿಗಲಿಲ್ಲ, ನನ್ನ ಹಾಡು ಪ್ರಸಾರ ಆಗಲಿಲ್ಲ, ಅವ್ರದೇ ಹಾಡು ಯಾಕೆ ಮತ್ತೆ ಮತ್ತೆ ಪ್ರಸಾರ ಆಗುತ್ತೆ, ಅವರಿಗೆ ಹೇಗೆ ಲೈನ್ ಸಿಗುತ್ತೆ, ಹೀಗೆಲ್ಲ ಕೇಳ್ತೀರಿ. ನಿಮ್ಮ ಕರೆ ನಾವು ಸ್ವೀಕರಿಸೋದಕ್ಕೆ ಸಿದ್ಧವಾಗಿದ್ದೇವೆ. ಕರೆಗೊಂದು ಹಾಡು ಕಾರ್ಯಕ್ರಮ ಈಗ. ನಮಗೆ ಕರೆ ಮಾಡಬಹುದು, ನಮ್ಮ ದೂರವಾಣಿ ಸಂಖ್ಯೆಗಳು 223 7799 223 7788. ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆ ಕೇಳಿ. ಈಗ ಕಾರ್ಯಕ್ರಮ ಕರೆಗೊಂದು ಹಾಡು. ಹಲೋ, ನಮಸ್ಕಾರ.
3: ನಮಸ್ಕಾರ ಮೇಡಮ್, ನಾನು ವೆಂಕಟೇಶ್, ಜೂಮ್ ಕಾಲ್ ಅಲ್ಲಿ ಬೆಂಗಳೂರು.
2: ಹೇಳಿ ವೆಂಕಟೇಶ್, ಎಷ್ಟು ಕಾಲ ಆಯ್ತು ನಮಗೆ ಕರೆ ಮಾಡಿ?
3: ಕರೆ ಮಾಡಿ ಅಂದ್ರೆ ನೀವು ಅಪರೂಪಕ್ಕೆ ಬರ್ತೀರಿ, ಅಪರೂಪಕ್ಕೆ ಬಂದಾಗ ಕಾಲ್ ಮಾಡ್ತೀವಿ.
2: ಮತ್ತೆ ಹೇಳಿ, ಹೇಗಿದ್ದೀರಿ, ಏನ್ ಸಮಾಚಾರ
3: ಹೇಳ್ಬೇಕು ಮೇಡಮ್? ಎಲ್ಲಿ ತುಂಬಾ ಅಪರೂಪ ಆಗ್ಬಿಡ್ತೀರಾ?
2: ಏನಿಲ್ಲ, ಹೀಗೆ ಬರೋದು ಸಿಗೋದು ಮಾತಾಡೋದು ಇದೆ ಅಲ್ವಾ ನಮ್ ಕೆಲಸ, ಅಪರೂಪ ಇಲ್ಲಿ
3: ಅಲ್ಲ. ಇಲ್ಲಿ ಕಾಲ ಇದ್ರಲ್ಲಿ ಕರೆ ಒಂದು ಹಾಡಲ್ಲಿ ತುಂಬಾ ಕಮ್ಮಿ.
2: ಯಾವ ಹಾಡಿಗೆ ಕರೆ ಮಾಡಿದ್ರಿ? ತಿಂಡಿ ತಿಂದ್ರಾ ವೆಂಕಟೇಶ್?
3: ಆಯ್ತು ಮೇಡಮ್, ನಿಮ್ದು?
2: ಹ್ಮ್, ಆಯ್ತು ಹೇಳಿ, ಯಾವ ಹಾಡು ಬೇಕು?
3: ಮಾನಿನಿ, ಮಾನಿನಿಯಿಂದ.
2: ಹ್ಮ್,
3: ನೀ ಇದು ಯಾವ್ದು, ನೀ ಬೆಳೆದ ಮರದ,
2: ನೀನೆ ಮರದ ಫಲ ನೀ ಸವಿಯಬೇಕು, ನೀ ಮಾಡಿದ ಅಡಿಗೆ ಏನು ಅಲ್ವಾ?
3: ಹೌದು ಮೇಡಮ್,
2: ಕರೆಕ್ಟ್.
3: ಏನಕ್ಕೆ ಅಂದ್ರೆ ಈ ಸಮಾಜದಲ್ಲಿ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿನ್ನೆ ಗಾಂಧಿ ಜಯಂತಿ ಇತ್ತಲ್ಲ.
2: ಹೌದು ಹೌದು,
3: ಆ ಗಾಂಧಿ ಜಯಂತಿ ಒಂದು ಅವರು ಈಗ ಈ ಎಲ್ಲ ಇದ್ರಲ್ಲಿ ಏನ್ ಬರುತ್ತೆ ತತ್ವಗಳೆಲ್ಲ, ಅವರು ಒಂದು ಇದನ್ನ ಒಂದು ಜನಗಳಿಗೆ ಒಂದು ಮೆಸೇಜ್ ಅನ್ನೋದ್ರಲ್ಲಿ ತಲುಪಿಸಿದ್ದಾರೆ. ಯಾಕೆಂದ್ರೆ ಅವ್ರು ಈವನ್ ಬ್ರಿಟಿಷರ್ನ ಕೂಡ ಅವರು ಸ್ನೇಹಿತರನ್ನ ಕಾಣ್ತಾ ಇದ್ರು. ಕೊನೆ ನಿನ್ನೆ ಒಂದು ಇನ್ಫಾರ್ಮೇಶನ್ ಅಲ್ಲಿ ಒಂದು ವಿಚಾರ ತಿಳಿಯಿತು, ಏನಂದ್ರೆ ಅವರು ನಾವು ಅವ್ರಿಗೆ ಹಿಂಸೆ ಕೊಡೋದು ಬೇಡ, ಹಿಂಸೆ ಅವ್ರ ತತ್ವ ಇರೋದ್ರಿಂದ ಅವರಿಗೆ ಬಿಟ್ಟೋಗ್ತಾರೆ ಅನ್ಬಿಟ್ಟು ಒಂದು ಕೆಲವು ಒಂದು ಇದ್ರ ಮೇಲೆ ಕೊನೆಗೆ ಅವರು ಒಂದ್ ಇವ್ರ ಇದ್ರ ಮೇಲೆ ಬಿಟ್ಟೋದ್ರು ಯಾರು
2: ಬ್ರಿಟಿಷರು. ಶಾಂತಿಯಿಂದನೇ ಒಂದು ಹೋರಾಟವನ್ನ ಮಾಡಿ ಅವರೇ ಹೋಗುವ ಹಾಗೆ ಮನ ಒಲಿಸಿ ಅವ್ರನ್ನ ಕಳಿಸಿದ್ರು ಅನ್ನೋಂತ
3: ಒಂದು ದೊಡ್ಡ ಮಾನವೀಯ ಗುಣ, ಹ್ಯುಮ್ಯಾನಿಟಿ ಅಂದ್ರೆ ಮನುಷ್ಯನಾಗಿ ಹುಟ್ಟಿದಕ್ಕೆ ಒಂದು ಸಾರ್ಥಕತೆ ಬದುಕು ಅಂತ.
2: ಅಂದ್ರೆ ಕೆಲವು ಹಾಡುಗಳನ್ನು ಕೇಳಿದ್ರೆ ನಮ್ಗೆ ಎಷ್ಟೆಷ್ಟೋ ಒಂದು ಬೇರೆ ಬೇರೆ ಬೇರೆ ಬೇರೆ ಆಯಾಮದಲ್ಲಿ ನಾವು ಅದನ್ನ ರಿಲೇಟ್ ಮಾಡ್ತಾ ಹೋಗ್ತೀವಿ ಅಲ್ವಾ ವೆಂಕಟೇಶ್?
3: ಹೌದು ಮೇಡಮ್, ಒಂದೊಂದಾಗಿ ಒಂದೊಂದು
2: ಎಲ್ಲ ಹಾಡಲು ಅಂದ್ರೆ ಎಷ್ಟೊಂದು, ಈಗ ನೀವು ಹೇಳಿದ ಮಾನಿನಿ ಚಿತ್ರದ ಹಾಡಿರ್ಬೋದು, ಬೇರೆ ಎಷ್ಟೊಂದು ಹಾಡುಗಳಲ್ಲಿ ಈಗ ಮನವೇ ಮಂದಿರ, ತೂಗು ದೀಪದ ಇರ್ಬೋದು, ನಮಗೆ
3: ಚಂದವಳಿಯ
2: ತೋಟ ಇರ್ಬೋದು. ಹೌದು,
3: ಆತರ ತುಂಬಾ ಇದೆ ಆಕ್ಚುಲಿ.
2: ಹೌದು,
3: ಮೆಸೇಜ್ ಸಾರುವಂತ ಅಂದ್ರೆ ಒಂದು ನಮ್ಗೆ ಒಂದು ತತ್ವವನ್ನು ಹೇಳಿಕೊಡುವಂತ ಒಂದು.
2: ಅಂದ್ರೆ ನಿಮಗೆ ಈ ರೀತಿ ತತ್ವವನ್ನ ಹೇಳುವಂತ ಗೀತೆಗಳು ಮಾತ್ರ ಇಷ್ಟ ಆಗತ್ತಾ ಅಥವಾ ಎಲ್ಲ ರೀತಿಯ ಹಾಡುಗಳು ಇಷ್ಟ ಆಗತ್ತಾ?
3: ಅಂದ್ರೆ ನನಗೆ ತತ್ವಗಳ ರೀತಿ ಇದೆ ತುಂಬಾ.
2: ಈಗ ಕೆಲವ್ರು ಹೇಳ್ತಾರೆ ನಮಗೆ ದೇವ್ರು ಪೂಜೆ ಎಲ್ಲ ಮಾಡುವಾಗ ನನಗೆ ಒಂಥರ ಪೂಜೆ ಆ ಹಾಡುಗಳಷ್ಟೇ ಇಷ್ಟ ಆಗೋದು ಅಂತ ಕೆಲವ್ರು ಹೇಳ್ತಾರೆ. ಮತ್ತೆ ಇನ್ನು ಕೆಲವ್ರು ಹೇಳ್ತಾರೆ ನಮ್ಗೆ ಈ ತರ ಅದೇ ತತ್ವ ಇರುವಂತಹ ಗೀತೆಗಳು ಬೇಕು. ಇನ್ ಕೆಲವ್ರು ಎಲ್ಲಾ ಹಾಡು ಚೆನ್ನಾಗಿದ್ರೆ ಆಯ್ತು, ನಮಗೆ ಆ ಹಾಡನ್ನ ನಾವು ಕೇಳ್ತೀವಿ ಅಂತ ಹೀಗೆ ಸಿನಿಮಾ ನೋಡ್ಕೊಂಡು ಬರ್ತಾರೆ, ಆ ಹಾಡು ಅವ್ರಿಗೆ ಪ್ರಿಯ ಅಂತ ಅನ್ಸಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ರೀತಿ. ನಿಮಗೆ ಮುಖ್ಯವಾಗಿ ಇಂತಹ ಗೀತೆಗಳು ಅಂತ ಏನಾದ್ರು ಜಾನರ್ ಅಂತ ಹೇಳ್ತೀವಲ್ಲ ಹಾಗೆ
3: ತುಂಬಾ ಮ್ಯೂಸಿಕ್ ಕೆಲವೆಲ್ಲ ಒಂದು ಹೈ ಬೀಟ್ಸ್ ಮ್ಯೂಸಿಕ್ ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ. ಯಾವ್ದು ಯಾವ್ದು ತೆಗ್ದಾಕಲ್ಲ, ಈಗ ಅದು ಒಂದು ಬೀಟ್ಸ್ ತುಂಬಾ ಹೈ ಬೀಟ್ಸ್ ಇರ್ತಲ್ಲ
2: ಕೆಲವೆಲ್ಲ,
3: ಅದು ಡ್ರಮ್ಸ್ ಗಳು ಅದು ಅಂದ್ರೆ ಮನಸ್ಸಿಗೆ ಒಂಥರ ಉಲ್ಲಾಸ ಕೊಡುತ್ತೆ, ಅದು ಯಾಕಂಗಿಲ್ಲ. ಬಟ್ ನಾನು ಇದನ್ನ ಮೇನ್ ಆಗಿ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಾನು ಒಂದು ಆಧ್ಯಾತ್ಮಿಕ ಒಂದು ಲೈಫ್ ಅಲ್ಲಿ ಹೋಗ್ತಾ ಇದ್ದೀನಿ, ಅದರಿಂದ ಏನಾಯ್ತೆ ಏನೋ ಒಂದು ಮೆಸೇಜ್ ಒಂದು ಏನಾದ್ರೆ ನಾವು ಹುಟ್ಟಿದಕ್ಕೆ ಒಂದು ಸಾರ್ಥಕತೆ ಬದುಕು ಅದರಲ್ಲಿ ಇರೋದೇ ಹೊರತು ಬೇರೆ ಯಾವ ಯಾವ ಕ್ಷೇತ್ರದಲ್ಲಿ ಇಲ್ಲ. ಬೇರೆ ಅದು ಒಂದೇನೋ ಒಂದು ಇರುತ್ತೆ ಅಷ್ಟೇ ಲೈಟ್ ಆಗಿ. ಇದು ಒಂದು ನಮ್ಮ ಜೀವನ ಒಂದು ಸಾರ್ಥಕತೆ ಬದುಕು. 24 ಲಕ್ಷ ಜೀವರಾಶಿ ದಾಟ್ ಬಂದ್ಮೇಲೆ ನಮ್ಗೆ ಮಾನವನ ಒಂದು ಒಂದು ಜನ್ಮ ತಾಳದ್ಮೇಲೆ ಪ್ರತಿ ಯಾರೇ ಆಗ್ಲಿ ನೀವೇ ಆಗ್ಲಿ ನಾವೇ ಆಗ್ಲಿ ಪ್ರತಿಯೊಬ್ರು ಕೂಡ ಈ ಮಹಾತ್ಮ ಗಾಂಧಿ ಅವರು ಒಂದು ಇಡೀ ಜಗತ್ತಿಗೆ ಒಂದು ತತ್ವವನ್ನು ತೋರಿಸ್ಕೊಡ್ತಿದ್ದಾರೆ. ಅವರು ಏನಂದ್ರೆ ಅವ್ರಿಗೆ ಬಂದಿದ್ದ ಪದವಿನ ಕೂಡ ತ್ಯಾಗ ಮಾಡಿದ್ದಾರೆ. ಯಾಕೆ ಅಂದ್ರೆ ಜನಗಳಲ್ಲಿ ಒಂದು ವ್ಯತ್ಯಾಸ ಇತ್ತು.
2: ಎಷ್ಟು ಎಷ್ಟು ಚೆನ್ನಾಗಿ ನೀವು ನಿಮ್ಮ ಮನದ ಆಳದ ಭಾವನೆಗಳನ್ನ ಹೇಳ್ತಾ ಇದ್ದೀರಿ. ನಿಮ್ಮ ಇಷ್ಟದ ಗೀತೆನ ಇವಾಗ ಕೇಳೋಣ, ಎಲ್ಲರಿಗಾಗಿ ಅದನ್ನ ಕೇಳಿಸೋಣ. ನೀವು ಹೇಳಿದ ಗಾಂಧೀಜಿಯವರನ್ನ

0: ನಮ್ಮ ಈ ಎಲ್ಲ ಒಂದು ವಿಚಾರಗಳನ್ನ ನೋಡ್ತಾ, ನಿನ್ನೆ ಬರೀ ಗಾಂಧಿ ಜಯಂತಿನ ನಾವು ಆಚರಿಸೋದಷ್ಟೇ ಅಲ್ಲ, ನಾವು ಪಾಲಿಸಬೇಕು ಆ ತತ್ವಗಳನ್ನ ಅಂತ ಹೇಳ್ತೀರಿ.
1: ಇಂಪಾರ್ಟೆಂಟ್ ಅಲ್ಲ ಮೇಡಮ್, ಆಚರಣೆ ಇಂಪಾರ್ಟೆಂಟ್ ಅಲ್ಲ, ಅವರ ತತ್ವವನ್ನ ಅಳವಡಿಸ್ಕೊಳ್ಳೋದು.
0: ಅದೇ ಅದೇ, ಅದನ್ನ ಅಳವಡಿಸ್ಕೊಳ್ಬೇಕು ನಾವು ಅಂತ ಹೇಳ್ತೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನೀವು ನಿಮ್ಮ ಮಾತನ್ನ ಪ್ರಸ್ತುತ ಪಡಿಸಿದ್ರಿ. ನಿಮ್ಮ ಮೆಚ್ಚಿನ ಗೀತೆನ ಈಗ ಕೇಳೋಣ ವೆಂಕಟೇಶ್.
1: ಸರಳತೆ ಬದುಕು ನಿಮ್ಮಲ್ಲಿ ಒಂದು ಕಾಣ್ತಾ ಇದೆ, ನೀವು ಮತ್ತೆ ವೈಶಾಲ ರಾಮಣ್ಣ ಇರಲ್ಲ ವಾಲ್ಮೀಕಿ, ಸೊ ನಿಮ್ಮಿದರಲ್ಲಿ ಒಂದು ಆರ್ಜೆಗಳಲ್ಲಿ ತುಂಬಾ ಒಂದು.
0: ಥ್ಯಾಂಕ್ ಯು ನಮ್ಮ ಪ್ರೀತಿಯ ವೆಂಕಟೇಶ್ ಅವರೇ, ನೀವು ಎಷ್ಟು ನಿಮ್ಮ ಅಭಿಮಾನದಿಂದ ನಿಮ್ಮ ಮಾತುಗಳನ್ನು ಹೇಳಿದಿರಿ. ನಿಮ್ಮ ಗೀತೆನ ಕೇಳೋಣ. ನಮಸ್ಕಾರ.
1: ನಮಸ್ಕಾರ.
0: ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.

0: ಕೇಳ್ತಾ ಇದ್ದೀರಿ ಕರೆಗೊಂದು ಹಾಡು. ಹಲೋ ನಮಸ್ತೆ.
1: ನಮಸ್ತೆ ಸುಮತಿ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ಜಗದಾಂಬಿಕಾ ಅಂತ ಮೇಡಮ್.
0: ನಮಸ್ಕಾರ. ನಮಸ್ಕಾರ ಜಗದಾಂಬಿಕಾ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ.
0: ಎಷ್ಟು ಕಾಲ ಆಯ್ತು ಕರೆ ಮಾಡಿ ಮಾತಾಡಿ ಅಲ್ವಾ?
1: ನಿಮ್ ಜೊತೆ ಮಾತಾಡಿದ್ದು ಮಂಗಳವಾರ ರಾತ್ರಿ ಮೇಡಮ್.
0: ಮತ್ತೆ ಯಾವ ಹಾಡಿಗೆ ಕರೆ ಮಾಡಿದ್ರಿ, ಹೇಗಿದ್ದೀರಿ?
1: ನಾನ್ ಚೆನ್ನಾಗಿದ್ದೇನೆ, ನಮ್ಮ ಮನೆಯವರೆಲ್ಲರೂ ಚೆನ್ನಾಗಿದ್ದಾರೆ.
0: ಗಾಂಧಿ ಜಯಂತಿ ಹೇಗ್ ಆಚರಿಸಿದ್ರಿ, ಏನ್ ಮಾಡಿದ್ರಿ ನಿನ್ನೆ?
1: ಏನು ಇಲ್ಲ ಮೇಡಮ್, ಮಾಮೂಲಿಯಾಗಿ ಇತ್ತು. ನಮ್ಮದು
0: ರಜಾ ಅಲ್ವಾ, ರಾಷ್ಟ್ರೀಯ ದಿನ
1: ಇತ್ತು, ಆದ್ರೆ ನಮ್ಮ ಮನೆ ಪಾಠ ತಗೊಂಡಿದ್ದೆ.
0: ಈಗ ತಾನೆ ನಮ್ಮ ವೆಂಕಟೇಶ್ ಅವ್ರು ಮಾತಾಡ್ತಾ ಇದ್ರು, ನಾವು ಅಳವಡಿಸ್ಕೊಳ್ಳೋದು ಎಷ್ಟು ಕಷ್ಟ ತತ್ವಗಳನ್ನ ಅಂತ. ನಿನ್ನೆ ಕೂಡ ನಾವು ಸಾಯಂಕಾಲ ಚರ್ಚೆ ಮಾಡ್ತಾ ಇದೇ ವಿಚಾರನೇ ಮಾತಾಡ್ತಾ ಇದ್ವಿ, ಅವ್ರು ಅದನ್ನೇ ಹೇಳಿದ್ರು ಅಂತ ಅನ್ನಿಸ್ತು.

0: ನಿಮ್ಗೇನ್ ಅನ್ಸುತ್ತೆ ಜಗದಾಂಬಿಕಾ? ಹೌದನ ನೋಡಿ, ನಿನ್ನೆ ಸರಳತೆ ಬಗ್ಗೆ ನಾವು ಮಾತಾಡ್ತಾ, ಸರಳವಾಗಿರೋದು ಇವತ್ತಿನ ಜಗತ್ತಲ್ಲಿ, ಇವತ್ತಿನ ಕನ್ಸೂಮರಿಸಂ ಸಂದರ್ಭದಲ್ಲಿ ಕಷ್ಟನಾ ಅಂತ ಕೇಳಿದಾಗ ಕಷ್ಟ ಅನ್ನುವವರ ಸಂಖ್ಯೆನೆ ಹೆಚ್ಚಾಗಿತ್ತು ನಿನ್ನೆ ಅಲ್ವಾ? ನಿನ್ನೆ ಹಾಗೆ ಬಂತು ಉತ್ತರ, ಅಂದ್ರೆ ಕನ್ಸೂಮರಿಸಂ ತುಂಬಾ ಆಗ್ತಾ ಇದೆ, ನಾವ್ ಎಷ್ಟೊಂದನ್ನ ಹೇರಿಕೆ ಮಾಡ್ಕೊಳ್ತಾ ಇದೀವಿ, ಇಲ್ಲಿ ನಮಗೆ ಸರಳವಾಗಿರೋದು ಅದನ್ನ ಪಾಲಿಸೋದು ಇವತ್ತಿನ ಜಗತ್ತಲ್ಲಿ ಕಷ್ಟನಾ ಅಂತ ಒಂದು ಪ್ರಶ್ನೆ ಕೇಳಿದಾಗ ನಮ್ಮ ಅನೇಕ ಶ್ರೋತೃಗಳು ಹೇಳಿದ್ದು ಹೌದು ಕಷ್ಟ ಅನ್ನುವಂತ ಮಾತು. ನಿಮಗೇನ್ ಅನ್ಸುತ್ತೆ?
1: ಇಲ್ಲ ಮೇಡಮ್, ನನಗೇನು ಆತರ ಕಷ್ಟ ಅನ್ನಿಸ್ತಾ ಇಲ್ಲ. ನಾವು ಮುಂಚೆ ಹೇಗಿದ್ವೋ ಈಗ್ಲೂ ಹಾಗೆ ಇದ್ದೀವಿ. ಯಾವುದೇ ಹೇರಿಕೆ ನಮ್ಮ ಮೇಲೆ ಅಷ್ಟೊಂದು ಪ್ರಭಾವ ಬೀರಿಲ್ಲ ಮೇಡಮ್.
0: ಯಾವ ಹಾಡಿಗೆ ಕರೆ ಮಾಡಿದ್ರಿ ಇವತ್ತು ಜಗದಾಂಬಿಕಾ?
1: ಇದು ಮೇಡಮ್ ಮತ್ತೆ ಇದು ಸುತ್ತಮುತ್ತ ಚಿತ್ರದಿಂದ ಮೇಡಮ್.
0: ಸುತ್ತಮುತ್ತ ಯಾವ ಹಾಡು?
1: ತಾರೆ ತಾರೆ ಚೆಲುವಿನ ತಾರೆ.
0: ಏನಾದ್ರು ವಿಶೇಷ ಕಾರಣ?
1: ಇಲ್ಲ ಮೇಡಮ್, ಈ ಹಾಡು ನಂಗೆ ಬಹಳ ಇಷ್ಟ, ಕೇಳ್ಬೇಕು ಅಂದಾಗೆಲ್ಲ ಇದನ್ನ ನೆನ್ಸ್ಕೊಳ್ತಾ ಇರ್ತೀನಿ ಹಾಡು. ಹಾಗಾಗಿ ಇದು ಇಷ್ಟ ಮೇಡಮ್.
0: ಆಗ್ಲಿ, ನಿಮ್ ಇಷ್ಟದ ಗೀತೆನ ಕೇಳೋಣ. ಕರೆ ಮಾಡ್ತಾ ಇರಿ, ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮಗಳನ್ನ, ಹಾಗೆ ಸಂದೇಶಗಳನ್ನ ಕಳಿಸ್ತಾನೆ ಇರ್ತೀರಿ.
1: ಧನ್ಯವಾದ
0: ಜಗದಾಂಬಿಕಾ ಅವರೇ.
1: ಧನ್ಯವಾದಗಳು ಮೇಡಮ್.
0: ನಮಸ್ಕಾರ. ನಮಸ್ಕಾರ.
1: ನಮಸ್ತೆ. ನಮಸ್ತೆ.

0: ಜಗದಾಂಬಿಕಾ ಅವರು ಕರೆ ಮಾಡಿ ಈ ಗೀತೆಗಾಗಿ ಕೇಳಿದ್ರು. ಉನ್ನಿಕೃಷ್ಣನ್ ಅವರು ಹಾಡಿದ ಗೀತೆ ಇದು. ತುತ್ತಮುತ್ತ ಚಿತ್ರದ್ದು. ಈಗ ನಮ್ಮ ಜೊತೆ ಯಾರು ಇದ್ದಾರೆ ನೋಡೋಣ. ಹಲೋ, ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೇಳಿ, ನಿಮ್ಮ ಹೆಸರು?
1: ನಾವು ಇಲ್ಕಲ್ ತಾಲೂಕು ಕನಗಲ್ ಗ್ರಾಮ ರೀ, ಇಲ್ಲಿ ಶ್ಯಾಮೂರ್ತಿ ಅಂತ.
0: ಶ್ಯಾಮೂರ್ತಿ ಅವರು, ಶ್ಯಾಮೂರ್ತಿ ಅವರಿಗೆ ನಮಸ್ಕಾರ.
1: ನಮಸ್ಕಾರ ಮೇಡಮ್. ನಿಮ್ಗೆ
0: ಇಳಕಲ್ ಅಂದ ತಕ್ಷಣ ನೋಡಿ ನಮ್ಗೆ ಹೆಣ್ಮಕ್ಳಿಗೆ ಏನ್ ಜ್ಞಾಪಕ ಬರುತ್ತೆ ಹೇಳಿ? ಅಲ್ವಾ, ಇಳಕಲ್ ಅಂದ ಕೂಡ್ಲೆ ಸೀರೆನೆ ನೆನಪಾಗುತ್ತೆ. ಹಾಡ್ ಕೂಡ ಇದೆ ಒಂದು ಅದೇ ತರ ಅಲ್ವಾ?
1: ಸೀರೆನ ಮಾಡ್ಕೊತೀನಿ.
0: ಓಹೋ, ಸರಿ ಸರಿ. ಹೇಗೆ ಅಂದ್ರೆ ನೀವ್ ಅದನ್ನ ಮಾಡಿ ಆದ್ಮೇಲೆ ನೀವೇ ಸ್ವಂತ ಅಲ್ಲಿ? ಈಗಂತೂ ಆನ್ಲೈನ್ ವ್ಯವಹಾರಗಳು, ಸೇಲ್ಗಳು ಎಲ್ಲ ತುಂಬಾ ಜನ ಈಗ ಇಳಕಲ್ ಸೀರೆಗೆ ಇದ್ ಮಾಡ್ತಾರೆ. ನೇರ ಮಾರಾಟ ಮಾಡ್ತಿರೋ ಅಥವಾ ಅಂಗಡಿಗಳಿಗೆ?
1: ನಮ್ ಮಾಲಕರು ಇರ್ತಾರೆ, ಮಾಲಕರಿಗೆ ಹೋಗಿ ನಾವು ಪಟ್ಟು ಬರ್ತೀವಿ.
0: ಓಹೋ, ಅಂದ್ರೆ ನೀವು ನೇಗೆ ಮಾಡ್ತೀರಿ ಒಂದೊಂದ್ ದಿನಕ್ಕೆ ಆ ಒಂದೊಂದು ಬಣ್ಣ ಅದು ಹಾಕೋದು ಎಲ್ಲ ಅಲ್ವಾ? ಹೇಗೆ, ತುಂಬಾ ಶ್ರಮದಾಯಕ ಅನ್ಸುತ್ತಾ ಶ್ಯಾಮೂರ್ತಿ ಅವರೇ?
1: ಶ್ರಮ ಆಯ್ತು, ಕಣ್ಣುಗಳೆಲ್ಲ ಕಣ್ಣು ಎಳಿ ನೋಡಿ ನೋಡಿ ಕಣ್ಣುಗಳೆಲ್ಲ ಮಂದಾಯ್ಬಿಟ್ಟವ್ರಿಗೆ
0: ಅಲ್ವಾ. ಒಂದು ಸೀರೆ ಮಾಡ್ಬೇಕಾದ್ರೆ, ಒಂದು ಸಾಮಾನ್ಯವಾದ ಒಂದು ಸೀರೆ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ತಗೊಳತ್ತೆ ಶ್ಯಾಮೂರ್ತಿ ಅವರೇ?
1: ಸೀರೆ ಮಾಡಕ್ಕಾರ 2 ದಿವಸ ಬೇಕಾಗುತ್ತೆ ನೋಡಿ ಮೇಡಮ್. ದೊಡ್ಡ ಸೀರೆ ಇಂದ 18 ಮೊಳ ಅಂತ ಅಂತಾರಲ್ರಿ ಮೇಡಮ್, 2 ದಿವಸ ಅಥವಾ 2.5 ದಿವಸ ಬೇಕಾಗುತ್ತೆ ಮೇಡಮ್.
0: ಓಹೋ, ಅಂದ್ರೆ ಒಬ್ಬರಿಗೆ ಅಥವಾ ನೀವು ಒಟ್ಟಿಗೆ?
1: ಇಲ್ಲ, ಒಬ್ರಿಗೆ.
0: ಒಂದೊಂದು ಸೀರೆನ ನೀವು ನೇಯುವಾಗ 2-3 ಜನ 4 ಜನ ಒಟ್ಟೊಟ್ಟಿಗೆ ಅದನ್ನ ಕೆಲಸ ಮಾಡ್ತಿರ್ತಿರೋ ಅಥವಾ?
1: ಇಲ್ರಿ, ಹೆಣ್ಮಕ್ಳನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಡ್ತಾರಿ, ನಾವು ಇಲ್ಲಿ ಮಗಕ್ಕೆ ಹಾಕಿ ನೇಯದ ನಮ್ದು.
0: ಓಹೋ, ಸರಿ. ಹಾಕುವಾಗ ಹಾಡ್ ಕೇಳ್ತಾ ನೀವು ಈ ನೇಯ್ಗೆ ಕೆಲಸ ಮಾಡಿದಾಗ?
1: ಕೇಳ್ತಾ ಕೇಳ್ತಾ ನಾವು ಕೆಲಸ ಮಾಡ್ತಾ.
0: ನಿಮಗೆಲ್ಲ ದೊಡ್ಡ ನಮಸ್ಕಾರ.
1: ಧನ್ಯವಾದಗಳು ಮೇಡಮ್.
0: ಹೇಳಿ, ಯಾವ ಹಾಡನ್ನ ಹಾಕೋಣ ನಿಮಗಾಗಿ?
1: ನಮಗ ಕೌರವ ಫಿಲ್ಮ್ ನಿಂದ ಇಳ್ಕಲ್ ಸೀರೆ ಉಟ್ಕೊಂಡು ಮಣ್ಕಲ್ತಾ ಇದೀನಿ.
0: ಓಹೋ, ಅದೇ ಹಾಡೇ ಕೇಳ್ತಾ ಇದೀರಿ. ಆಗ್ಲಿ, ಶ್ಯಾಮೂರ್ತಿ ಅವರಿಗೆ ಮತ್ತೆ ಅಲ್ಲಿ ಹಾಗೆ ನೇಯ್ತಾ ಇರುವ ನಿಮ್ಮ ಜೊತೆ ಇರುವ ಎಲ್ಲ ನಿಮ್ಮ ಸ್ನೇಹಿತರಿಗಾಗಿ ಈ ಹಾಡು. ಎಲ್ಲರಿಗೂ ನಮಸ್ಕಾರ.
1: ನಮಸ್ಕಾರ.
0: ನಮಸ್ಕಾರ.
2: ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ಗ

0: ಸಮಯ 12:30 ಕೇಳ್ತಾ ಇದ್ದೀರಿ ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮಗೆ ನೀವು ಕರೆ ಮಾಡಬಹುದು 2 2 3 7 0 7 8 8 2 2 3 7 0 7 9 9 ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನೋಡೋಣ ಈಗ. ಹಲೋ ನಮಸ್ಕಾರ.
1: ಹಲೋ ಮೇಡಮ್ ನಮಸ್ಕಾರ.
0: ಹೇಳಿ, ನಿಮ್ಮ ಹೆಸರು?
1: ಬೆಂಗಳೂರಿಂದ ಮಾತಾಡ್ತಿದ್ದೇನೆ ಮೇಡಮ್. ನಿರಂಜನ್ ಕುಮಾರ್.
0: ಓಹೋ, ನಿರಂಜನ್ ಕುಮಾರ್, ನಮಸ್ಕಾರ.
1: ನಮಸ್ಕಾರ ಮೇಡಮ್. ಹೆಂಗಿದ್ದೀರಾ? ಆರಾಮ?
0: ಓ ಎಸ್. ನೀವು ಹೇಗಿದ್ದೀರಿ? ಕೆಲಸ ಮಾಡ್ತಿದ್ದೀರಾ? ಈಗ ರೈಟ್ ನೌ ಡ್ಯೂಟಿಯಲ್ಲಿ ಇದ್ದೀರಾ
1: ಮೇಡಮ್? ಪೇಷಂಟ್ ಗಳನ್ನೆಲ್ಲ ನೋಡ್ಕೊಂಡು ಆರಾಮಾಗಿದ್ದೀವಿ ಇಲ್ಲೇ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ.
0: ಓಹೋ, ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಸೆಕ್ಯೂರಿಟಿ?
1: ಹೌದು ಮೇಡಮ್. ಶಿವಾಜಿನಗರ.
0: ಕಷ್ಟ ಅನ್ಸುತ್ತಲ್ಲ
1: ಮೇಡಮ್? ಏನ್ ಮಾಡೋದು, ಒಂದ್ ಪೇಷಂಟ್ ಹದಿನೈದು ಜನ 20 ಜನ ಬರ್ತಾರೆ, ಅವ್ರನ್ನ ಕಳ್ಸಕ್ ಹೋದ್ರೆ ಆಶೀರ್ವಾದ ಮಾಡ್ತಾರೆ, ಇವಾಗ ತಾನೆ ಬಂದಿದ್ರು ಅಂತ ಹೇಳ್ತಾರೆ.
0: ಹಾಗೆ ದುಃಖದ ಸನ್ನಿವೇಶಗಳನ್ನು ನೋಡಿರ್ತೀರಿ ನೀವು?
1: ಹೌದು ಮೇಡಮ್. ನೋಡಿ ನೋಡಿ ನಮ್ಗೂ ಬೇಜಾರಾಗೋಗ್ಬಿಡಿತು. ಒಂದ್ ದಿನಕ್ಕೆ 4-5 ಜನ ಸತ್ತೋಗ್ತಾರೆ, ಅದನ್ನ ನೋಡ್ಬೇಕು.

0: ಅದನ್ನೆಲ್ಲ ಬಾಡಿ ಪ್ಯಾಕ್ ಮಾಡಿ ಕಳಿಸ್ಬೇಕು. ಅದರಿಂದ ನೋಡ್ಕೊಂತ ಇರ್ತೀವಿ.
1: ದಿನ ಸಂತೋಷವನ್ನು ನೋಡ್ತೀರಿ, ದಿನ ದುಃಖವನ್ನು ನೋಡ್ತೀರಿ.
0: ಮೇಡಮ್ ಅವರ ಬೆಳಿಗ್ಗೆ ಎದ್ದು ಮನೆಯಲ್ಲಿ ದೇವ್ರ ಪೂಜೆ ಮಾಡ್ಬಿಟ್ಟು ಬಂದು ಇರಿ, ಈ ಪೂಜೆ ನೋಡ್ತೀವಿ. ಹೌದು ಮೇಡಮ್ ಅವರ.
1: ಸೊ ನಿಮ್ಮ ಕೆಲಸ ಕೂಡ ಒಂದು ಪೂಜೆನೆ.
0: ಹ್ಮ್ ಮೇಡಮ್ ಅವ್ರ ಬಹಳ ಕಷ್ಟ ಇದೆ, ಸೆಕ್ಯೂರಿಟಿ ಕೆಲಸ ಮಾಡ್ತೀವಲ್ಲ ನಾವು. ಒಂದು ಪೇಷಂಟ್ ನ 15 ಜನ ನೋಡಿದ್ರೆ 15-20 ಜನ ಒಂದು ಪೇಷಂಟ್ ನೋಡೋದಿಕ್ಕೆ 15-20 ಜನ ಬರ್ತಾರೆ.
1: ಹೌದು ಹೌದು.
0: ನೋಡ್ಬಿಟ್ಟು ಹೋಗ್ರಮ್ಮ ನೀವು, ಒಂದು 5 ನಿಮಿಷ ಬಿಟ್ಟು, 5 ನಿಮಿಷ ಬಿಟ್ಬಿಟ್ಟು ಹೋಗ್ರಮ್ಮ ನೀವು ನೋಡ್ಬಿಟ್ಟು ಅಂದ್ರೆ ಕೇಳಲ್ಲ ಅವರು. ಇವಾಗ ಬಂದಿದ್ದು ಅಂತ ಏನೋ ಒಂದ್ ಹೇಳ್ತಾರೆ ಅವರು.
1: ಅಂದ್ರೆ ಆಸ್ಪತ್ರೆಗೆ ರೋಗಿಗಳನ್ನ ನೋಡಕ್ಕೆ ಬರುವಾಗ ಅದಕ್ಕೊಂದು ನಿಗದಿತ ಸಮಯ ಅಂತ ಇರುತ್ತಲ್ವಾ?
0: ಹಾ ಮೇಡಮ್, ಅವ್ರಿಗೆ ಟೈಮಿಂಗ್ ಇರುತ್ತೆ ಇಷ್ಟು ಗಂಟೆಗೆ ಅಂತ.
1: ನೋಡಕ್ ಬರೋರ್ಗ್ ಅದ್ ಗೊತ್ತಿರಲ್ಲ.
0: ಅವರು ಬತ್ತಾನೆ ಇರ್ತಾರೆ ಮೇಡಮ್, ಹೋಗಿ ಅಂದ್ರೂ ಹೋಗಲ್ಲ, ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅದರಿಂದ.
1: ಸೊ ನೀವು ಈ ಮೂಲಕ ಹೇಳೋದು ಹಾಗೆ ರೋಗಿಗಳಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ತೊಂದರೆ ಕೊಡಬೇಡಿ.
0: ಅದು ಇನ್ಫೆಕ್ಷನ್ ಆಗುತ್ತೆ ಮೇಡಮ್ ಅವ್ರೆ ಅಂದ್ರೂ ಕೇಳಲ್ಲ ಅವರು.
1: ನಿಮ್ಗೆ
0: ಇವಾಗ ಏನೋ ಒಂದು ರೂಪಾಯಿ ಹೇಳ್ತಾರೆ.
1: ಅದೇ ಅವರಿಗೆ ಈಗ ನಮಗೆ ಒಬ್ರೆ ನಮ್ಮ ಮನೆಯವರು, ಆದರೆ ನಿಮಗೆ 100 ಜನ ನೀವು ನೋಡ್ಕೊಳ್ಬೇಕು ದಿವಸ. ನಿಜ ನಿಜ ನಿಜ. ಆಗ್ಲಿ, ಈಗ ಯಾವ ಹಾಡಿಗೆ ಕರೆ ಮಾಡಿದ್ದು ನಮ್ಮ ನಿರಂಜನ್ ಅವರು?
0: ಮೇಡಮ್ ಅವರೇ, ನನ್ಗೆ ಇವಾಗ ಹೊಸ ಜೀವನ ಬಿಟ್ಬಿಟ್ಟು ಇವಾಗ ನಂಜುಂಡಿ ಕಲ್ಯಾಣದಲ್ಲಿ ಒಳಗೆ ಸೇರಿದರೆ ಗುಂಡು ಹಾಕಿ ಮೇಡಮ್.
1: ಆ ಹಾಡು ನಮ್ಮ ನಾವು ಹಾಕುವ ಹಾಗಿಲ್ಲ, ನಿಮ್ಗೆ ಹೊಸ ಜೀವನದ ಹಾಡನ್ನ ಕೇಳಿದ್ರೆ
0: ಅನಂತ ಮಗುವೆ.
1: ಯಾಕೆಂದ್ರೆ ಆ ಹಾಡು ನಮ್ಮಲ್ಲಿ ಅಪ್ರೂವ್ಡ್ ಲಿಸ್ಟ್ ಅಂತ ಇರುತ್ತೆ, ಹಾಗಾಗಿ ಆ ಗೀತೆಯನ್ನ ನಾವು ಸಾಮಾನ್ಯ ಪ್ರಸಾರ ಮಾಡೋದಿಲ್ಲ. ನಿಮ್ಮ ಇನ್ನೊಂದು ಗೀತೆ ಯಾವ್ದು ಕೇಳಿದ್ರಿ? ಹೊಸ ಜೀವನದ ಕೇಳಿದ್ರಲ್ಲ, ಆಗ್ಲಿ ಆ ಹಾಡು ಕೇಳೋಣ. ನಮಸ್ಕಾರ.
0: ಲೇಡೀಸ್ ಸೆಕ್ಯೂರಿಟಿಗಳಿಗೆಲ್ಲ ಅವ್ರು ನಮ್ಮ ಆತ್ಮ ಸ್ನೇಹಿತರು ಎಲ್ಲ ಕೇಳ್ತಾರೆ.
1: ಎಲ್ಲರೂ ಕೇಳಿ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ರೇಡಿಯೋ ಕೇಳಿ, ಹಾಗೆ ಪೇಷಂಟ್ಸ್ಗೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿದ್ರೆ ಸಂಗೀತ ಚಿಕಿತ್ಸೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲೋ ನೋವಲ್ಲೇ ಇರಕ್ ಬದಲು ಒಂದು ಹಾಡನ್ನ ಕೇಳ್ತಾ
0: ಗುಣ ಆಗ್ಲಿ ಅಂತ ಕೇಳ್ಕೊಂಡು,
1: ಗುಣ ಆಗ್ಲಿ, ಎಲ್ಲಾರು ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಧನ್ಯವಾದಗಳು ನಿರಂಜನ್. ನಮಸ್ತೆ.
0: ಓಕೆ.

0: ಹೊಸ ಜೀವನ ಚಿತ್ರದ ಹಾಡನ್ನು ಕೇಳಿದ್ರಿ. ಕೆ ಜೆ ಯೇಸುದಾಸ್ ಅವರು ಭಾವಪೂರ್ಣವಾಗಿ ಹಾಡಿರುವ ಗೀತೆ ಇದು. ಈ ಸಿನಿಮಾ ಬಂದಾಗ ಈ ಗೀತೆಗಾಗಿ ಎಷ್ಟೋ ಪತ್ರಗಳು ನಮಗೆ ಬರ್ತಾ ಇತ್ತು. ಇವಾಗಲೂ ಪತ್ರಗಳ ಕಟ್ಟನ್ನು ಕೈನಲ್ಲಿ ಹಿಡಿದುಕೊಂಡ ಹಾಗಿದೆ. ಅಷ್ಟು ಜನಪ್ರಿಯ ಗೀತೆ ಈ ಗೀತೆ. ಇದಕ್ಕಿಂತ ಮುಂಚೆ ನಮ್ಮ ನಿರಂಜನ್ ಕುಮಾರ್ ಅವರು ಮಾತಾಡ್ತಾ ಹೇಳಿದ್ರು, ಬೌರಿಂಗ್ ಆಸ್ಪತ್ರೆಯಲ್ಲಿ ನಾನು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತೀನಿ, ಎಷ್ಟು ಜನ ಹೋಗುವವ್ರನ್ನ ಬರುವವ್ರನ್ನ ನೋಡ್ತಾ ಇರ್ತೀನಿ, ಆದರೆ ಪೇಷಂಟ್ಸ್ನ ನೋಡೋಕ್ಕೆ ಬರೋರು ಹೇಗಿರಬೇಕು, ಹೇಗಿದ್ರೆ ಚಂದ, ಹೇಗೆ ಆಸ್ಪತ್ರೆಯ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಚಂದ ಅನ್ನುವಂತಹ ಒಂದು ವಿಶಿಷ್ಟ ಸೂಚನೆಯನ್ನು ಅವರು ಕೊಟ್ಟರು. ಅವರು ಕೊಟ್ಟ ಸೂಚನೆಯನ್ನು ನಾವು ಅಂತಹ ಸಂದರ್ಭಗಳಲ್ಲಿ ಪಾಲಿಸಬೇಕು ಅಲ್ವಾ? ಈಗ ನೋಡೋಣ ಯಾರಿದ್ದಾರೆ ಅಂತ. ಹಲೋ, ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ಮಲ್ಲಿಕಾರ್ಜುನ ಅಂತ ಮೇಡಮ್.
0: ಮಲ್ಲಿಕಾರ್ಜುನ ಅವರಿಗೆ ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಿ ಮಲ್ಲಿಕಾರ್ಜುನ ಅವರು?
1: ನಾವು ಟೈಲರ್ ಕೆಲಸ ಮಾಡ್ತೀವಿ ಮೇಡಮ್.
0: ಯಾವ ಊರು?
1: ಬೆಂಗಳೂರು ಮೇಡಮ್.
0: ಬೆಂಗಳೂರು? ಎಲ್ಲಿ ಬೆಂಗಳೂರಲ್ಲಿ?
1: ಬೆಂಗಳೂರು ಮೈಸೂರು ಹೋಟೆಲ್ ನಗರ ಮೇಡಮ್.
0: ಮೈಸೂರು ಕೆಂಗೇರಿ ಮೈಸೂರು ರಸ್ತೆ ಬಳಿ.
1: ಮೇಡಮ್.
0: ಮತ್ತೆ ಯಾವ ಹಾಡು ತುಂಬಾ ಇಷ್ಟ ನಿಮ್ಗೆ? ರಾವಣ ರಾಜ್ಯ ಯಾವುದು? ತಂದೆ ನೀಡುವ ನೋಡಿ, ರಾವಣ ರಾಜ್ಯ ಅಂದ್ರೆ ಅದೇ ಹಾಡೇ ಕೇಳೋದು ಎಲ್ಲಾರು ಅಲ್ವಾ? ನೋಡಿದಿರಾ ಸಿನಿಮಾ? ನೋಡಿದಿರಾ ದ್ವಾರಕೀಶ್ ಅವ್ರದ್ದು, ಅವ್ರ ನಿರ್ಮಾಣ ಅನ್ಸತ್ತಲ್ಲ?
1: ಹೌದು ಮೇಡಮ್, ನೋಡಿದೀನಿ ಮೇಡಮ್.
0: ಆಗ ಅದು ಹೊಸ ನಟರು ಮಾಡಿದಂತಹ ಸಿನಿಮಾ ಅಂತ ಆಗಿತ್ತು. ಆಮೇಲೆ ಆ ನಟರೆಲ್ಲ ಪ್ರಖ್ಯಾತರಾದ್ರು.
1: ಹೌದು ಮೇಡಮ್, 5 ಜನ ಹೊಸ ನಟರು ಮಾಡಿದ್ರು, ಭವ್ಯ ಮೇಡಮ್ ಮಾಡಿದ್ರು
0: ಅಲ್ವಾ? ಕರೆಕ್ಟ್. ಒಂಥರ ವಿಶಿಷ್ಟವಾದ ಕತೆ ಕೂಡ ಅದು.
1: ಹೌದು ಮೇಡಮ್.
0: ಅದು ಇವತ್ತು ನಿಮ್ಗೆ ಇಷ್ಟೊಂದು ನೆನಪಾಗಿದೆ ಏನಕ್ಕೆ ಸಡನ್ ಆಗಿ?
1: ತುಂಬಾ ದಿವಸ ಆಗಿತ್ತು ಕೇಳಿ, ಅದಕ್ಕೋಸ್ಕರ ಕೇಳೋಣ ಅನ್ಬಿಟ್ಟು ಒಂದ್ ವಾರದಿಂದ ಟ್ರೈ ಮಾಡ್ದೆ, ಇವತ್ತು ಲೈನ್ ಸಿಕ್ತು ಮೇಡಮ್.
0: ಓಹೋ, ಸರಿ ಸರಿ ಸರಿ. ನಿಮಗೆ ಕನಸು ಕಾಣೋದಾದ್ರೆ, ಈಗ ರಾವಣ ರಾಜ್ಯದಲ್ಲಿ ಕೆಲವೊಂದು ಅದು ಬರುತ್ತೆ, ನಂಗೆ ಸಡನ್ ಆಗಿ ಹಾಗೆ ನೆನಪಾಯ್ತು ಯಾವುದೋ ಒಂದು ಸೀನು, ಎಂಥ ಕನಸು ಕಾಣ್ತೀರಿ ನೀವು?
1: ಮೇಡಮ್, ಇವಾಗ ಕನಸ್ಕೊಂಡ್ರೆ ಕೆಟ್ಟದು ಒಳ್ಳೇದು ಎರಡೂ ಬೀಳುತ್ತೆ.
0: ನಿಜ
1: ನಿಜ. ಅದು ಕನಸರೆ ನಮ್ ಸದ್ಯ ಕನಸರೆ, ಮನೆ ಫ್ಯಾಮಿಲಿ ಒಂದ್ ಚೆನ್ನಾಗಿ ನೋಡ್ಕೊಂಡು ಹೋಗ್ಬಿಟ್ರೆ, ನಮ್ಮ ಏಜ್ ಆಯ್ತಾ ಇದೆ, ಮನೆ ಫ್ಯಾಮಿಲಿ ಒಂದ್ ಚೆನ್ನಾಗಿ ನೋಡ್ಕೊಂಡು ಹೋಗ್ಬಿಟ್ರೆ ಅದೊಂದೇ ಸಾಕು ಮೇಡಮ್.
0: ಮಕ್ಕಳು ಎಷ್ಟು ಜನ?
1: ಇಬ್ರು ಇದಾರೆ ಮೇಡಮ್, ಮಗಳು ಮಗ.
0: ಇಬ್ರು ಓದ್ತಾ ಇದಾರ ಅಥವಾ ಕೆಲಸ ಮಾಡ್ತಿದಾರ?
1: ಮಗಳು ಕೆಲಸ ಮಾಡ್ತಾಳೆ, ಮಗನ ಕೆಲಸ ಮಾಡ್ತಾಳೆ ಮೇಡಮ್.
0: ಮತ್ತೇನ್ ಇಬ್ರು ನಿಂತಿದಾರಲ್ಲ ಅವ್ರ ಕಾಲ ಮೇಲೆ, ಅವರು ಸಂಸಾರ ನೀವ್ ಮಕ್ಕಳೇ ನೋಡ್ಕೋತಾರೆ ಇನ್ ಮುಂದೆ ನಿಮ್ಮನ್ನ ಅಲ್ವಾ?
1: ನಾವು ಬೆನ್ನೆಲುಬಾಗಿ ಇರ್ಲೇಬೇಕಲ್ಲ ಮೇಡಮ್.
0: ಹೌದು ಹೌದು, ಇರ್ಬೇಕು ಇರ್ಬೇಕು ಅಂದ್ರೆ ಬೆನ್ನೆಲುಬು ಅನ್ನಕ್ಕಿಂತ ಆ ಒಂದು ಬಾಂಧವ್ಯ ಇರ್ಬೇಕಲ್ವಾ? ಸರಿ, ನಿಮಗೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಚೆನ್ನಾಗಿರೋಣ ಅಂತ ಹೇಳ್ತಾ ಈಗ ನಿಮ್ಮ ಪ್ರೀತಿಯ ರಾವಣ ರಾಜ್ಯ ಚಿತ್ರದ ಗೀತೆ ಕೇಳೋಣ. ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಮಲ್ಲಿಕಾರ್ಜುನ್ ಅವರೇ. ನಮಸ್ಕಾರ.
1: ನಮಸ್ಕಾರ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್.

0: ನಮಸ್ತೆ ಮೇಡಮ್ ರೀ.
1: ಹೇಳಿ, ಯಾರು ಮಾತಾಡೋದು?
0: ಮೇಡಮ್ ನಾನು ಶಿವಲಿಂಗಯ್ಯ ಹಿರೇಮಠ ಮಾತಾಡೋದು.
1: ನಮಸ್ಕಾರ ಶಿವಲಿಂಗಯ್ಯ ಹಿರೇಮಠ, ಹೇಗಿದ್ದೀರಿ? ಸಂದೇಶಗಳಂತೂ ಎಷ್ಟು ಹಾಕ್ತಾ ಇರ್ತೀರಿ, ಎಷ್ಟು ಚಂದ ಕೇಳ್ತಿರಲ್ಲ ನೀವು ರೇಡಿಯೋ. ಹೇಳಿ ಶಿವಲಿಂಗಯ್ಯ ಸರ್, ಯಾವ ಹಾಡಿ ಕರೆ ಮಾಡಿದ್ರಿ ಇವತ್ತು?
0: ಮೇಡಮ್ ಇವತ್ತ್ರಿ ಸಿವಿ ಶಂಕರ್.
1: ಯಾವುದು? ಗೀತಾಂಜಲಿ
0: ಅಲ್ರಿ. ಕಾಡು ನೋಡಲು ಹೋದೆ ಕವಿತೆಯೊಡನೆ,
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಆ ಗೀತೆ ತುಂಬಾ ಚೆನ್ನಾಗಿದ್ರಿ ಮೇಡಮ್. ಅದ ಇತ್ತೀಚೆಗಷ್ಟೇ ಅವರ ಶಂಕರ್ನಾಗ್ ಅವ್ರ ಪುಣ್ಯತಿಥಿಯನ್ನ ಆಚರಣೆ ಮಾಡ್ತೇವಲ್ರಿ, ಹಿಂಗಾಗಿ ಆ ಗೀತೆ ಬೇಕ್ರಿ.
1: ಮತ್ತೆ ಶಂಕರ್ನಾಗ್ ಅವರ ಅಭಿಮಾನಿ ನೀವು?
0: ಹೌದ್ರಿ ಮೇಡಮ್, ಎಲ್ಲರೂ ಶಂಕರ್ನಾಗ್ ಅಷ್ಟೇ ಅಲ್ರಿ, ರಾಜ್ಕುಮಾರ್ ಶಂಕರ್ನಾಗ್ ಅಂಬರೀಶ್ ಅವ್ರ ಅಂತ ಎಲ್ಲರೂ ಫಿಲ್ಮ್ ನೋಡ್ತೀನಿ.
1: ಅಂದ್ರೆ ಚಿತ್ರ ಒಟ್ಟಾರೆ ಚಲನಚಿತ್ರಗಳು ಮತ್ತೆ ಚಿತ್ರ ಗೀತೆಗಳ ಅಭಿಮಾನಿ.
0: ಹೌದ್ರಿ ಮೇಡಮ್, ನೋಡ್ರಿ ಮನುಷ್ಯನಿಗೆ ಯಾವ ಕನಿಷ್ಠ ಅಂದ್ರೆ ಎರಡು ಕನಿಷ್ಠ ಅಲ್ರಿ ಮೇಡಮ್ ರೀ. ಎಡಗನ್ನು ಬೇಕು ಬಲಗನ್ನು ಬೇಕಲ್ರಿ.
1: ಕರೆಕ್ಟ್. ಅಪ್ಪ ಅಮ್ಮ ಇಷ್ಟನಾ ಅಂತ ಕೇಳ್ತಾರಲ್ಲ ಯಾರು ಮಕ್ಕಳಿಗೆ, ಆ ತರ ಪಾಪ ಕೇಳಬಾರ್ದು ಅಲ್ವಾ? ನಿಂಗ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಅಂದ್ರೆ ಮಕ್ಕಳು ಯಾವ್ದು ಹೇಳಕ್ಕಾಗತ್ತೆ ಅಲ್ವಾ? ಹಾಗೆ ಈ ಮಕ್ಕಳನ್ನ ನಾವು ಮಾತಾಡಿಸುವಾಗ ಯಾವಾಗ್ಲೂ ಒಂದೇ ತರ ಮಾತಾಡಿಸ್ತೀವಿ ಅಲ್ವಾ? ಏನು ನಮ್ಮ ಮತ್ತೆ ನಿಮ್ಗೇನ್ ಹೇಳ್ಬೇಕು ಅನ್ಸುತ್ತೆ ಎಲ್ಲರಿಗೂ? ಏನಾರು ಒಂದ್ ಮಾತು ಹೇಳ್ರಪ್ಪ ಈಗ ನಿಮ್ ಕಡೆಯಿಂದ, ಎಲ್ಲ ಯಾರಿಗಾರು ಒಂದು ಏನಾದ್ರು ಒಂದ್ ಮಾತು ಹೇಳ್ರಿ ಏನ್ ಅನ್ಸುತ್ತೆ ಅಂತ ಕೇಳಿದ್ರೆ ಒಂದೇ ಒಂದ್ ಸಾಲು ಒಂದ್ ಸೆಂಟೆನ್ಸ್ ಅಲ್ಲಿ ಏನ್ ಹೇಳ್ತೀರಿ?
0: ನಾವು ಯಾವತ್ತು ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿರ್ಬೇಕ್ರಿ ಮೇಡಮ್. ಯಾವ ಬೇಕಾದ ಕೆಲಸ ಆದ್ರೆ ನಾವು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ಬೇಕ್ರಿ ಮೇಡಮ್. ನಾವು ಆ ವೃತ್ತಿಯನ್ನ ಪ್ರೀತಿಸ್ಬೇಕ್ರಿ. ಮತ್ತೊಂದು ಹೇಳದಪ್ಪ, ನಾವು ಯಾವ್ದೋ ವೃತ್ತಿ ಇಲ್ಲದ್ರೆ ವೃತ್ತಿನ ಪ್ರೀತಿಸ್ಬೇಕ್ರಿ ಮೇಡಮ್.
1: ಮಾಡೋ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದ್ರೆ ಸಾಕು. ಒಳ್ಳೆ ಒಳ್ಳೆ ಸಂದೇಶ ಕೊಟ್ರಿ ಶಿವಲಿಂಗಪ್ಪ ಅವರೇ. ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಶಿವಲಿಂಗಯ್ಯ ಸರ್,
0: ಹಾ
1: ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಧನ್ಯವಾದ. ನಮಸ್ಕಾರ. ನಮಸ್ಕಾರ.
0: ನಮಸ್ಕಾರ.

0: ಮಾತನಾಡಲು ಹೋದಾಗ ಮಾಯವಾಗ್ಬಿಟ್ರೆ ಏನಪ್ಪ ಗತಿ? ಕಾಲು, ನಾವು ಮಾತನಾಡಿಸುವಾಗ ಕಾಲು ಕಟ್ಟಾಗುತ್ತಲ್ಲ, ಇದು ಹಾಗೆ ಅನಿಸುತ್ತೆ. ನೋಡೋಣ ಈಗ ಯಾರು ನಮ್ಮ ಜೊತೆ ಮಾತಾಡೋಕ್ಕೆ ಲೈನ್ನಲ್ಲಿ ಇದ್ದಾರೆ. ಮಾಯವಾಗದೆ ಅವರು ಧ್ವನಿ ರೂಪದಲ್ಲಿ ನಮಗೆ ಸಿಗ್ತಾರೆ ಅಂತ ಅಂದ್ಕೊಳ್ಳೋಣ. ಹಲೋ, ಹಲೋ, ನಮಸ್ಕಾರ. ಏನಪ್ಪ ಮಾಯ ಆದಾಗೆ ಕಾಣ್ತಿದೆಯಲ್ಲ. ಹಲೋ, ನಮಸ್ತೆ, ಕೇಳಿಸ್ತಿದ್ಯಾ? ಹಲೋ,
1: ಹಲೋ,
0: ನಮಸ್ಕಾರ. ಎಲ್ಲಿ ಮಾಯವಾಗ್ಬಿಟ್ರಲ್ಲ, ನಾನು ಅದೇ ಹೇಳ್ತಾ ಇದ್ದೀನಿ. ಮಾತನಾಡಲು ಮಾಯವಾದಳು ಅಂತ ಗೀತೆ ಪ್ರಸಾರ ಆಯ್ತಲ್ಲ, ಎಲ್ಲೋ ಕರೆ ಮಾಡಿಬಿಟ್ಟು ಫೋನ್ ಪಕ್ಕ ಇಟ್ಟು ನೀವು ಮಾಯ ಆಗ್ಬಿಟ್ರೇನೋ ಅಂತ. ಎಲ್ಲಿಂದ ಮಾತಾಡ್ತಿದ್ದೀರಿ? ಮಯೂರ್ಕೋಟಿ ಜನ್ನಾಪುರ. ಎಷ್ಟೊಂದು ಸಂದೇಶ ಕಳಿಸ್ತೀರಿ ನೀವು ಕೂಡ, ಕಾರ್ಯಕ್ರಮಗಳನ್ನ ಕೇಳ್ತಾ ಪ್ರತಿಕ್ರಿಯಿಸ್ತೀರಿ, ತುಂಬಾ ಖುಷಿ ಆಗುತ್ತೆ. ಮಯೂರ್ಕೋಟಿ ಅವರೇ ನಮಸ್ಕಾರ. ಯಾವ ಹಾಡಿಗೆ ಕರೆ ಮಾಡಿದ್ರಿ ಇವತ್ತು?
1: ಅದು ಮೇಡಮ್ ಅದೇ ಮಿಡಿದ ಹೃದಯಗಳು, ಅದೇ ಚಂದನ ಚಂದನದಿಂದ ಕೊರೆದ
0: ಚಂದನ ಚಂದನ. ಎಸ್ ಪಿ ಬಿ ಚಿತ್ರ ಹಾಡಿರೋದಲ್ವಾ? ಆಗ್ಲಿ, ಹಾಡು ಪ್ರಸಾರ ಮಾಡ. ಜನ್ನಾಪುರ ಅಂದ್ರೆ ಭದ್ರಾವತಿ ಅಲ್ವಾ?
1: ಭದ್ರಾವತಿ
0: ಸಮೀಪ. ಭದ್ರಾವತಿ ಸಮೀಪನ ಅಥವಾ ಭದ್ರಾವತಿಯ ಏರಿಯಾನ?
1: 2 kilometers ಅಷ್ಟೇ.
0: ಓಹೋ, ಸರಿ ಸರಿ ಸರಿ. ಭದ್ರಾವತಿ ಅಂದ ತಕ್ಷಣ ನಮಗೆ ಉಕ್ಕು ಮತ್ತು ಕಾಗದ ಕಾರ್ಖಾನೆ, ಕಬ್ಬಿಣ ಅಲ್ವಾ ಭದ್ರಾವತಿ ಕಬ್ಬಿಣ ನೀವು ಅಂತ ಹೇಳ್ತಾ ಇದ್ರು ಕೆಲವು ಸತಿ ಮನೆಗಳಲ್ಲಿ, ಅಷ್ಟು ಜನಜನಿತ ಭದ್ರಾವತಿ.
1: ಕಬ್ಬಿಣ ಪೇಪರ್ ಮಿಲ್, ಪೇಪರ್ ಮತ್ತೆ ಇದು ಶುಗರ್, ಎರಡು ಇದೆ ಮೇಡಮ್. ಆದ್ರೆ ಈಗ ಅದು ನಶಿಸಿ ಹೋಗ್ಬಿಟ್ಟಿದೆ ಮೇಡಮ್. ಫ್ಯಾಕ್ಟ್ರಿ ಏರಿಯಾ ಎಲ್ಲ ಇದಾಗ್ಬಿಟ್ಟಿದೆ, ಬಂದಾಗ್ಬಿಟ್ಟಿದೆ. ಎಂ ಪಿ ಎಮ್ ಇ ಎಸ್ ಎಲ್ ಅಂತಂದ್ರೆ ವಿಶ್ವೇಶ್ವರ ಕಬ್ಬಿಣ ಕಾರ್ಖಾನೆ ಸ್ವಲ್ಪ ಇದೆ, ಕೆಲವು ಪ್ಲಾಂಟ್ ಗಳು ಮಾತ್ರ ನಡೀತಾ ಇದಾವೆ. ಅದಕ್ಕೆ ಈಗ ನಮ್ಮ ಕುಮಾರಸ್ವಾಮಿ ಅವರು ಸ್ವಲ್ಪ ಏನೋ ಒಂಚೂರು ಹೆಲ್ಪ್ ಮಾಡಿದ್ದಾರೆ, ಬಟ್ ಇನ್ನೂ ದೊಡ್ಡದಾಗಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮತ್ತೆ ಮೊದಲಿನ ತರನೇ ಆಗೋಗುತ್ತೆ.
0: ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ್ದಲ್ವಾ ಅದೆಲ್ಲ?
1: ಹೌದೌದು ಮೇಡಮ್.
0: ಭದ್ರಾವತಿ ಅಂದ್ರೆ ಥಟ್ಟಂತ ಮನಸ್ಸು ಹಂಗೆ ಅದೇ ಅದ್ರ ಕಡೆಗೆ ಹೋಗುತ್ತೆ. ನಿಮ್ಮ ಈಗ್ಲೂ ಎಲ್ಲ ಮಕ್ಕಳಿಗೆಲ್ಲ ಭದ್ರಾವತಿ ಅಂದ ಕೂಡ್ಲೇ ಇದೆಲ್ಲ ಪರಿಚಯ ಇದೆ ಅನ್ಸುತ್ತ ನಿಮ್ಗೆ?
1: ಪರಿಚಯ ಇದೆ ಮೇಡಮ್, ಅಂದ್ರೆ ಬಟ್ ಸ್ವಲ್ಪ ದೂರ ಡಿಸ್ಟೆನ್ಸ್ ಅಲ್ಲಿ ಸ್ವಲ್ಪ ಅಷ್ಟು ಕಮ್ಮಿನೇ ಪರಿಚಯ. ಬಟ್ ನಾವು ಅವರಿಗೆ ವಿಶೇಷರ ಅಂದ್ರೆ ಯಾರು, ಅವ್ರು ಏನ್ ಮಾಡಿದ್ರು, ಯಾವ ಜಾಗದಲ್ಲಿ ಏನೇನ್ ಮಾಡಿದ್ರು ಅನ್ನೋದು ತಿಳಿ ಹೇಳ್ಕೊಡ್ಬೇಕು ಮೇಡಮ್.
0: ಅಂದ್ರೆ ನಮ್ಮ ಭದ್ರಾವತಿಯ ಹಿರಿಮೆ ಇದು ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳ್ಬೇಕು ಅಂತ ಅಂತೀರಿ?
1: ಹೌದೌದು, ನಮ್ಮ ಭದ್ರಾವತಿ ನಮ್ಮ ಹೆಮ್ಮೆ.
0: ಆಹಾ, ಸರಿ ಸರಿ, ಆಗ್ಲಿ. ಈಗ ಯಾವ ಹಾಡು ಅಂದ್ರೆ ಇದು ಚಂದನ ಚಂದನ
1: ಮಿಡಿದ ಹೃದಯಗಳು.
0: ಆಗ್ಲಿ, ನಿಮ್ಮ ಹಾಡು ಕೇಳೋಣ. ಧನ್ಯವಾದ.
1: ಧನ್ಯವಾದ.
0: ಸುಮತಿ, ನಮಸ್ತೆ.
1: ನಮಸ್ತೆ ನಮಸ್ತೆ.

0: ಸುಮಾರು ಜನ ಇವತ್ತು ಕರೆ ಮಾಡಿದ್ರಿ. ಮತ್ತೆ ವೆಂಕಟೇಶ್ ಅವರಿರಬಹುದು, ಜಗದಾಂಬಿಕಾ, ಶ್ಯಾಮೂರ್ತಿ, ನಿರಂಜನ್ ಅವರು, ಮಲ್ಲಿಕಾರ್ಜುನ, ಎಲ್ಲ ನಿಮ್ಮದೇ ಮಾತುಗಳಲ್ಲಿ ಒಂದೊಳ್ಳೆ ಸಂದೇಶವನ್ನು ಕೊಟ್ರಿ, ಹಾಗೆ ತಾಳ್ಮೆಯಿಂದ ಮಾತಾಡಿದ್ರಿ, ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರಿ. ಎಲ್ಲ ಶ್ರೋತೃಗಳಿಗೆ ಧನ್ಯವಾದ. ಹಾಗೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮಗೆ ಲೈನ್ ಸಿಕ್ಕಿಲ್ಲ ಅಂದರೆ ಬೇಸರ ಮಾಡಬೇಡಿ, ಇದು ಪ್ರತಿದಿನ ಪ್ರಸಾರ ಆಗೋ ಕಾರ್ಯಕ್ರಮ, ನೀವು ಕೇಳಿ ಮತ್ತೊಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 1 ಗಂಟೆ ಆಗಿದೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆರ್ಥಿಕ ಹಾಗೂ ಸಾಮಾಜಿಕ ನೀತಿಗಳನ್ನು ರೂಪಿಸುವಾಗ ನೀತಿ ನಿರೂಪಕರು ಬುಡಮಟ್ಟದ ವಾಸ್ತವಿಕತೆಯನ್ನು ಅರಿತುಕೊಳ್ಳುವ ಅವಶ್ಯಕತೆ ಇದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನವದೆಹಲಿಯಲ್ಲಿ ಇಂದು ಕೌಟಿಲ್ಯ ಆರ್ಥಿಕ ಸಮಾವೇಶದಲ್ಲಿ ಹೇಳಿದ್ದಾರೆ. ಹಾರ್ಮೋ ಜಲಸಂಧಿಯಲ್ಲಿ ಕುವೈತ್ ಧ್ವಜದ ಟ್ಯಾಂಕರ್ ಮೇಲೆ ದಾಳಿ ನಡೆದಿದ್ದು ಇದರಲ್ಲಿದ್ದಂತಹ 5 ಭಾರತೀಯರನ್ನು ಸಂರಕ್ಷಿಸಲಾಗಿದೆ ಎಂದು ಒಮಾನ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮಹಾರಾಷ್ಟ್ರದ ಹಿಂಗೋಲಿ, ನಾಂದೇಡ್ ಮತ್ತು ಪರ್ಬನಿ ಜಿಲ್ಲೆಗಳ ವಿವಿಧ ಪ್ರದೇಶಗಳಲ್ಲಿ ಇಂದು ಬೆಳಗ್ಗೆ 2 ಬಾರಿ ಭೂಕಂಪ ಸಂಭವಿಸಿದೆ. ಪ್ರಾಥಮಿಕ ವರದಿಯ ಪ್ರಕಾರ ಭೂಕಂಪನ ರಿಕ್ಟರ್ ಮಾಪಕದಲ್ಲಿ 3.3 ರಿಂದ 4.5 ಪ್ರಮಾಣದಲ್ಲಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುವ ಸಂಬಂಧಪಟ್ಟ ಸಿಬ್ಬಂದಿ ವಿರುದ್ದ ನಿಯಮದಾನುಸಾರ ಶಿಸ್ತು ಕ್ರಮ ಕೈಗೊಳ್ಳುವುದರ ಜೊತೆಗೆ ಅಗತ್ಯವಿದ್ದಲ್ಲಿ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಎಚ್ಚರಿಕೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರಿನ ಪುರಾತನ ಮತ್ತು ಪ್ರಸಿದ್ಧ ಸ್ಮಾರಕವಾದ ಗಜಗುಂಡ್ಲಾ ಕಲ್ಯಾಣಿಯನ್ನ ನಗರಸಭೆಯ ಸ್ವಚ್ಛೋತ್ಸವ ಅಭಿಯಾನದಡಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ನಗರಸಭೆ ಪೌರಾಯುಕ್ತ ಎಂಎಸ್ ಮಹಾದೇವ್ ಇಂದು ಚಾಲನೆ ನೀಡಿದರು. ಭಾರತ ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 3ನೇ ಮತ್ತು ಅಂತಿಮ 1 ದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಚಂಡೀಗಢದಲ್ಲಿಂದು ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. ಭಾರತ ಮೊದಲನೇ 2 ಪಂದ್ಯಗಳನ್ನು ಗೆದ್ದಿದ್ದು 3ನೆಯದನ್ನು ಜಯಿಸುವ ಭರವಸೆಯಲ್ಲಿದೆ. ಜಪಾನ್ನ ಕೊರೋಕಿ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಕ್ರೀಡಾಕೂಟದ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ತಂಡಕ್ಕೆ ಗೆಲ್ಲಲು 212 ರನ್ಗಳ ಗುರಿಯನ್ನು ನೀಡಿದೆ. ಇತ್ತೀಚಿನ ವರದಿಯ ಪ್ರಕಾರ ಪಾಕಿಸ್ತಾನ 13.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 122 ರನ್ ಗಳಿಸಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಸಂಜೀತ್ ಹೆಗಡೆ ಅವರ ಧ್ವನಿಯಲ್ಲಿ ಲವ್ ಮಾಕ್ಟೇಲ್ ಚಿತ್ರದ ಗೀತೆ ಕೇಳಿದಿರಿ. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ಸಿನಿಮಾ ಪ್ರೀತಿ ನೀ ಇಲ್ಲದೆ ನಾನು ಹೇಗಿರಲಿ, ಈ ಗೀತೆ ನನಗೆ ಬಹಳ ಇಷ್ಟ, ನಾನು ಈ ಸಿನಿಮಾ ನೋಡ್ಕೊಂಡು ಬಂದಿದ್ದೆ ಅಂತ ಹೇಳಿದಿರಿ. ನಿಮ್ಮ ಗೀತೆನ ಇನ್ಯಾವಾಗಲಾದರೂ ಖಂಡಿತ ಪ್ರಸಾರ ಮಾಡೋಣಂತೆ. ಆಮೇಲೆ ನಮ್ಮ ಶ್ರೋತೃ ಹರೀಶ್ ಅವರು ಸಂದೇಶ ಕಳಿಸಿದಿರಿ, ಮಾಡುವವರು ಮಾಡದೆ ಇವತ್ತು ಬೇರೆಯವರು ಕೆಲವರು ಮಾಡಿದ್ರು, ಇನ್ನು ಕೆಲವರು ಏನೋ ಮಾತಾಡ್ತಾರೆ ಅಂತ ಹೇಳಿ. ನೀವು ಕರೆ ಮಾಡಬಹುದು ಹರೀಶ್, ನಿಮ್ಮ ಮನದ ಮಾತನ್ನು ನಮ್ಮ ಜೊತೆ ಹೇಳ್ಬೋದು. ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ ಚನ್ನಪ್ಪ ಜೆ ಪಿ ನಗರದಿಂದ, ಶಿವಣ್ಣ ಅವರು ಚಳ್ಳಕೆರೆಯಿಂದ, ಕೌಸಲ್ಯ ಬನಶಂಕರಿಯಿಂದ. ನಾನು ಕಾರ್ಯಕ್ರಮ ಮುಗಿಯೋವರೆಗೂ ಟ್ರೈ ಮಾಡ್ತಾ ಇದ್ದೆ, ನನಗೆ ಲೈನ್ ಸಿಗಲಿಲ್ಲ ಅಂತ ಹೇಳಿದಿರಿ. ಯಾಕೆ ನಮಗೆ ಲೈನ್ ಸಿಗಲ್ಲ ಅಂತ ನಮಗೆ ಗೊತ್ತಾಗಲ್ವಲ್ಲ ಅಂತ ಕೂಡ ಬೇಸರ ಮಾಡ್ಕೊಂಡಿದ್ದೀರಿ ಕೌಸಲ್ಯ ಅವರು. ಶಿವಲಿಂಗಯ್ಯ ಹಿರೇಮಠ್ ಅವರು ಎಲ್ಲರಿಗೂ ಒಳ್ಳೆಯದನ್ನು ಹೇಳಿದರು ಅಂತ ಹೇಳ್ತಾರೆ ಮುಧೋಳದ ಅದ್ವೈತ ಅವರು. ಚೈತ್ರ ನಾಗರಭಾವಿಯಿಂದ, ಬೆಂಗಳೂರಿನ ವಸಂತ, ಹನುಮಂತಪ್ಪ ಮಡಿವಾಳರ್ ಜಗಳೂರು, ರತ್ನ ನಾಗರತ್ನ ರಾಜಾಜಿನಗರದಿಂದ. ನಾನು ಎಷ್ಟೋ ಸಲ ಕರೆ ಮಾಡ್ತೀನಿ, ಒಂದು ಸಲನೂ ನನಗೆ ಲೈನ್ ಸಿಗಲಿಲ್ಲ ಅಂತಾರೆ ಸಂತೋಷ್ ದಯಾನಂದ್ ಮಾವಟ್ಕರ್ ಅವರು ಬೆಂಗಳೂರಿನಿಂದ. ಕಲಾಭಾರತಿ ಇಷ್ಟ ಆಯಿತು. ಇವತ್ತಿನ ನಮ್ಮ ಸಂಜೀತ್ ಹೆಗಡೆ ಕನ್ನಡದ ಹುಡುಗ ಅಂತ ಕೇಳಿ ತುಂಬ ಖುಷಿಯಾಯಿತು ಅಂತಾರೆ ವರಲಕ್ಷ್ಮಿ ಪೀಣ್ಯದಿಂದ. ಕಲಾಭಾರತಿ ಚೆನ್ನಾಗಿತ್ತು, ಕೇಳುಗರ ಇಷ್ಟದ ಹಾಡುಗಳೇ ಬಂದ ಹಾಗೆ ಭಾಸ ಆಯಿತು, ತುಂಬ ಚೆನ್ನಾಗಿತ್ತು ಅಂತಾರೆ ಭದ್ರಾವತಿಯ ಮಯೂರ್. ವೆಂಕಟೇಶ್ ಅವರ ಮಾತು ಇಷ್ಟ ಆಯಿತು ಅಂತಾರೆ ನಮ್ಮ ಶ್ರೋತೃಗಳು. ದೇವಾನಂದ ಇಟಗಿ ಶಿವಮೊಗ್ಗದಿಂದ, ಹಾಗೆ ವೆಂಕಟೇಶ್ ಬೆಂಗಳೂರಿನಿಂದ, ಬೆಳಗಾವಿ ಸುಳೆಭಾವಿ, ಶಿವಾನಂದ್ ಶಶಿಕಲಾ ಶ್ರವಣ್ ಶ್ರೇಯಸ್ ಮತ್ತು ಮನೆಯವರು, ಹಲಸೂರಿನ ರಾಜೇಶ್. ಸಂಜೀತ್ ಹೆಗಡೆ ಅವರು ಕಿರಿಯ ಗಾಯಕ ಆದರೂ ನಮ್ಮ ಮನಸೂರೆಗೊಂಡಿದ್ದಾರೆ ಹೌದು ಅಂತ. ಹಾಗೆಯೇ 640 ವಾಸುಕಿ ಸಾಗರದಿಂದ, ವಾರಿಣಿ ವಿಜಯನಗರದಿಂದ. ಹಳೆ ಹಾಡುಗಳು ಚೆನ್ನಾಗಿರುತ್ತೆ, ಹಾಗೆ ಜೊತೆಗೆ ಸಂಜೀತ್ ಹೆಗಡೆ ಅವರ ಹೊಸ ಗೀತೆಗಳನ್ನು ಕೇಳಿ ಇವತ್ತು ಖುಷಿಯಾಯಿತು ಅಂತಾರೆ ಬೆಂಗಳೂರಿನ ಸರ್ವೇಶ್ ಅವರು, ಜಯಶ್ರೀ ಕುಲಕರ್ಣಿ ಅವರು, ಮತ್ತೆ ಹೆಸರನ್ನು ಹಾಕಲಿಲ್ಲ, 492 ನೀವು ಕೂಡ ಸಂದೇಶವನ್ನು ಕಳಿಸಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರೇ, ನೀವು ಸಂದೇಶಗಳನ್ನು ಕಳಿಸುವಾಗ ಯಾವಾಗೇ ಆಗಲಿ ಮೊದಲು ನಿಮ್ಮ ಹೆಸರು ಹಾಕಿ, ಆಮೇಲೆ ನಿಮ್ಮ ಮಾತನ್ನು ಹೇಳಿದರೆ ಓದುವಾಗ ನಮಗೆ ಸುಲಭ ಆಗುತ್ತೆ. ಕೇಳ್ತಾ ಇರಿ, ಇದು ವಿವಿಧ ಭಾರತಿ, ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಷ್ಟ್ರದ ಆರ್ಥಿಕ ಸದೃಢತೆ ಎಲ್ಲರ ಒಳಗೊಳ್ಳುವಿಕೆಯ ಮೇಲೆ ಅವಲಂಬಿತ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಭಾರತ ಅಮೆರಿಕ ಆರ್ಥಿಕ ಪಾಲುದಾರಿಕೆ ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳ ಪಾತ್ರ ಪ್ರಮುಖ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗೊಂದರ ಮೇಲೆ ಕ್ಷಿಪಣಿ ದಾಳಿ, 5 ಭಾರತೀಯರ ರಕ್ಷಣೆ. ಕುಖ್ಯಾತ ಮಾದಕ ವಸ್ತು ಕಳ್ಳಸಾಗಣೆದಾರ ನವಪ್ರೀತ್ ಸಿಂಗ್ ಟರ್ಕಿಯಿಂದ ಭಾರತಕ್ಕೆ ಹಸ್ತಾಂತರ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಫೈನಲ್, ಪಾಕಿಸ್ತಾನದ ವಿರುದ್ದ ಗೆಲುವಿನ ಹೊಸ್ತಿಲಲ್ಲಿ ಭಾರತ. ವಾರ್ತೆಗಳ ವಿವರ. ದೇಶದ ಆರ್ಥಿಕ ಸದೃಢತೆ ಮತ್ತು ಸುಸ್ಥಿರ ಪ್ರಗತಿ ಜಿಡಿಪಿಯನ್ನು ಆಧರಿಸುವ ಜೊತೆಗೆ ಅಭಿವೃದ್ಧಿಯ ಫಲಗಳು ಪ್ರತಿಯೊಬ್ಬ ಪ್ರಜೆಗೂ ಹಾಗೂ ಪ್ರತಿ ಪ್ರದೇಶಕ್ಕೂ ತಲುಪುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿದ್ದ 5 ಕೌಟಿಲ್ಯ ಆರ್ಥಿಕ ಸಮಾವೇಶದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯಾವುದೇ ಪ್ರಜೆ ಅಥವಾ ಪ್ರದೇಶ ಅಭಿವೃದ್ಧಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳುವುದೇ ನೈಜ ಆರ್ಥಿಕ ಸಮರ್ಥನೆಯಾಗಿದೆ ಎಂದು ಪ್ರತಿಪಾದಿಸಿದರು. ಎಲ್ಲರನ್ನು ಒಳಗೊಳ್ಳುವ ಈ ಆರ್ಥಿಕ ಸಿದ್ಧಾಂತದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಿದ್ದು, ಶಿಕ್ಷಣ ಮತ್ತು ಸಬಲೀಕರಣದ ಮೂಲಕ ಮಹಿಳೆಯರು ಮುಂದಾಳತ್ವ ವಹಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂದರು. ಕಳೆದ 1 25 ಕೋಟಿಗೂ ಹೆಚ್ಚು ಭಾರತೀಯರು ಬಡತನದಿಂದ ಹೊರಬಂದಿದ್ದಾರೆ ಎಂದು ಉಲ್ಲೇಖಿಸಿದ ಉಪರಾಷ್ಟಪತಿಗಳು, ಜಿಎಸ್ಟಿ ವ್ಯವಸ್ಥೆ

0: ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯ ಮತ್ತು ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳು ಸಿಎಗಳ ಪಾತ್ರ ಪ್ರಮುಖ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆ ಐಸಿಎಐನ ಅಮೆರಿಕದ ಶಿಕಾಗೋ, ಮಿಶಿಗನ್ ಮತ್ತು ಓಹಿಯೋ ಶಾಖೆಗಳ ನಾಯಕರು ಹಾಗೂ ಸದಸ್ಯರೊಂದಿಗೆ ನಡೆಸಿದ ಸಂವಾದದ ವೇಳೆ ಮಾತನಾಡಿದ ಅವರು, ಗಡಿಯಾಚೆಗಿನ ತೆರಿಗೆ ವಿನಾಯಿತಿ, ಕಾಯ್ದೆಗಳ ಪಾಲನೆ ಮತ್ತು ವಿಶ್ವಾಸಾರ್ಹ ಆರ್ಥಿಕ ಆಡಳಿತವನ್ನು ಸರಳೀಕರಣಗೊಳಿಸುವ ಮೂಲಕ ಭಾರತೀಯ ಉದ್ಯಮಗಳಿಗೆ ಜಾಗತಿಕ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಲು ಸಿಎಗಳು ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಹೊರ್ಮುಜ್ ಜಲಸಂಧಿಯಲ್ಲಿ ಕುವೈತ್ ಧ್ವಜ ಹೊಂದಿದ್ದ ಎಂಟಿ ಕಾಜಿಮಾ 3 ಎಂಬ ತೈಲ ಹಡಗಿನ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಈ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 5 ಭಾರತೀಯ ಪ್ರಜೆಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಈ ಕುರಿತು ಒಮಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ನೀಡಿದ್ದು, ರಕ್ಷಣಾ ಕಾರ್ಯಾಚರಣೆಯ ಯಶಸ್ಸಿಗೆ ಒಮಾನ್ ಅಧಿಕಾರಿಗಳು ನೀಡಿದ ನಿರಂತರ ಬೆಂಬಲ ಮತ್ತು ನೆರವಿಗಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದೆ. ಇತ್ತೀಚಿನ ದಿನಗಳಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರು ಪ್ರಯಾಣಿಸುತ್ತಿದ್ದ ಹಲವು ವಾಣಿಜ್ಯ ಹಡಗುಗಳು ದಾಳಿಗೆ ಒಳಗಾಗುತ್ತಿದ್ದು ಭಾರತೀಯ ನಾವಿಕರ ರಕ್ಷಣೆ ಕುರಿತು ಕಳವಳ ವ್ಯಕ್ತವಾಗಿದೆ. ಈ ಸವಾಲಿನ ಪರಿಸ್ಥಿತಿಯಲ್ಲೂ ಭಾರತೀಯ ರಾಯಭಾರ ಕಚೇರಿಯು ಒಮಾನ್ ಸರ್ಕಾರ ಹಾಗೂ ಸ್ಥಳೀಯ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಸುರಕ್ಷತಾ ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ. ಮಾದಕ ವಸ್ತು ಜಾಲ ಮಟ್ಟ ಹಾಕುವಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ಸಾಧನೆ ಮಾಡಿದ್ದು, ತೀವ್ರ ಅಪರಾಧ ಹಿನ್ನೆಲೆಯುಳ್ಳ ಮಾದಕ ವಸ್ತು ಕಳ್ಳಸಾಗಣೆಯ ಪ್ರಮುಖ ಆರೋಪಿ ನವಪ್ರೀತ್ ಸಿಂಗ್ನನ್ನು ಟರ್ಕಿಯಿಂದ ಭಾರತಕ್ಕೆ ಗಡಿಪಾರು ಮಾಡುವಲ್ಲಿ ಯಶಸ್ವಿಯಾಗಿದೆ ಎಂದು ಕೇಂದ್ರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ನವಾಬ್ ವಿರ್ಕ್ ಎಂಬ ನಕಲಿ ಗುರುತಿನಡಿ ಟರ್ಕಿ ದೇಶದ ಪೌರತ್ವ ಪಡೆದಿದ್ದ ನವಪ್ರೀತ್ ಸಿಂಗ್ ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಹೆರಾಯಿನ್ ಮತ್ತು ಮೆಥಾಂಫೆಟಮೈನ್ನಂತಹ ಮಾದಕ ವಸ್ತುಗಳನ್ನು ಅಕ್ರಮವಾಗಿ ಪೂರೈಸುತ್ತಿದ್ದ ಎಂದು ಕೇಂದ್ರ ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಭಾರತೀಯ ತನಿಖಾ ಸಂಸ್ಥೆಗಳು ಆರೋಪಿಯ ರಹಸ್ಯ ಜಾಲವನ್ನು ಸತತವಾಗಿ ಬೆನ್ನಟ್ಟಿ ಗಡಿಪಾರು ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿವೆ. ಇಂದು ಈ ಕಳ್ಳಸಾಗಣೆದಾರನನ್ನು ಭಾರತಕ್ಕೆ ಕರೆತರಲಾಗಿದ್ದು ವಿವಿಧ ಪ್ರಕರಣಗಳಡಿ ಜೈಲು ಪಾಲು ಮಾಡಲಾಗಿದೆ ಎಂದ ಸಚಿವರು, ಡಿಸೆಂಬರ್ 2029 ದೇಶದಲ್ಲಿರುವ ಮಾದಕ ದ್ರವ್ಯ ಜಾಲವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015 ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆಯು ಬಂದರುಗಳನ್ನು ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆಗಳು ಹಾಗೂ ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ, ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದುಕೊಂಡಿದ್ದು, ಕರಾವಳಿ ಸರಕು ಸಾರಿಗೆಯಲ್ಲೂ ಬೃಹತ್ ಪ್ರಗತಿ ಕಂಡುಬಂದಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶಿಕಾಗೋದಲ್ಲಿ ಆರ್ಚರ್ ಡೇನಿಯಲ್ಸ್ ಮಿಡ್ಲ್ಯಾಂಡ್ ಎಡಿಎಂ ಸಂಸ್ಥೆ ಮಂಡಳಿಯ ಅಧ್ಯಕ್ಷ ಹಾಗೂ ಸಿಇಒ ಜುವಾನ್ ರಿಕಾರ್ಡೋ

0: ಲೂಸಿಯಾನೋ ಅವರನ್ನು ಭೇಟಿಯಾಗಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಭಾರತದಲ್ಲಿ ಎಡಿಎಂ ಸಂಸ್ಥೆಯ ಹೂಡಿಕೆ ಹಾಗೂ ಉದ್ಯಮ ವಿಸ್ತರಣೆಗೆ ಇರುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದ್ದಾಗಿ ತಿಳಿಸಿದ್ದಾರೆ. ಜಪಾನ್ನ ನಿಶಿನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 211 ರನ್ ಗಳಿಸಿ ಪಾಕಿಸ್ತಾನಕ್ಕೆ 212 ರನ್ಗಳ ಗೆಲುವಿನ ಗುರಿ ನೀಡಿದೆ. ಗುರಿ ಬೆನ್ನತ್ತಿರುವ ಪಾಕಿಸ್ತಾನ ಇತ್ತೀಚಿನ ವರದಿ ಬಂದಾಗ 17 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 160 ರನ್ ಗಳಿಸಿ ಆಡುತ್ತಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಗಾಲ್ಫ್ ಸ್ಪರ್ಧೆಯಲ್ಲಿ ಭಾರತದ ಪ್ರಣವಿ ಅರಸ್ ಚಿನ್ನದ ಪದಕ ಗೆದ್ದಿದ್ದು ಆ ಮೂಲಕ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳಾ ಗಾಲ್ಫ್ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಸ್ಪರ್ಧೆಯ ತಂಡ ವಿಭಾಗದಲ್ಲೂ ಭಾರತ ಬೆಳ್ಳಿ ಪದಕ ಗೆದ್ದಿದೆ. ಇನ್ನು ಮಹಿಳಾ ರೀಕರು ವೈಯಕ್ತಿಕ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹದ್ ಅಚ್ಚರಿಯ ಪ್ರದರ್ಶನ ನೀಡಿದ್ದು ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಓಹ್ ಎಜಿನ್ ವಿರುದ್ದ 5-5 ಅಂತರದ ಸಮಬಲದ ಬಳಿಕ ನಡೆದ ಶೂಟ್ಆಫ್ನಲ್ಲಿ 10-8 ಅಂತರದಲ್ಲಿ ಗೆದ್ದರು. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ ಸಲ್ಲಿಸಿದ್ದು ಭವಿಷ್ಯದ ಯಶಸ್ಸಿಗೆ ಹಾರೈಸಿದ್ದಾರೆ. ನವ ಚಂಡೀಗಢದ ಮಹಾರಾಜ ಯದುವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ಮುಖಾಮುಖಿಯಾಗಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. ಮೊದಲೆರಡು ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿರುವ ಭಾರತ ಈಗಾಗಲೇ 2-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ವಶಪಡಿಸಿಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟ್ರದ ಆರ್ಥಿಕ ಸದೃಢತೆ ಎಲ್ಲರ ಒಳಗೊಳ್ಳುವಿಕೆಯ ಮೇಲೆ ಅವಲಂಬಿತ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಭಾರತ ಅಮೆರಿಕ ಆರ್ಥಿಕ ಪಾಲುದಾರಿಕೆ ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳ ಪಾತ್ರ ಪ್ರಮುಖ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹೊರ್ಮೋಸ್ ಜಲಸಂಧಿಯಲ್ಲಿ ಹಡಗೊಂದರ ಮೇಲೆ ಕ್ಷಿಪಣಿ ದಾಳಿ, 5 ಮಂದಿ ಭಾರತೀಯರ ರಕ್ಷಣೆ. ಕುಖ್ಯಾತ ಮಾದಕ ವಸ್ತು ಕಳ್ಳಸಾಗಣೆದಾರ ನವಪ್ರೀತ್ ಸಿಂಗ್ ಟರ್ಕಿಯಿಂದ ಭಾರತಕ್ಕೆ ಹಸ್ತಾಂತರ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಫೈನಲ್, ಪಾಕಿಸ್ತಾನದ ವಿರುದ್ದ ಗೆಲುವಿನ ಹೊಸ್ತಿಲಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು
1: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯವಾಗಿದೆ 1:21. ಈಗ ಸಂದೇಶ ನಮಗೆ ಸಂಗೀತ ನಿಮಗೆ. ನೀವು ನಮಗೆ ಸಂದೇಶಗಳನ್ನು ಕಳಿಸಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಬಹುದು. ನಮ್ಮ ಸಂಖ್ಯೆ ಹೀಗಿದೆ 9483091029. ಏನ್ರಿ ಎಷ್ಟು ಫಾಸ್ಟಾಗಿ ಹೇಳ್ತೀರಾ ಅಂತ ಯಾರಾದರೂ ಅಂದ್ಕೊಳ್ತಾ ಇದ್ರೆ ಒಂದು ಚೀಟಿ ಮತ್ತು ಒಂದು ಪೆನ್ನು ತಗೊಂಡು ಬರ್ಕೊಂಡ್ಬಿಡಿ. 9483091029 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕಳಿಸಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಿ. ಕಾರ್ಯಕ್ರಮ ಸಂದೇಶ ನಮಗೆ ಸಂಗೀತ ನಿಮಗೆ.

ಸಂದೇಶ ನಮಗೆ, ಸಂಗೀತ ನಿಮಗೆ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಕೇಳಿದ್ದು. ಸ್ಪಂದನ ಚಿತ್ರದಲ್ಲಿ ಪಿ ಸುಶೀಲಾ ಅವರು ಹಾಡಿರುವ ಈ ಗೀತೆನ ಪ್ರಸಾರ ಮಾಡಿ ಅಂತ ಪ್ರಸಾರ ಮಾಡಿದ್ದೀವಿ. ಖುಷಿಯಾಯ್ತಲ್ಲ ಬಿಂದು. ಈಗ ಕೇಳೋಣ ಒಂದು ಗೀತೆ, ಕಾಣದಂತೆ ಮಾಯವಾದನು. ಈ ಗೀತೆ ಕೇಳಿದಾಗ ನಮ್ಮ ಕಣ್ಮುಂದೆ ಬರ್ತಾರೆ ಪುನೀತ್ ಅವರು. ಆಗ ಅವರು ಲೋಹಿತ್ ಆಗಿದ್ರು. ಚಲಿಸುವ ಮೋಡಗಳು ಚಿತ್ರದ ಗೀತೆ ಇದು. ಈ ಗೀತೆನ ಪ್ರಸಾರ ಮಾಡಿ, ನನ್ನ ಮಗನಿಗೆ ಈ ಗೀತೆ ಬಹಳ ಇಷ್ಟ ಅಂತಾರೆ. ದಾವಣಗೆರೆ ಶಿವಕುಮಾರ್, ವರ್ಷಿತಾ, ಗಣೇಶ್, ರಕ್ಷಿತ್ ಮತ್ತು ಸಾವಿತ್ರಿ.

ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗಾಗಿ ಅಪೇಕ್ಷೆ ಪಟ್ಟ ನಮ್ಮ ಇತರ ಶ್ರೋತೃಗಳು ಚಿಂತಾಮಣಿಯ ಗೌರಿ ನಂಜುಂಡ, ಯೋಗಿತ್, ಶಿವ ಮತ್ತು ಮನೆಯವರು.

ಸಿಂಹ ಹಾಕಿದ ಹೆಜ್ಜೆ ಚಿತ್ರದ ಈ ಗೀತೆಯನ್ನು ಇಷ್ಟಪಟ್ಟವರು ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್ ಅವರ ಧ್ವನಿಗಳಲ್ಲಿತ್ತು ಈ ಗೀತೆ. ಇದನ್ನು ಪ್ರಸಾರ ಮಾಡಿ ಅಂದವರು ವರ್ಷಿತಾ, ಗಣೇಶ್, ಸಾವಿತ್ರಿ ಮತ್ತು ಮನೆಯವರು. ಮೆಲ್ಲುಸಿರೆ ಸವಿಗಾನದ ಈ ಗೀತೆಯನ್ನು ಕೇಳಬೇಕಂತೆ ಗದಗ್ನ ಸಿದ್ದಲಿಂಗಪ್ಪ.

ಗದಗ್ನ ಸಿದ್ದಲಿಂಗಯ್ಯ ಅವರ ಕೋರಿಕೆಯ ಮೇರೆಗೆ ಈ ಗೀತೆ ಪ್ರಸಾರವಾಯಿತು. ಮೆಲ್ಲುಸಿರೆ ಸವಿಗಾನ ಚಿತ್ರದ್ದು ಹಾಡಿದವರು ರಮೇಶ್ ಚಂದ್ರ ಹಾಗೂ ನಂದಿನಿ ನಂದಿತಾ. ಸಮಯ ಆಗಿದೆ 1:40. ಕೇಳ್ತಾ ಇದ್ದೀರಿ ಸಂದೇಶ ನಮಗೆ ಸಂಗೀತ ನಿಮಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ 9483091029 ಈ ಸಂಖ್ಯೆಗೆ ನೀವು ಸಂದೇಶಗಳನ್ನು ಕಳಿಸಬಹುದು. 2:30 ಪ್ರಸಾರ ಆಗುತ್ತೆ ಈ ಕಾರ್ಯಕ್ರಮ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು. ಲಲಿತಾ ಪದ್ಮ ವೆಂಕಟೇಶ್ ಬೆಂಗಳೂರು ಸುಬ್ರಹ್ಮಣ್ಯ ನಗರದಿಂದ ಅಪೇಕ್ಷೆ ಪಟ್ಟಿದ್ದಾರೆ ಈ ಗೀತೆಗಾಗಿ. ಚಿತ್ರ ಮತ್ಸರ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಮತ್ಸರ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಸುಮಾರು 60 ಹೆಚ್ಚು ಸಂದೇಶಗಳಿವೆ. ನಾವು ಸುಮಾರು 15-18 ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯ. ನಮ್ಮ ಹಾಡು ಯಾಕೆ ಪ್ರಸಾರ ಆಗಲಿಲ್ಲ, ನಮ್ಮ ಗೀತೆ ಯಾಕೆ ನೀವು ಪ್ರಸಾರ ಮಾಡಲ್ಲ, ಈ ಗೀತೆ ಮೊನ್ನೆ ಪ್ರಸಾರ ಆಗಿತ್ತು, ಹೀಗೆಲ್ಲ ಹೇಳ್ತಾ ಇರ್ತೀರಿ. 6 ನಾನು ಕಾಯ್ತಾ ಇದ್ದೀನಿ ಅಂತ ಕೆಲವರು ಹೇಳ್ತೀರಿ. ಆಮೇಲೆ ಹೊಸದಾಗಿ ನಾನು ಸಂದೇಶ ಕಳಿಸಿದ್ದೀನಿ, ನಾನು ಈಗಷ್ಟೇ ರೇಡಿಯೋ ಕೇಳೋಕ್ಕೆ ಶುರು ಮಾಡಿದ್ದೀನಿ, ನನ್ನ ಹಾಡು ಪ್ರಸಾರ ಮಾಡ್ತೀರಾ ಅಂತ ಕೂಡ ಕೆಲವರು ಕೇಳ್ತೀರಿ. ಎಲ್ಲರೂ ನಮ್ಮ ಪ್ರೀತಿಯ ಶ್ರೋತೃಗಳು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ರಿಕ್ವೆಸ್ಟ್ಗಳನ್ನು ನಾವು ಪರಿಗಣಿಸ್ತೇವೆ. ಹಾಡುಗಳನ್ನು ಕೇಳುವಾಗ ಮತ್ತೆ ಮತ್ತೆ, ಈಗ ಯಾರೋ ಒಬ್ಬರಿಗೆ ಮತ್ಸರ ಚಿತ್ರದ ಗೀತೆ ಇಷ್ಟ ಅಂದರೆ ಪ್ರತಿ ಸಲ ಅವರು ಸಂದೇಶ ಹಾಕುವಾಗ ಮತ್ಸರ ಚಿತ್ರದ ಗೀತೆನೇ ನಮಗೆ ಪ್ರಸಾರ ಮಾಡಿ ಅಂತ ನೀವು ಕೇಳಿದ್ರೆ, ಆಗ ಕೇಳುಗರಿಗೆ ನಾವು ಬಲವಂತವಾಗಿ ಒಂದು ಗೀತೆಯನ್ನು ಹೇರಿದ ಹಾಗೆ ಆಗತ್ತೆ. ಹಾಗಾಗಿ ಬೇರೆ ಬೇರೆ ಗೀತೆಗಳಿಗೆ ನಿಮ್ಮ ಅಪೇಕ್ಷೆ ಇರಲಿ. ಒಂದು ಪಕ್ಷ ನಿಮಗೆ ಆ ಗೀತೆ ಇಷ್ಟ ಆದರೆ ಅದನ್ನು ಕೇಳೋದಕ್ಕೆ ಒಮ್ಮೆ ಕೇಳಿ, ಮತ್ತೆ ಇನ್ನೊಂದು ಗೀತೆ ಕೇಳಿ. ಸಾವಿರಾರು ಗೀತೆ, ಲಕ್ಷಾಂತರ ಗೀತೆಗಳು ನಮ್ಮಲ್ಲಿ ಇರುವಾಗ ಎಲ್ಲ ರೀತಿಯ ಗೀತೆಗಳನ್ನು ಕೇಳೋಣ. ಮತ್ತೆ ಕೆಲವರು ಹೇಳಿದ್ರು ನಮಗೆ ಹಳೆ ಹಾಡುಗಳನ್ನು ಹೆಚ್ಚು ಪ್ರಸಾರ ಮಾಡಿ ಅಂತ. ನಮ್ಮ ದಾವಣಗೆರೆಯ ಶ್ರೋತೃಗಳು ಹೊಸ ಹಾಡುಗಳನ್ನು ಹೆಚ್ಚು ಪ್ರಸಾರ ಮಾಡಿ, ಗೀತೆಗಳನ್ನು ನಾವು ಕೇಳಿರಲ್ಲ, ಹಾಗಾಗಿ ಅಂಥ ಗೀತೆಗಳು ಬೇಕು ಅಂತ. ಸಂದೇಶ ನಿಮಗೆ, ಸಂಗೀತ ನಿಮಗೆ, ಇದು ನಿಮ್ಮದೇ ಗೀತೆಗಳ ಕಾರ್ಯಕ್ರಮ. ಹೊಸ ಹಾಡು, ಹಳೆ ಹಾಡು, ದುಃಖದ ಹಾಡು, ಖುಷಿ ಹಾಡು, ಎಲ್ಲ ರೀತಿಯ ಗೀತೆಗಳನ್ನು ಆದಷ್ಟು ಈ ಕಾರ್ಯಕ್ರಮದಲ್ಲಿ ಕೇಳೋಣ. ನಾಳೆ ಕೂಡ ಪ್ರಸಾರ ಆಗುತ್ತೆ ಸಂದೇಶ ನಮಗೆ, ಸಂಗೀತ ನಿಮಗೆ. ಪ್ರತಿ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1:20-2:30 ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಬಹುದು. ಪೀಣ್ಯದಿಂದ ವರಲಕ್ಷ್ಮಿಯವರು ಪ್ರಸಾರ ಮಾಡಿ ಅಂತ ಕೇಳಿರುವ ಹಾಡು ಇದು. ಚಿತ್ರ ಮುಯಿಗೆ ಮುಯಿ ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ.

0: ಶಾನವರ ಧ್ವನಿಯಲ್ಲಿ ಚಂಡ ಚಿತ್ರದ ಗೀತೆ ಕೇಳಿದಿರಿ. ಈ ಗೀತೆಗಾಗಿ ಕೇಳಿದವರು ಕಡಗಂಚಿಯ ಧರ್ಮಣ್ಣ ಧನಿ ಅವರು.
1: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

ಆನೇಕಲ್ ತಾಲೂಕು ಬೆಂಗಳೂರು ಗ್ರಾಮಾಂತರ. ಇಲ್ಲಿಂದ ಭವಾನಿ, ಸತ್ಯನಾಥ್, ಜಯಾ ಭಾರತಿ, ಶ್ರೀನಾಥ್, ನಿವೇದಿತ, ಹಾಗೆ ಚಿತ್ರದುರ್ಗದ ಅನಂತರಾಜು ಗೊರ್ಲಡ್ಕು, ನವೀನ್ ಕಾವ್ಯ, ವಿವರ್ಸ್ ಕಾಲೋನಿ ಬೆಂಗಳೂರಿನಿಂದ ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಈ ಗೀತೆ.

0: ಮರಳಿಗೂಡಿಗೆ ಚಿತ್ರಕ್ಕೆಂದು ಈ ಗೀತೆಯನ್ನ ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ನಂಜನಗೂಡು ಸಿಂಧುವಳ್ಳಿ ಗ್ರಾಮದ ಎಸ್ಎಂ ಮಹೇಶ್ ಅವರ ಅಪೇಕ್ಷೆ ಈ ಗೀತೆಗಾಗಿ. ಚಿತ್ರ ಅನುರಾಗದ ಅಲೆಗಳು, ಹಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್.

ಈಗ ಸಮಯ 2:30 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಪ್ರದೇಶ ಸಮಾಚಾರದ ನಂತರ 2:40ಕ್ಕೆ ಚಿತ್ರತಾಣ ಪ್ರಸಾರವಾಗುವುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಬರ ಪರಿಸ್ಥಿತಿ ಎದುರಿಸಲು ಎನ್ಡಿಆರ್ಎಫ್ ಮಾನದಂಡದನ್ವಯ 3,705,30,00,000 ರೂಪಾಯಿ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ವಸ್ತುನಿಷ್ಠ ವರದಿ ಸಲ್ಲಿಸುವುದಾಗಿ ಕೇಂದ್ರದ ಬರ ಅಧ್ಯಯನ ತಂಡದ ಮುಖ್ಯಸ್ಥರ ಭರವಸೆ. ರಾಜ್ಯದ 217 ತಾಲೂಕುಗಳು ಬರಪೀಡಿತ, ಸುಮಾರು 60,000 ಕೋಟಿ ರೂಪಾಯಿ ನಷ್ಟದ ಅಂದಾಜು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮತದಾರರ ತೀವ್ರ ಪರಿಷ್ಕರಣೆ ಕುರಿತ ಫಾರ್ಮ್ 7 ಕಾರ್ಯಕರ್ತರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಜೆಪಿ ಒತ್ತಾಯ. ಹಾಗೂ ಏಷ್ಯನ್ ಕ್ರೀಡಾಕೂಟ: ರಾಜ್ಯದ ಪ್ರಣವಿ ಅರಸ್ಕೆ ಗಾಲ್ಫ್ ವೈಯಕ್ತಿಕ ವಿಭಾಗದಲ್ಲಿ ಸ್ವರ್ಣ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ. ರಾಜ್ಯವು ತೀವ್ರ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು, ಎನ್ಡಿಆರ್ಎಫ್ ಮಾನದಂಡಗಳನ್ವಯ ರಾಜ್ಯಕ್ಕೆ 3,705,30,00,000 ರೂಪಾಯಿ ಬರ ಪರಿಹಾರ ನೀಡಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಬರ ಅಧ್ಯಯನಕ್ಕಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಕೇಂದ್ರದ ಅಂತರ್ ಸಚಿವಾಲಯ ತಂಡದೊಂದಿಗೆ ಸಮಾಲೋಚನೆ ನಡೆಸಿ ರಾಜ್ಯದ ಬರ ಪರಿಸ್ಥಿತಿ ಕುರಿತು ವರದಿ ಸಲ್ಲಿಸಿದರು. ರಾಜ್ಯದಲ್ಲಿ 240 ತಾಲೂಕುಗಳ ಪೈಕಿ 217 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಕೇಂದ್ರ ಸರ್ಕಾರದ ವಿಪತ್ತು ನಿರ್ವಹಣಾ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅತ್ಯಂತ ವೈಜ್ಞಾನಿಕವಾಗಿ ಮೌಲ್ಯಮಾಪನ ನಡೆಸಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗಿದೆ. ಕೇಂದ್ರ ಸರ್ಕಾರವು ರಾಜ್ಯದ ರೈತರ ನೆರವಿಗೆ ಧಾವಿಸಬೇಕು ಎಂದು ಮನವಿ ಮಾಡಿದರು. ಇತ್ತೀಚೆಗೆ ನಡೆಸಲಾದ ವಿಧಾನಮಂಡಲದ ಅಧಿವೇಶನದಲ್ಲಿ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿರುವ ಬರ ಪರಿಸ್ಥಿತಿ ವಿವರಿಸಿದ್ದಾರೆ. ರಾಜ್ಯದ ಕೃಷ್ಣಾ ಜಲಾನಯನ ಪ್ರದೇಶ ಹೊರತುಪಡಿಸಿ ಎಲ್ಲ ಜಲಾಶಯಗಳಲ್ಲಿ ನೀರಿನ ಹರಿವು ಕಡಿಮೆ ಇದೆ. ಮಲೆನಾಡು, ಕರಾವಳಿ ಪ್ರದೇಶಗಳಲ್ಲೂ ಮಳೆಯ ತೀವ್ರ ಕೊರತೆಯಾಗಿದೆ. ಆದಾಗ್ಯೂ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡುವಂತೆ ಸಿಡಬ್ಲ್ಯೂಸಿ ಆದೇಶ ನೀಡುತ್ತಿದೆ. ನಗರ ಪ್ರದೇಶಗಳಲ್ಲಿಯೂ ನೀರಿನ ಸಮಸ್ಯೆ ಎದುರಾಗಿದೆ. ರೈತರಿಗೆ ರಾಜ್ಯ ಸರ್ಕಾರ 2,500 ರೂಪಾಯಿ ಪರಿಹಾರ ಮೊತ್ತ ಘೋಷಿಸಿದೆ. ಕೇಂದ್ರದಿಂದ ಹೆಚ್ಚಿನ ಸಹಕಾರವನ್ನು ನಿರೀಕ್ಷಿಸಲಾಗುತ್ತಿದೆ ಎಂದರು. ರಾಜ್ಯ ಸರ್ಕಾರದ ಎಲ್ಲ ಸಚಿವರು ಜಿಲ್ಲೆಗಳಿಗೆ ಭೇಟಿ ನೀಡಿ ವಸ್ತುಸ್ಥಿತಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳು ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಮುನ್ನೆಚ್ಚರಿಕೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಪ್ರಧಾನಮಂತ್ರಿಯವರು ಬರ ಪರಿಸ್ಥಿತಿ ಕುರಿತು ರಾಜ್ಯಕ್ಕೆ ಭೇಟಿ ನೀಡಿದಾಗ ಮುನ್ನೆಚ್ಚರಿಕೆ ನೀಡಿದ್ದರು. ಅದರಂತೆ ರೈತರಿಗೂ ಬಿತ್ತನೆ ಕುರಿತು ಮಾರ್ಗದರ್ಶನ ನೀಡಲಾಗಿತ್ತು ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ, ಬೆಳೆ ನಷ್ಟ, ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಬರಪೀಡಿತ ತಾಲೂಕುಗಳ ವಸ್ತುಸ್ಥಿತಿ ಚಿತ್ರಣವನ್ನು ಸಭೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡಕ್ಕೆ ವಿವರಿಸಲಾಯಿತು. ಮುಖ್ಯಮಂತ್ರಿಗಳ ಮನವಿಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಬರ ಪರಿಸ್ಥಿತಿ

0: ಅಧ್ಯಯನ ತಂಡದ ಮುಖ್ಯಸ್ಥ ಅಜಿತ್ ಕುಮಾರ್ ಸಾಹು 3 ದಿನಗಳ ಕಾಲ ರಾಜ್ಯದಲ್ಲಿ ಪ್ರವಾಸ ಮಾಡಿ ವಸ್ತುಸ್ಥಿತಿ ಅರಿಯುವುದರೊಂದಿಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದ ದತ್ತಾಂಶಗಳನ್ನು ಪಡೆದುಕೊಂಡು ವಸ್ತುನಿಷ್ಠ ವರದಿ ಸಲ್ಲಿಸುವುದಾಗಿ ತಿಳಿಸಿದರು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯಿಂದ ಉಂಟಾಗಿರುವ ಬೆಳೆ ನಷ್ಟದ ಅಂದಾಜು ಸುಮಾರು 50,000 ಕೋಟಿಯಿಂದ 60,000 ಕೋಟಿ ರೂಪಾಯಿಗಳವರೆಗೆ ತಲುಪುವ ಸಾಧ್ಯತೆ ಇದೆ ಎಂದು ಕಂದಾಯ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಒಟ್ಟು 217 ತಾಲೂಕುಗಳನ್ನು ಬರ ಪೀಡಿತವೆಂದು ಘೋಷಿಸಲಾಗಿದೆ. ಈ ಪೈಕಿ 177 ತಾಲೂಕುಗಳಲ್ಲಿ ಉಂಟಾಗಿರುವ ನಷ್ಟದ ಅಂದಾಜು ಮಾಡಲಾಗಿದ್ದು ಸುಮಾರು 46,000 ಕೋಟಿ ನಷ್ಟವಾಗಿದೆ ಎಂದು ಕೇಂದ್ರಕ್ಕೆ ಸಲ್ಲಿಸಿರುವ 2ನೇ ಮನವಿಯಲ್ಲಿ ತಿಳಿಸಲಾಗಿದೆ. ಅಕ್ಟೋಬರ್ 1 ಘೋಷಿಸಲಾದ ಇನ್ನೂ 40 ತಾಲೂಕುಗಳಲ್ಲಿನ ನಷ್ಟದ ಅಂದಾಜು ಪ್ರಕ್ರಿಯೆಯೂ ನಡೆಯುತ್ತಿದೆ. ಈ ಎಲ್ಲ ತಾಲೂಕುಗಳ ನಷ್ಟದ ಅಂದಾಜನ್ನು ಒಟ್ಟುಗೂಡಿಸಿದಾಗ 50,000 ಕೋಟಿಯಿಂದ 60,000 ಕೋಟಿ ರೂಪಾಯಿಗಳವರೆಗೆ ನಷ್ಟವಾಗಿರುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ರಾಜ್ಯಕ್ಕೆ ಬರಬೇಕಾದ ಪರಿಹಾರವನ್ನು ಕೋರಲಾಗುವುದು ಎಂದು ಉಪಮುಖ್ಯಮಂತ್ರಿ ಹೇಳಿದರು. ಫಾರಂ 7 ಮೂಲಕ ಅರ್ಹ ಮತದಾರರ ಹೆಸರುಗಳನ್ನು ತೆಗೆದುಹಾಕಿರುವ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲು ಹೋಗಿದ್ದಾಗಿ ತಿಳಿಸಿದ ಅವರು, ಯಾರೂ ಪ್ರತಿಭಟನೆ ಮಾಡಲು ಹೋಗಿರಲಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚುನಾವಣಾ ಆಯೋಗದ ನಿಯಮಾನುಸಾರ ಫಾರ್ಮ್ 7 ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರ ಮೇಲೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯ ಮೂಲಕ ಎಫ್ಐಆರ್ ದಾಖಲಿಸಿರುವುದು ಖಂಡನೀಯ. ಈ ಪ್ರಕರಣಗಳನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಪೊಲೀಸ್ ಮಹಾನಿರ್ದೇಶಕರನ್ನು ಭೇಟಿ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿ ಹಾಗೂ ಸಚಿವರು ರಾಜ್ಯ ಚುನಾವಣಾ ಅಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿ ಪೊಲೀಸರ ಮೇಲೆ ಒತ್ತಡ ಹೇರಿ ಫಾರ್ಮ್ 7 ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ ಎಂದು ಆರೋಪಿಸಿದರು. ಫಾರ್ಮ್ 7 ಸಲ್ಲಿಸುವುದು ಚುನಾವಣಾ ಆಯೋಗವೇ ನಾಗರಿಕರಿಗೆ ನೀಡಿರುವ ಕಾನೂನುಬದ್ದ ಅವಕಾಶ. ಮತದಾರರ ಪಟ್ಟಿಯಲ್ಲಿ ಅನರ್ಹರು ಅಥವಾ ನಿಯಮಬಾಹಿರವಾಗಿ ಹೆಸರುಗಳಿದ್ದರೆ ಯಾವುದೇ ವ್ಯಕ್ತಿ ಫಾರ್ಮ್ 7 ಮೂಲಕ ಆಕ್ಷೇಪಣೆ ಸಲ್ಲಿಸಬಹುದು. ಅರ್ಜಿ ಪರಿಶೀಲಿಸಿದ ಬಳಿಕ ಅದು ಸರಿಯಾಗಿದ್ದರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳುತ್ತದೆ. ಆಕ್ಷೇಪಣೆ ಸಮರ್ಥವಾಗಿಲ್ಲದಿದ್ದರೆ ಅದನ್ನು ತಿರಸ್ಕರಿಸುತ್ತದೆ. ಇದು ಚುನಾವಣಾ ಪ್ರಕ್ರಿಯೆಯ ಸಹಜ ಭಾಗವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿವರಿಸಿದರು. ರಾಜ್ಯ ಸರ್ಕಾರ ಈ ಪ್ರಕ್ರಿಯೆಯನ್ನು ದುರುಪಯೋಗಪಡಿಸಿಕೊಂಡು ಬಿಎನ್ಎಸ್ ಕಾಯ್ದೆಯಡಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಿಸುವ ಮೂಲಕ ಪೊಲೀಸ್ ಇಲಾಖೆಯನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದೆ ಎಂದು ಅವರು ಆಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015 ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆಯು ಬಂದರುಗಳನ್ನು, ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆಗಳು ಹಾಗೂ ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ, ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ

0: ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದುಕೊಂಡಿದ್ದು ಕರಾವಳಿ ಸರಕು ಸಾರಿಗೆಯಲ್ಲೂ ಬೃಹತ್ ಪ್ರಗತಿ ಕಂಡುಬಂದಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ವೈಯಕ್ತಿಕ ಗಾಲ್ಫ್ ವಿಭಾಗದಲ್ಲಿ ರಾಜ್ಯದ ಪ್ರಣವಿ ಅರಸ್ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. 23 ವರ್ಷದ ಪ್ರಣವಿ ಅರಸ್ ಅಂತಿಮ ಸುತ್ತಿನಲ್ಲಿ ಚೀನಾದ ಇನ್ ರುವೋನಿಂಗ್ ಅವರನ್ನು ಹಿಮ್ಮೆಟ್ಟಿಸಿ ಅಗ್ರಸ್ಥಾನ ಪಡೆದುಕೊಂಡರು. ಈ ಸಾಧನೆಗಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಣವಿ ಅವರನ್ನು ಅಭಿನಂದಿಸಿದ್ದಾರೆ. ಏಷ್ಯನ್ ಒಲಿಂಪಿಕ್ಸ್ನ ಮಹಿಳೆಯರ ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿರುವ ಕೊಡಗು ಮೂಲದ ಕ್ರೀಡಾತಾರಿ ಎಂ ಪೂವಮ್ಮ ಅವರನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ಗೌಡ ಅಭಿನಂದಿಸಿದರು. ಮಂಗಳೂರಿನಲ್ಲಿಂದು ಪೂವಮ್ಮ ಅವರನ್ನು ಭೇಟಿ ಮಾಡಿದ ಶಾಸಕರು ಅಥ್ಲೆಟಿಕ್ಸ್ನಲ್ಲಿ ಗಮನಾರ್ಹ ಸಾಧನೆ ಮಾಡಿರುವ ಪೂವಮ್ಮ ಅವರಿಗೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸಹಾಯ ಮಾಡಲಿದೆ ಎಂದರಲ್ಲದೆ ಮಡಿಕೇರಿ ದಸರಾದಲ್ಲಿಯೂ ಪೂವಮ್ಮ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಹೇಳಿದರು. ಪೂವಮ್ಮ ಅವರು ಮೂಲತಃ ಕೊಡಗು ಜಿಲ್ಲೆ ಮುಕ್ಲೋಡ್ಲು ಗ್ರಾಮದವರಾಗಿದ್ದು ಪ್ರಸ್ತುತ ಪೋಷಕರೊಂದಿಗೆ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರಿನ ಪುರಾತನ ಹಾಗೂ ಪ್ರಸಿದ್ಧ ಸ್ಮಾರಕವಾದ ಗಜಗುಂಡ್ಲ ಕಲ್ಯಾಣಿಯನ್ನು ನಗರಸಭೆಯ ಸ್ವಚ್ಛತೋತ್ಸವ ಅಭಿಯಾನದಡಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ನಗರಸಭೆ ಪೌರಾಯುಕ್ತ ಎಂಎಸ್ ಮಹದೇವ್ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಎದುರಿಸಲು ಎನ್ಡಿಆರ್ಎಫ್ ಮಾನದಂಡದನ್ವಯ 3,705 ಕೋಟಿ 30 ಲಕ್ಷ ರೂಪಾಯಿ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ವಸ್ತುನಿಷ್ಠ ವರದಿ ಸಲ್ಲಿಸುವುದಾಗಿ ಕೇಂದ್ರ ಬರ ಅಧ್ಯಯನ ತಂಡದ ಮುಖ್ಯಸ್ಥರ ಭರವಸೆ. ರಾಜ್ಯದ 217 ತಾಲೂಕುಗಳು ಬರಪೀಡಿತ, ಸುಮಾರು 60,000 ಕೋಟಿ ರೂಪಾಯಿ ನಷ್ಟದ ಅಂದಾಜು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮತದಾರರ ತೀವ್ರ ಪರಿಷ್ಕರಣೆ ಕುರಿತ ಫಾರಂ 7, ಕಾರ್ಯಕರ್ತರ ವಿರುದ್ಧದ ಪ್ರಕರಣ ಹಿಂಪಡೆಯಲು ಬಿಜೆಪಿ ಒತ್ತಾಯ. ಹಾಗೂ ಏಷ್ಯನ್ ಕ್ರೀಡಾಕೂಟ, ರಾಜ್ಯದ ಪ್ರಣವಿ ಅರಸ್ಗೆ ಗಾಲ್ಫ್ ವೈಯಕ್ತಿಕ ವಿಭಾಗದಲ್ಲಿ ಸ್ವರ್ಣ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಮಧ್ಯಾಹ್ನ 2:40, ಒಂದೇ ಚಿತ್ರದ ಗೀತೆಗಳನ್ನು ಕೇಳೋ ಸಮಯ. ನಾವು ಅಂದ್ಕೊಳ್ತೀವಿ ಕೆಲವು ಚಿತ್ರಗಳಲ್ಲಿ ಒಂದು ಗೀತೆ ತುಂಬ ತುಂಬ ತುಂಬ ಜನಪ್ರಿಯವಾಗುತ್ತೆ, ಆದರೆ ಮಿಕ್ಕ 3 ಗೀತೆಗಳನ್ನು ನಾವು ಮರೆಯಬಹುದು. ಇನ್ನೂ ಕೆಲವು ಚಿತ್ರಗಳಿರುತ್ತೆ, ಅದರಲ್ಲಿ ಪ್ರತಿ ಗೀತೆಯೂ ಜನಪ್ರಿಯವಾದ ಗೀತೆ ಆಗುತ್ತೆ. ಕೆಲವು ಚಿತ್ರಗಳು ಬಿಡುಗಡೆ ಆಗೋದೇ ಇಲ್ಲ, ಆದರೆ ಗೀತೆಗಳನ್ನು ನಾವು ಕೇಳ್ತಾ ಇರ್ತೀವಿ. ಹೀಗೆ ಎಲ್ಲ ಚಿತ್ರಗಳ ವೈವಿಧ್ಯತೆಯನ್ನು ನಮ್ಮ ಶ್ರೋತೃ ಬಾಂಧವರಿಗೆ ತಲುಪಿಸಬೇಕು ಅಂತ ಈ ಒಂದೇ ಚಿತ್ರದ ಗೀತೆಗಳು ಚಿತ್ರತಾನ ನಿಮಗಾಗಿ ಪ್ರಸಾರ ಆಗುತ್ತೆ ಪ್ರತಿದಿನ 2:40. ಇದೆಲ್ಲ ನಮಗೆ ಗೊತ್ತಿದೆ. ಇವತ್ತು ಯಾವ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡ್ತೀರಿ ಮೊದಲು ಹೇಳಿ ಅಂತ ಕೇಳ್ತಿರಬಹುದು ನೀವು. ಇವತ್ತಿನ ಚಿತ್ರ ರಾಬರ್ಟ್. ರಾಬರ್ಟ್ ತರುಣ್ ಸುಧೀರ್ ಅವರು ಚಿತ್ರಕಥೆ ನಿರ್ದೇಶನ ಮಾಡಿರುವ ಚಿತ್ರ, ಉಮಾಪತಿ ಶ್ರೀನಿವಾಸ್ ಅವರ ನಿರ್ಮಾಣ.

ಪಕ್ಕ ಕಮರ್ಷಿಯಲ್ ಆಂಗಲ್ ಇಟ್ಟುಕೊಂಡು ಸಿದ್ಧಪಡಿಸಿದ ಚಿತ್ರ ಇದು. ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲಿ ಒಟ್ಟಿಗೆ ನಿರ್ಮಾಣ ಆಯಿತು. ಉಮಾಪತಿ ಶ್ರೀನಿವಾಸ್ ಅವರು ನಿರ್ಮಾಪಕರು. ಚಿತ್ರಕಥೆ ಕಥೆ ಎಲ್ಲ ತರುಣ್ ಸುಧೀರ್ ಅವರದು. ನಿರ್ದೇಶನ ಕೂಡ ತರುಣ್ ಸುಧೀರ್ ಅವರು ಮಾಡಿದ್ದು. ಪಾತ್ರವರ್ಗದಲ್ಲಿ ದರ್ಶನ್ ಅವರು, ಜಗಪತಿ ಬಾಬು, ವಿನೋದ್ ಪ್ರಭಾಕರ್, ರವಿಶಂಕರ್, ಆಶಾ ಭಟ್, ಸೋನಲ್ ಮೊಂತೆರೋ ಹೀಗೆ ವಿಶಿಷ್ಟ ಪಾತ್ರವರ್ಗವನ್ನು ಹೊಂದಿತ್ತು. ಪೊಲೀಸ್ ಆಯುಕ್ತರಾಗಿ ಇದರಲ್ಲಿ ದೇವರಾಜ್ ಅವರು ಗಮನ ಸೆಳೆದರು. ಚಿಕ್ಕಣ್ಣ ಅವರು ಎಂದಿನಂತೆ ಹಾಸ್ಯ ಪಾತ್ರದಲ್ಲಿ ಮಿಂಚಿದರು. ಈ ಚಿತ್ರದಲ್ಲಿ ವಿಶೇಷ ಕಥೆ ಅಂತ ಹೇಳಿದರೂ ಕೂಡ ಅಷ್ಟಾಗಿ ಈ ಚಿತ್ರದ ಕಥೆಗಿಂತ ಎಮೋಷನ್ ಅಥವಾ ಭಾವ ಅನ್ನೋದಕ್ಕಿಂತ ಹೆಚ್ಚು ಫೈಟಿಂಗ್ ದೃಶ್ಯಗಳಲ್ಲಿ ಕಥೆ ಎಲ್ಲೋ ಮರೆಯಾಯಿತು ಅಂತ ಅನೇಕರು ಚಿತ್ರ ನಿರ್ಮಾಣ ಆದಾಗ, ಅಂದರೆ ಬಿಡುಗಡೆ ಆದಾಗ ಅಭಿಪ್ರಾಯಪಟ್ಟಿದ್ರು. 2021 ತೆರೆ ಕಾಣ್ತು ಈ ಚಿತ್ರ. ಆದರೆ ಇದು ನಿಗದಿಯಾಗಿದ್ದು ಏಪ್ರಿಲ್ 2020 ಅಂದರೆ 2020 ತೆರೆ ಕಾಣಬೇಕಿತ್ತು. ಕೋವಿಡ್ ಕಾರಣದಿಂದಾಗಿ 1 ವರ್ಷ ಇದು ಪ್ರದರ್ಶನ ಆಗಬೇಕಾಗಿದ್ದುದು ಮುಂದೂಡಲ್ಪಟ್ಟಿತ್ತು. ಸುಮಾರು 1600 ಪರದೆಗಳಲ್ಲಿ ಈ ಚಿತ್ರ ಏಕಕಾಲಕ್ಕೆ ಬಿಡುಗಡೆ ಆಯಿತು. ವಿದೇಶಗಳಲ್ಲಿ ಸುಮಾರು 300 ಚಿತ್ರಮಂದಿರಗಳಲ್ಲಿ ಇದು ಬಿಡುಗಡೆ ಆಯಿತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಚಿತ್ರ ಹೆಸರು ಮಾಡಿತು, ಆದರೆ ಗಳಿಕೆ ಅಂದುಕೊಂಡಷ್ಟು ಆಗಲಿಲ್ಲ ಅಂತ ಹೇಳಲಾದರೂ 50 ಕೋಟಿ ಹೂಡಿಕೆಗೆ 1000 ಕೋಟಿಯನ್ನು ಇದು ಪಡೆದುಕೊಳ್ತು ಅನ್ನುವ ಮಾತು ಕೂಡ ಇದೆ. ಈ ದಿನ ಚಿತ್ರತಾಣದಲ್ಲಿ ರಾಬರ್ಟ್ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ.

0: ಬ್ರೋ, ಲವ್ ಯು.
1: ಅರ್ಜುನ್ ಜನ್ಯ ಹಾಗೂ ವಿ ಹರಿಕೃಷ್ಣ ಇಬ್ಬರು ಕೂಡ ಸಂಗೀತ ನಿರ್ಮಾಣದಲ್ಲಿ ಇದ್ರು. ವಿ ಹರಿಕೃಷ್ಣ ಅವರು ಸಂಗೀತದ ಹಿನ್ನೆಲೆ ಸಂಗೀತದ ಜವಾಬ್ದಾರಿಯನ್ನ ಹೊತ್ಕೊಂಡ್ರೆ ಅರ್ಜುನ್ ಜನ್ಯ ಅವರು ಸಂಗೀತ ಸಂಯೋಜನೆಯಲ್ಲಿ ಈ ಚಿತ್ರಕ್ಕೆ ಬಹಳ ಒಂದು ದೊಡ್ಡ ಸಂಗೀತವನ್ನು ಒದಗಿಸಿದರು. ತೆಲುಗಿನಲ್ಲೂ ಕೂಡ ಅರ್ಜುನ್ ಜನ್ಯ ಅವರೇ ಮಹತ್ವದ ಪಾತ್ರವನ್ನು ವಹಿಸಿದರು ಸಂಗೀತದ ಮಟ್ಟಿಗೆ. ಹಾಗೆ ಪಕ್ಕಾ ವ್ಯಾಪಾರಿ ಚಿತ್ರ, ಮನರಂಜನೆಯೇ ಧ್ಯೇಯ ಅಂತ ಅಂದುಕೊಂಡ ಚಿತ್ರ ಇದು. ದರ್ಶನ್ ಅಭಿಮಾನಿಗಳ ಕನಸಿನ ಚಿತ್ರ ಆಗಿತ್ತು. ಸಂಪೂರ್ಣ ಕುಟುಂಬ ನೋಡಬಹುದಾದ ಬ್ಲಾಕ್ ಬಸ್ಟರ್ ಚಿತ್ರ, ಯಶಸ್ವಿ ಚಿತ್ರ ಅಂತ ಕೂಡ ಜನ ಹೇಳಿದ್ದು. ಈ ಚಿತ್ರಕ್ಕೆ ಮೊದಲು ನಾಮಕರಣ ಮಾಡಿದ್ದು D53 ಅಂತ ಇದು ಸೆಟ್ಟೇರಿದ್ದು. ಆಮೇಲೆ ರಾಬರ್ಟ್ ಅಂತ ಹೆಸರು ನೀಡಲಾಯಿತು. ಚೌಕ ಚಿತ್ರ ಬಿಡುಗಡೆ ಆಯ್ತಲ್ಲ, ಐ ಥಿಂಕ್ 2017 ಸುಮಾರಿನಲ್ಲಿ. ಆಗ ಅದನ್ನು ನಿರ್ಮಾಣ ಮಾಡಿದ್ದು ಚೌಕ ದ್ವಾರಕೀಶ್ ತಂಡ. ಆಗ ದರ್ಶನ್ ಅವರು ಆ ಚಿತ್ರದಲ್ಲಿ ಒಂದು ವಿಶೇಷ ಪಾತ್ರವನ್ನು ವಹಿಸಿದರು ಅತಿಥಿ ನಟನಾಗಿ. ಆಗ ತರುಣ್ ಸುಧೀರ್ ಅವರು ಈ ಚಿತ್ರದ ನಿರ್ದೇಶನ ಏನು ಮಾಡಿದರು, ಇವರ ಪರಿಚಯ ಅಥವಾ ಅವರಿಬ್ಬರ ಒಂದು ಭೇಟಿ ಚೌಕದ ಸೆಟ್ನಲ್ಲಿ ಆಗಿತ್ತು. ಆಮೇಲೆ ತರುಣ್ ಸುಧೀರ್ ಅವರು ತಮ್ಮ ಸ್ವಂತ ನಿರ್ದೇಶನದಲ್ಲಿ ಚಿತ್ರ ಮಾಡುವಾಗ ದರ್ಶನ್ ಅವರ ಜೊತೆಯಾದರು. ತರುಣ್ ಸುಧೀರ್ ಅವರ ನಿರ್ದೇಶನದಲ್ಲಿ ದರ್ಶನ್ ಅವರು ನಟಿಸಿದ ಚಿತ್ರ ರಾಬರ್ಟ್.

ವ್ಯಾಸರಾಜ ಸೋಸ್ಲೆ, ಸಂತೋಷ್ ವೆಂಕಿ, ಅನಿರುದ್ಧ ಶಾಸ್ತ್ರೀಯ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದು. ನಾಗೇಂದ್ರ ಪ್ರಸಾದ್ ಅವರು ಬರೆದದ್ದು. ರಾಬರ್ಟ್ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಚಿತ್ರತಾನದಲ್ಲಿ. ಇನ್ನು ಮೂರು ಗೀತೆಗಳನ್ನು ಕೇಳಿದ್ವಿ. ರಾಬರ್ಟ್ ಚಿತ್ರದಲ್ಲಿ ಅತ್ಯಂತ ಪ್ರಸಿದ್ಧಿಯಾದ ಅಥವಾ ಜನರ ಮನಸ್ಸನ್ನು ಸೂರೆಗೊಂಡ ಗೀತೆ ಇದು. ಈ ಗೀತೆ ರಾಬರ್ಟ್ ಅಂದ ಕೂಡಲೇ ನಮಗೆ ನೆನಪಾಗುವುದು ಈ ಹಾಡು. ತೆಲುಗಿನಲ್ಲೂ ಕೂಡ ಇದು ಸಾಕಷ್ಟು ಹೆಸರು ಮಾಡಿತು. ತೆಲುಗಲ್ಲಿ ಈ ಗೀತೆಯನ್ನು ಮಾಂಗ್ಲಿಯವರು ಹಾಡಿದ್ದು, ಕನ್ನಡದಲ್ಲಿ ಶ್ರೇಯಾ ಘೋಷಲ್ ಅವರು. ವಿಶಿಷ್ಟ ಸ್ಲ್ಯಾಂಗ್ ಇರುವ ಗೀತೆ ಇದು. ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ ವಿಭಿನ್ನವಾಗಿ ಬಂದಿದೆ ಅಂತ ಹೇಳುವವರು ಉಂಟು. ಇವತ್ತಿನ ನಮ್ಮ ಚಿತ್ರತಾಣದಲ್ಲಿ ರಾಬರ್ಟ್ ಚಿತ್ರದ ಹಾಡುಗಳನ್ನು ಆಲಿಸಿದ್ದೆವು.

आप भी राजा हैं और हम, मगर आपका खून आलसी हो चुका है, हमारा नहीं।

आप चाहते हो ना कि जंग हो, होगी, कम आसान होगी, आपकी कसम।

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಕಲ್ಪನೆಗೆ ಕನ್ನಡಿ. ಸೃಜನಶೀಲತೆಗೆ ಮುನ್ನುಡಿ.
2: ಧನ್ಯನಾದೆ ಧನ್ಯನಾದೆ. ಓಹೋ ಕೇಳಬೇಕಯ್ಯ.
1: ಮನಸ್ಸಿನ ಸವಿನುಡಿ ರೇಡಿಯೋ.
3: ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡೋದು.
1: ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ, ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ.
4: ಯಾವೂರಾಕೆ ನೀ ಮಾಯ ಕಾರ್ತಿ, ನಿನಗ ಎತ್ತಾವ ಮನಿ ಮನಿ ಆರ್ತಿ.
1: ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ ಆಕಾಶವಾಣಿ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಪರಿಮಳ ಮುಕ್ತ ಮಾತು ಮಧುರ ಗಾನ ಪರಿಮಳ ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಚಿತ್ರರಂಗದ ವಿಚಾರಗಳು, ವಿಷಯಗಳು, ಹೀಗೆ ಅನೇಕ ಸಂಗತಿಗಳನ್ನು ನಾವು ಪರಿಮಳದಲ್ಲಿ ಮಾತಾಡ್ತಾ ಇರ್ತೇವೆ. ಪ್ರತಿದಿನ ಬೆಳಿಗ್ಗೆ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ಪ್ರಸಾರ ಆಗ್ತಾ ಇದೆ ಪರಿಮಳ. ಇವತ್ತಿನ ಪರಿಮಳದ ವಿಚಾರ ಏನು? ಸಾಮಾನ್ಯವಾಗಿ ಚಿತ್ರರಂಗ ಅಂದರೆ ಅದೊಂದು ದೊಡ್ಡ ಸಾಗರ, ಕಲೆಯ ಆಗರವೂ ಹೌದು. ಕೆಲವರು ಅದನ್ನೇ ವೃತ್ತಿ ಮಾಡಿಕೊಂಡಿದ್ರೆ ಇನ್ನು ಕೆಲವರಿಗೆ ಅದು ಪ್ರವೃತ್ತಿ, ಕೆಲವರಿಗೆ ಅದು ವೃತ್ತಿ ಪ್ಲಸ್ ಪ್ರವೃತ್ತಿ. ಹೀಗೆ ಸುಮ್ಮನೆ ಒಂದೆರಡು ಚಿತ್ರಗಳಲ್ಲಿ ಪಾತ್ರ ವಹಿಸಿದವರು, ಚಿತ್ರರಂಗಕ್ಕೆ ಕೆಲವು ಗೀತೆಗಳನ್ನು ಬರೆದವರು, ಅಥವಾ ಚಿತ್ರರಂಗಕ್ಕೆ ಅಚಾನಕ್ಕಾಗಿ ಬಂದು ಅಲ್ಲೇ ಬೇರೆಯೇ ರೀತಿ ಛಾಪು ಮೂಡಿಸಿ ನೆಲೆ ನಿಂತವರು ಕೂಡ ಹಲವಾರು ಮಂದಿ. ಅಂದರೆ ಬೇರೆ ಕ್ಷೇತ್ರಗಳಿಂದ ಚಿತ್ರರಂಗಕ್ಕೆ ಬಂದು ಇಲ್ಲಿ ಒಂದು ಭಿನ್ನ ಛಾಪನ್ನು ಮೂಡಿಸಿದವರನ್ನು ನಾವು ಕಾಣ್ತೀವಿ ಚಿತ್ರರಂಗದಲ್ಲಿ. ಹಾಗೆ ಮೂವರು ಮಹನೀಯರ ವಿಚಾರಗಳನ್ನು ಇವತ್ತು ನಾವು ಮಾತಾಡ್ತಾ ಅವರ ಧ್ವನಿಯನ್ನು ಆಲಿಸೋಣ ಪರಿಮಳದಲ್ಲಿ. ಮೊದಲು ಒಂದು ಗೀತೆಯನ್ನು ಕೇಳೋಣ.

0: ಬಂಧನ ಚಿತ್ರದ ಗೀತೆಯನ್ನು ಮೊದಲು ಪ್ರಸಾರ ಮಾಡಿದ್ವಲ್ಲ, ಬಂಧನ ಚಿತ್ರ ನೆನಪಿಸ್ಕೊಂಡಾಗ ವಿಷ್ಣುವರ್ಧನ್ ಅವರು ನೆನಪಾಗ್ತಾರೆ, ಸುಹಾಸಿನಿ ಅವರು ನೆನಪಾಗ್ತಾರೆ, ಬಣ್ಣ ಬಣ್ಣ ಹಾಡು ನೆನಪಾಗುತ್ತೆ, ಇದೆಲ್ಲ ಹೌದು. ಆದರೆ ಜೊತೆಗೆ ನಮಗೆ ಮತ್ತೊಂದು ಪಾತ್ರ, ಡಾಕ್ಟರ್ ಪಾತ್ರ ಕಣ್ಣು ಮುಂದೆ ಬರುತ್ತಲ್ಲ, ಆ ಡಾಕ್ಟರ್ ಪಾತ್ರವನ್ನು ನಿರ್ವಹಣೆ ಮಾಡಿದವರು ಯಾರು ಹೇಳಿ? ಹೌದು, ಜಿ ಕೆ ಗೋವಿಂದರಾವ್ ಅವರು. ಜಿ ಕೆ ಗೋವಿಂದರಾವ್ ಅವರು ಚಿತ್ರರಂಗ ಮಾತ್ರ ಅಲ್ಲದೆ ಬೇರೆ ಕಡೆ ಇದ್ದು ಆ ನಂತರ ದಿನಗಳಲ್ಲಿ ಅವರು ಚಿತ್ರರಂಗಕ್ಕೆ ಬಂದವರು. ಬರಹಗಾರರು, ಚಿಂತಕರು, ಪ್ರಾಧ್ಯಾಪಕರು. ಜಿ ಕೆ ಗೋವಿಂದರಾವ್ ಅವರು ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಬಹಳ ಪ್ರಭುತ್ವವನ್ನು ಪಡೆದವರು. ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡವರು, ಜನಗಳಿಗೆ ಪ್ರೇರೇಪಣೆ ನೀಡಿದವರು. ಹೀಗೆ ಅವರು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಚಿತ್ರರಂಗಕ್ಕೆ ಬಂದರು. ಆಮೇಲೆ ಅನೇಕ ಚಿತ್ರಗಳಲ್ಲಿ ಅವರು ವಿಶೇಷ ಪಾತ್ರಗಳನ್ನು ನಿರ್ವಹಿಸಿದರು. ಮಾಲ್ಗುಡಿ ಡೇಸ್ ಇರಬಹುದು, ಅಥವಾ ಗ್ರಹಣ ಚಲನಚಿತ್ರ, ಮಹಾಪರ್ವ, ಹೀಗೆ ಈ ಚಿತ್ರಗಳಲ್ಲಿ ಒಂದು ವಿಶಿಷ್ಟ ಪಾತ್ರದಲ್ಲಿ ಅವರು ಯಾವಾಗಲೂ ಮಿಂಚ್ತಾ ಇದ್ದರು. ಅವರು ತೆರೆ ಮೇಲೆ ಬಂದರು ಅಂದರೆ ಅದೊಂದು ರೀತಿ, ಏನೋ ಒಬ್ಬರು ಶಿಸ್ತಾದ ಹಿರಿಯರು ನಮಗೆ ಏನೋ ಹೇಳ್ತಾ ಇದ್ದಾರೆ ಕೇಳೋಣ ಅನ್ನಿಸುವಂತಹ ಸಂಭಾಷಣೆ, ಮಾತುಗಳು, ನಟನೆ, ಅಭಿನಯ ಜಿ ಕೆ ಗೋವಿಂದರಾವ್ ಅವರದು. ಜಿ ಕೆ ಗೋವಿಂದರಾವ್ ಅವರು ಪೂರ್ಣ ಪ್ರಮಾಣದ ಕಲಾವಿದರು, ನಟರು ಅಂತ ಅಲ್ಲದೇ ಇದ್ದರು, ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡ್ತಾ ಜೊತೆಗೆ ಅವರು ಚಿತ್ರರಂಗದಲ್ಲಿ ಛಾಪು ಮೂಡಿಸಿದವರು, ಬರಹಗಾರರು. ಜಿ ಕೆ ಗೋವಿಂದರಾವ್ ಅವರು ನಮ್ಮಲ್ಲಿ ಒಂದೆರಡು ಚಿಂತನೆಗಳನ್ನು ನೀಡಿದ್ದಾರೆ. ಅವರ ವಿಶಿಷ್ಟ ಚಿಂತನೆ ಹೇಗಿತ್ತು ಅಂತ ಕೇಳೋಣ. ಕಲಾವಿದರಾದ ಜಿ ಕೆ ಗೋವಿಂದರಾವ್ ಅವರ ಮಾತು ಈಗ.
1: ಮೋಕ್ಷಕ್ಕೆ ಹೋಗಲು ಯಾರು ಅರ್ಹತೆ ಪಡೆಯುತ್ತಾರೆ ಎಂದು ವ್ಯಾಸರಾಯ ಸ್ವಾಮಿಗಳು ಕೇಳಿದ ಪ್ರಶ್ನೆಗೆ ಕನಕದಾಸರು ನಾನು ಹೋದರೆ ಹೋದೇನು ಎಂದು ಉತ್ತರಿಸಿ ಭಕ್ತ ಸಮೂಹವನ್ನು ದಂಗುಪಡಿಸುತ್ತಾರೆ. ಆದರೆ ಈ ಉತ್ತರದ ಅಂತರಾರ್ಥ ಹೊಳೆದದ್ದು ಬಹುಶಃ ಆ ಗೋಷ್ಠಿಯಲ್ಲಿದ್ದ ಇಬ್ಬರಿಗೆ ಮಾತ್ರ, ಒಬ್ಬರು ವ್ಯಾಸರಾಯ ಸ್ವಾಮಿಗಳು, ಮತ್ತೊಬ್ಬರು ಪುರಂದರದಾಸರು. ಕನಕದಾಸರು ಹೇಳಿದ ಈ ಮಾತಿನ ಅರ್ಥವೇನು, ಅಂತರಾರ್ಥವೇನು? ನಾನು ಎಂಬ ಶಬ್ದ ಅತ್ಯಂತ ಅಪಾಯಕಾರಿ, ಒಮ್ಮೊಮ್ಮೆ ಆತ್ಮವಿನಾಶಕಾರಿ ಅರ್ಥಗಳೂ ಉಳ್ಳದ್ದು. ಕನ್ನಡದಲ್ಲಿ ಒಂದು ಮಾತು ತುಂಬ ಪ್ರಚಲಿತವಾಗಿದೆ, ನಾನುಂಟೋ ಮೂರು ಲೋಕುಂಟೋ ಎಂಬ ಮಾತು. ನಮ್ಮ ಪ್ರಜ್ಞೆಯ ಬಹುಗುಪ್ತ ಆಳದಲ್ಲಿ ಹುದುಗಿ ಹೋದ ಒಂದು ಭಾವನೆ ಇದ್ದ ಹಾಗೆ ತೋರುತ್ತದೆ. ನಮ್ಮ ಮನೆ, ಸುತ್ತಲ ಸಮಾಜ, ಇಡೀ ಲೋಕ ಎಲ್ಲವೂ ಕೂಡ ನನ್ನ ಸೌಖ್ಯಕ್ಕೆ, ನನ್ನ ಸಂತೋಷಕ್ಕೆ ಮಾತ್ರ ಸೃಷ್ಟಿಯಾಗಿರುವುದು ಎಂದು, ನನ್ನನ್ನು ಯಾರೂ ಅರ್ಥವೇ ಮಾಡಿಕೊಳ್ಳುತ್ತಿಲ್ಲ ಎಂದು ಅನೇಕ ಬಾರಿ ನಮಗೆ ತೋರುವುದುಂಟು. ಈ ಭಾವನೆಯಿಂದ ಸುತ್ತಲವರ ಕುರಿತಾದ ಅಸಮಾಧಾನ, ಒಂದು ಬಗೆಯ ಹಗೆತನವೂ ಬೆಳೆದು ಬಿಡಬಹುದು. ನಮಗೆ ಅರ್ಥವಾಗದೆ ಹೋಗುವ ಮಾತೆಂದರೆ ಇದೇ ಮಾತನ್ನು ಬೇರೆಯವರೂ ನಮ್ಮಗಳ ಕುರಿತಾಗಿ ಅಂದುಕೊಳ್ಳುತ್ತಿರಬಹುದಲ್ಲವೇ ಎಂದು. ಕನಕದಾಸರು ಹೇಳುತ್ತಿರುವುದು ಇದನ್ನೇ ಎಂದು ನಾನು ತಿಳಿದಿದ್ದೇನೆ. ಈ ಅಹಂಭಾವ ಹೋಗುವವರೆಗೆ ನಮಗೆ ಮುಕ್ತಿ ಇಲ್ಲ. ವ್ಯಕ್ತಿ ತನ್ನ ಸ್ವಂತ ವಿಕಾಸದ ಜೊತೆ ಜೊತೆಗೆ ಅಮೂರ್ತ ಸಮಾಜ, ಈ ಇಡೀ ಲೋಕ, ಒಟ್ಟು ಬ್ರಹ್ಮಾಂಡದ ಜೊತೆಗೆ ತನ್ನನ್ನು ಸಮೀಕರಿಸಿಕೊಳ್ಳುತ್ತಾ ಹೋಗುವುದು ಬಹುಮುಖ್ಯವಾಗುತ್ತದೆ. ಅಂದರೆ ನಮಗೆ ತಿಳಿಯುವ

0: ನಮ್ಮ ಅನುಭವಗಳು ಇವುಗಳೂ ಕೂಡ ನಮ್ಮನ್ನು, ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತಿರುತ್ತವೆ. ಹೀಗೆ ಒಳಗಿನ ಲೋಕದ ಈ ಭಾವ ಅನುಭವಗಳನ್ನು ಕುರಿತಾದ ಉದಾಸೀನ ಅಸಡ್ಡೆಗಳು ಬೆಳೆಯುತ್ತಾ ಹೋದಂತೆ ನಮ್ಮ ವ್ಯಕ್ತಿತ್ವ ಸಂಕುಚಿತಗೊಳ್ಳುತ್ತಾ ಹೋಗುತ್ತದೆ. ಪ್ರಕೃತಿಯ ಶಿಶುವಾಗಿ ಜನ್ಮ ತಾಳಿದ ನಾವು ಕ್ರಮೇಣ ನಮ್ಮೊಳಗಿನ ದುರಭಿಮಾನದ ಚಿಪ್ಪಿನೊಳಗೆ ಹುದುಕಿಕೊಳ್ಳುತ್ತಾ ಹೋಗುತ್ತೇವೆ. ಅಚ್ಚರಿ ಮೂಡಿಸಿದ್ದ ನಮ್ಮನ್ನು, ಪುಲಕಗೊಳಿಸಿದ್ದ, ಹಠಾತ್ ಬೇರೆ ಲೋಕಗಳಿಗೆ ಕೊಂಡೊಯ್ದಿದ್ದ ಭಾವನೆಗಳನ್ನು ಸ್ಫುರಿಸಿದ ನಮ್ಮ ಬಾಲ್ಯದ ಕ್ಷಣಗಳೆಲ್ಲ ಮಾಸುತ್ತಾ ಹೋಗುತ್ತವೆ. ಅಲ್ಲಿ ಕೇವಲ ನಾನು, ನನ್ನಿಂದ, ನನಗಾಗಿಗಳು ಮಾತ್ರ ಉಳಿಯುತ್ತವೆ. ಮನುಷ್ಯನಿಗೆ ತನ್ನ ನಶ್ವರತೆಯ ಕುರಿತಾದ ಭಯ ಎಂದಿನ ವರೆವಿಗೆ ಗುಟ್ಟಾಗಿ ಕಾಡುತ್ತಿರುತ್ತದೆ. ಅಲ್ಲಿಯವರೆಗೆ ಈ ಬದುಕಿನಲ್ಲೇ ಶಾಶ್ವತವಾಗಿ ಉಳಿಯುವ ಬಯಕೆ ಉತ್ಕಟವಾಗುತ್ತಾ ಹೋಗುತ್ತದೆ. ಪದವಿ, ಪ್ರಶಸ್ತಿ, ಸ್ಥಾನಗಳು, ಇವುಗಳ ಆಕರ್ಷಣೆ ಆರಂಭವಾಗುತ್ತದೆ. ಇವುಗಳನ್ನೆಲ್ಲ ಮೀರಿ ಕನಕದಾಸರು ಹೇಳಿದ ನಾನು ಹೋಗುವುದು ಹೇಗೆ, DVG ಅವರ ವನಸುಮದೊಲೆನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅಲುಗೊಳಿಸಿಕೊಳ್ಳುವುದು ಹೇಗೆ, ಬೆಳಗ್ಗೆ ಅರಳಿ ಹೂವಾಗಿ ಕಂಪನ್ನು ಸುತ್ತ ಪಸರಿಸಿ ಯಾರು ಕಾಣಲಿ ಬಿಡಲಿ ಇದೇ ನನ್ನ ಮನೋಧರ್ಮವೆಂಬಂತೆ ಉಳಿದು ಕ್ಷಣ ಅರಳಿಸಿ ಮರುಕ್ಷಣ ಒಣಗಿಸಿದ ಪ್ರಕೃತಿಯ ಕುರಿತಾದ ಮುನಿಸೂ ಕೂಡ ತೃಣವೂ ಇಲ್ಲದೆ ಇಲ್ಲವಾಗುವ ಹೂವಿನಂತಾಗಬೇಕು ನಮ್ಮ ಬದುಕು.
1: ಕೇಳಿದ್ರಲ್ಲ, ಕಲಾವಿದರಾದ GK ಗೋವಿಂದರಾವ್ ಅವರು. ಚಿತ್ರರಂಗದ ಮಾತುಗಳು, ಅವರ ಅಭಿನಯ, ಅವರ ನಟನೆ, ಅವರ ಚಿತ್ರಗಳು, ಇವುಗಳ ಬಗ್ಗೆ ನಾವು ಕೇಳಿದ್ದೇವೆ. ಆದರೆ ಅವರ ಒಂದು ಆಯ್ದ ಚಿಂತನವನ್ನು ನಾವೀಗ ಕೇಳಿದ್ವಿ. ಮನುಷ್ಯನ ಅಂತರಂಗದ ವಿಶ್ಲೇಷಣೆಯನ್ನು ಎಷ್ಟು ಸೊಗಸಾಗಿ ನೀಡಿದರು ಚಿಂತಕರಾದ ಹಾಗೆ ಕಲಾವಿದರಾದ GK ಗೋವಿಂದರಾವ್ ಅವರು. ಅವರು ನಟಿಸಿದ ಚಿತ್ರಗಳು ಅಂದಾಗ ನಮಗೆ ಕಥಾಸಂಗಮ ಕೂಡ ಅಂಥ ಒಂದು ನೆನಪಾಗುವ ಚಿತ್ರ. ಕಥಾಸಂಗಮದ ಒಂದು ಗೀತೆಯನ್ನು ಕೇಳಿ GK ಗೋವಿಂದರಾವ್ ಅವರು ಕಲಾ ಜಗತ್ತಿನ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಮುಕ್ತ ಮಾತು, ಮಧುರ ಗಾನ, ಪರಿಮಳ.

0: ಹೀಗೆ ಪ್ರಾಧ್ಯಾಪಕರಾಗಿ ಚಿಂತಕರಾಗಿ ಬೇರೆ ಬೇರೆ ಚಿಂತನೆಗಳನ್ನು ಕೊಡ್ತಾ ಇದ್ದ ಜಿ ಕೆ ಗೋವಿಂದರಾವ್ ಅವರ ಕಲಾ ಜಗತ್ತಿನ ವಿಶ್ಲೇಷಣೆಯನ್ನ ಕೇಳೋಣ.
1: ಕಲೆಯೊಂದೇ ಮನುಷ್ಯನಿಗೆ ಒಂದಷ್ಟು ಸಮಾಧಾನ, ನೆಮ್ಮದಿ, ಭವಿಷ್ಯದ ಕುರಿತಾದ ವಿಶ್ವಾಸ, ಮನುಷ್ಯ ಸಂಬಂಧಗಳಲ್ಲಿ ನಂಬಿಕೆ, ಇವುಗಳನ್ನೆಲ್ಲ ನೀಡಬಲ್ಲದಾಗಿದೆ. ಈ ಕಲಾ ಪ್ರಪಂಚಕ್ಕೆ ಶಿಖರಪ್ರಾಯವಾಗಿರುವುದು ಸಂಗೀತ. ಧರ್ಮ ವಿಜ್ಞಾನಗಳು ಸತ್ಯಾನ್ವೇಷ ಮಾಡುವ ರೀತಿಯದೇ ಅನ್ವೇಷಣ ಸಂಗೀತ. ಹಾಡುವವನಿಗೂ ಆಲಿಸುತ್ತಿರುವವನಿಗೂ ಇಬ್ಬರಿಗೂ ಸಂಗೀತಕ್ಕೆ ಕಿವಿ ಕೊಡುವುದೆಂದರೆ ಅದು ಕೇವಲ ಹಾಡಿನ ಅರ್ಥಗಳಿಗಾಗಿ ಅಲ್ಲ, ಅದು ಅರಳಿಸುವ ಭಕ್ತಿಭಾವಕ್ಕಷ್ಟೇ ಅಲ್ಲ, ಶಬ್ದಗಳಿಗಾಗಿ ಅಲ್ಲ, ರಾಗಕ್ಕಾಗಿ, ಲಯಕ್ಕಾಗಿ, ಅದು ವಿಕಾಸಗೊಳಿಸುತ್ತಾ ಹೋಗುವ ರೀತಿಗಾಗಿ ನಾವು ಆಶ್ರಯಿಸುವುದು. ಪುರಂದರದಾಸರ ಬಹುಖ್ಯಾತ ಕೀರ್ತನೆಗಳಲ್ಲಿ ಒಂದಾದ ಜಗದೋದ್ಧಾರನ ಆಡಿಸಿದಳೆ ಶೋಧ ಕೀರ್ತನೆಯನ್ನು ಉದಾಹರಣೆಯಾಗಿ ನೋಡೋಣ. ಆರಂಭವಾಗುವ ರೀತಿ ಎಲ್ಲ ಕೀರ್ತನಗಳಂತೆ ಭಕ್ತಿಭಾವವನ್ನು ಸ್ಫುರಿಸಿ ತಾಯಿ ಯಶೋದೆ ಎತ್ತಿ ಆಡಿಸುತ್ತಿರುವ ಜಗದೋದ್ಧಾರನ ಚಿತ್ರವನ್ನು ಕಣ್ಣು ಮುಂದೆ ತರುತ್ತದೆ. ಒಳಗಿನ ನಮ್ಮ ಚೇತನವನ್ನೆಲ್ಲ ತಟ್ಟಿ ಎಚ್ಚರಿಸುತ್ತದೆ. ಮೂರ್ತ ಲೋಕ ಅಮೂರ್ತತೆಯನ್ನು ಪಡೆದುಕೊಳ್ಳುತ್ತಾ ಹೋಗುತ್ತದೆ. ಮಗನೆಂದು ತಿಳಿಯುತ್ತಾ ಎತ್ತಿಕೊಂಡ ಈ ಶಿಶು ಸುಗುಣಾಂತರಂಗನೂ ಹೌದು, ಸತ್ವಗುಣವೊಂದೇ ಸ್ವಭಾವವಾಗಿ ಉಳ್ಳವನು ಎಂದು ಮೆಟ್ಟಿಲು ಮೆಟ್ಟಲಾಗಿ ಏರುತ್ತದೆ. ಮುಂದಿನ ಸಾಲಿನಲ್ಲೇ ದಾಸರು 10 ಮೆಟ್ಟಿಲು ಜಿಗಿದು ಬಿಡುತ್ತಾರೆ. ಹಾಗೆ ಮಾಡುತ್ತಲೇ ಈ ಜಗದೋದ್ಧಾರಕನಿಂದ, ಮಗನಾಗಿ ಕಂಡ ಶಿಶುವಿನಿಂದ ನಮ್ಮ ಇಡೀ ಜೀವಮಾನದ ವೇದಗಳ ಜ್ಞಾನ ಎಷ್ಟು ಸೀಮಿತವಾದದ್ದು ಎಂಬ ವಿನಯವನ್ನು ಹುಟ್ಟಿಸಿಬಿಡುತ್ತದೆ. ನಿಗಮಕ್ಕೆ ನಿಲುಕದ ಅಗಣಿತ ಮಹಿಮನಾದ ಇವನನ್ನು ವೇದಗಳೂ ಸಂಪೂರ್ಣ ಗ್ರಹಿಸಲಾರವು. ಅಂಥ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳು ಯಶೋದೆ. ತಾನು ಕೈಯೆತ್ತಿ ಆಡಿಸುತ್ತಿರುವುದು ರಕ್ತ ಮಾಂಸಗಳ ಶಿಶು ಹೌದಾದರೂ ಬೆಲೆಯೇ ಕಟ್ಟಲಾಗದ ಮಾಣಿಕ್ಯನೂ ಹೌದು. ದಾಸರ ಕಲ್ಪನಾ ಲಹರಿ ಮತ್ತೊಂದು ಮಜಲು ಮುಟ್ಟುತ್ತದೆ. ಅನೋರಣೀಯನ, ಮಹತೋಮಹೀಯನ, ಅಪ್ರಮೇಯನ ಆಡಿಸಿದಳೆ ಶೋಧೆ ಅನ್ನುತ್ತಾರೆ. ಅಣುವೂ ಹೌದು, ಬ್ರಹ್ಮಾಂಡವೂ ಹೌದು. ಈ ನನ್ನ ಮಗು ಕೈಯಲ್ಲೆತ್ತಿ ಆಡಿಸಬಹುದಾದ ಪ್ರೀತಿಯ ಮಗು, ನನ್ನ ಕಲ್ಪನೆಯಲ್ಲಿಯೂ ಎಣಿಸಿಕೊಳ್ಳಲಾಗದ ಆಯಾಮಗಳೇ ಇಲ್ಲಿರುವ ಸರ್ವವ್ಯಾಪಿ ಸರ್ವಶ್ರೇಷ್ಠನೂ ಹೌದು. ಆದ್ದರಿಂದಲೇ ಅಪ್ರಮೇಯನು, ಪರಮಪುರುಷ, ಪರವಾಸುದೇವ ಇಂಥ ಪುರಂದರ ವಿಠಲನ ಆಡಿಸಿದಳು ಯಶೋದೆ. ಈ ಕೀರ್ತನೆ ಕೇಳುತ್ತಿದ್ದ ಯಾವ ಸಂವೇದನಾಶೀಲ ಮನಸ್ಸಿಗೂ ಏಕಕಾಲದಲ್ಲಿ ಸದ್ಯದ ಸಂಗೀತ, ಅವಿಸ್ಮರಣೀಯ ರಾಗ, ಅಲ್ಲಿ ಬಳಸಿರುವ ಶಬ್ದಗಳು ಕಿವಿಗೆ ಬಿದ್ದು ಆಳ ಆಳಕ್ಕೆ ಇಳಿದು ತನ್ನ ಪ್ರಜ್ಞೆಯ ಪಾತಾಳವನ್ನೇ ತಡಕಿ ಅದ್ಭುತ ಅನಿರ್ವಚನೀಯ ಅನುಭವದಲ್ಲಿ ಮುಳುಗಿಸಿಬಿಡುವುದರಲ್ಲಿ ಆಶ್ಚರ್ಯವಿಲ್ಲ. ಸಂಗೀತವೆಂದರೆ ಸತ್ಯದರ್ಶನದ ಒಂದು ವಿಶಿಷ್ಟ ಬಗೆ. ಸಂಗೀತಕ್ಕೆ ರಾಗವಿದೆ, ತಾಳವಿದೆ, ಸಂಗೀತದ ವ್ಯಾಕರಣ ಹೊಂದಿದೆ, ಒಂದು ಪದ್ಧತಿಯೂ ಸಂಪ್ರದಾಯವೂ ಇದೆ. ಆದರೆ ಮಹಾನ್ ಸಂಗೀತಗಾರನೊಬ್ಬ ಇದೆಲ್ಲದರ ಅಂಗವಾಗಿದ್ದೂ ಇವೆಲ್ಲವನ್ನೂ ಮೀರಿಬಿಡುತ್ತಾನೆ. ರಾಗ, ಶ್ರುತಿ, ಲಯಗಳೆಲ್ಲವೂ ತನ್ನ ಹಾಡಿನ ಮೂಲಕ ಕ್ರಮಿಸುತ್ತಿರುವ ಆ ದಿವ್ಯ ಲೋಕಕ್ಕೆ ನಿಮಿತ್ತ ಮಾತ್ರನಾಗಿ ಬಿಡುತ್ತಾನೆ. ಸಂಗೀತ ಶಾಸ್ತ್ರ ಸಂಪ್ರದಾಯಗಳು ಗೌಣವಾಗಿ ಬಿಡುತ್ತವೆ. ಶ್ರೋತೃಗಳಿಗೆ ನಿರ್ಮಾಣವಾಗುವುದು ಈ ಶಬ್ದಾತೀತ ದಿವ್ಯ ಸೌಧ, ಆ ಅನುಭವ ನೀಡಿದ ಮುಕ್ತ ಅನುಭವ. ಹೀಗಾಗಿಯೇ ಸಂಗೀತಾನುಭವವೆಂದರೆ ಕಲಾನುಭವವೆಂದರೆ ಸ್ವಾತಂತ್ರ್ಯದ ಅನುಭವವಾದ ಹಾಗೆ, ಅಮೂರ್ತ ಲೋಕಗಳ ದರ್ಶನವಾದ ಹಾಗೆ. ನನ್ನ ದೃಷ್ಟಿಯಲ್ಲಿ ಇದೇ ಧಾರ್ಮಿಕಾನುಭವವೂ ಕೂಡ ಕಟ್ಟುಪಾಡುಗಳಿಲ್ಲದ ಅನಿರ್ಬಂಧಿತ ಅನುಭವ. ಸಾಹಿತ್ಯವಾಗಲಿ, ನೃತ್ಯಕಲೆಯಾಗಲಿ, ಚಿತ್ರಕಲಾ ಮಾಧ್ಯಮವಾಗಲಿ, ಈ ರೀತಿಯ ಮಧ್ಯವರ್ತಿ ವಿಹೀನ ವ್ಯಕ್ತಿ ಮತ್ತು ಪ್ರಕೃತಿಗಳ ಮಧ್ಯೆ ಹಠಾತ್ ಸಂಬಂಧವನ್ನು ಏರ್ಪಡಿಸುವ ಮಾರ್ಗಗಳು.
0: ಎಷ್ಟು ಸೊಗಸಾಗಿ ಅನುಭವವನ್ನು ವಿಶ್ಲೇಷಣೆ ಮಾಡಿ ಮಾತನಾಡಿದರು ಜಿ ಕೆ ಗೋವಿಂದರಾವ್ ಅವರು. ಪ್ರೊಫೆಸರ್ ಜಿ ಕೆ ಗೋವಿಂದರಾವ್ ಅವರು ಕನ್ನಡದಲ್ಲಿ ಎಷ್ಟೊಂದು ಚಿತ್ರಗಳಿಗೆ, ಪಾತ್ರಗಳಿಗೆ ದನಿ ನೀಡಿದ್ದಾರೆ, ಹಾಗೆ ಅವರ ವಿಶಿಷ್ಟ ದನಿ ಕೂಡ ನಮಗೆ ಅಷ್ಟೇ ಮುಖ್ಯವಾಗುತ್ತೆ. ಜಿ ಕೆ ಗೋವಿಂದರಾವ್ ಅವರ ಮಾತುಗಳನ್ನು, ಅಂದರೆ ಚಿತ್ರರಂಗದ ಮಾತುಗಳು ಅಲ್ಲದೆ ಬೇರೆಯೇ ಆಯಾಮದ ಅವರ ಮುತ್ಸದ್ದಿತನದ ಅವರ ಚಿಂತನದ ಮಾತುಗಳನ್ನು ನಾವೀಗ ಕೇಳಿದ್ವಿ. ಕೇಳ್ತಾ ಇದ್ದಾರೆ ಕಾರ್ಯಕ್ರಮ ಪರಿಮಳ, ಮುಕ್ತ ಮಾತು ಮಧುರ ಗಾನ ಪರಿಮಳ. ಇವತ್ತಿನ ಪರಿಮಳದಲ್ಲಿ ನಾವು ಮೂವರು ಮಹನೀಯರನ್ನು, ಮಹನೀಯರ ಬಗ್ಗೆ ಅಥವಾ ಮಹನೀಯರ ವಿಚಾರಗಳನ್ನು ಮಾತನಾಡಬಹುದು. ಸಾಮಾನ್ಯವಾಗಿ ನಾವು ಬೇರೆ ಒಂದು ರಂಗದಲ್ಲಿ 40-50 ವರ್ಷ ಆಗುವವರೆಗೆ ಬೇರೆ ರಂಗದಲ್ಲಿ ಕೆಲಸವನ್ನು ಮಾಡ್ತಾ ಅಚಾನಕ್ಕಾಗಿ ಚಿತ್ರರಂಗಕ್ಕೆ ಬಂದವರು ಅಥವಾ ಚಿತ್ರರಂಗದ ಸೆಳೆತದಿಂದ ಚಿತ್ರರಂಗಕ್ಕೆ ಬಂದು ಆಮೇಲೆ ಮತ್ತೆ 20-30 ವರ್ಷ ಚಿತ್ರರಂಗದಲ್ಲಿ ನೆಲೆಯೂರಿದ ಮಹನೀಯರನ್ನು ಕುರಿತು ಮಾತಾಡ್ತಾ ಇದ್ದೀವಿ. ಈಗ ನೇರವಾಗಿ ಚಿತ್ರರಂಗಕ್ಕೆ ಬಂದು ಅಲ್ಲೇ ಒಂದಷ್ಟು ಕೆಲಸವನ್ನು ಮಾಡ್ತಾ 20-30 ವರ್ಷ ಅಲ್ಲೇ ಇರೋದು ಬೇರೆ, ಎರಡು ದೋಣಿಗಳಲ್ಲಿ ಸಂಚರಿಸ್ತಾ ಒಂದು ಕಡೆ ಚಿತ್ರರಂಗ, ಇನ್ನೊಂದು ಕಡೆ ಇನ್ನೊಂದು ಬೇರೆಯೇ ಸಂಪೂರ್ಣ ಭಿನ್ನವಾದ ಕ್ಷೇತ್ರಗಳಲ್ಲಿ ಇರುವ ಮಂದಿಯನ್ನು ನಾವು ನೋಡ್ತೇವೆ. ಹಾಗೆ ಪ್ರವೃತ್ತಿ ವೃತ್ತಿ ಅಥವಾ ವೃತ್ತಿ ಮತ್ತು ಪ್ರವೃತ್ತಿ ಹೀಗೆ ಮಾಡಿಕೊಂಡವರು ಗೋವಿಂದರಾಯರು ಕೂಡ. ಮತ್ತೊಬ್ಬರು ಯಾರು, ನಾವು ಇವತ್ತು ಯಾರ ಮಾತನ್ನು ಕೇಳೋಣ?

ಈ ಹಾಡು ಕೇಳ್ತಾ ಇದ್ದ ಹಾಗೆ ನಮಗೆ ಗೆಂಡೆ ತಿಮ್ಮ ಮೊದಲು ನೆನಪಾಗ್ತಾನೆ. ಲೋಕೇಶ್ ಅವರ ಮುಗ್ಧ ಅಭಿನಯ ನೆನಪಾಗತ್ತೆ, ಹೌದು. ಆದರೆ ಈ ಗೀತೆಯನ್ನು ಬರೆದವರು ಯಾರು? ಗೀತೆಯನ್ನು ಬರೆದವರು ದೊಡ್ಡರಂಗೇಗೌಡರು. ದೊಡ್ಡರಂಗೇಗೌಡರು ಅಂದ ಕೂಡಲೇ ಅವರು ಚಿತ್ರ ಸಾಹಿತಿ ಅಂತ ಅನ್ನಿಸೋಲ್ಲ, ಅವರು ನಮಗೆ ಕವಿ ಅಂತ ಅನ್ಸತ್ತೆ, ಲೇಖಕರು ಅನ್ಸತ್ತೆ, ಪ್ರಾಧ್ಯಾಪಕರು ಅನ್ಸತ್ತೆ, ಆಮೇಲೆ ಅವರು ಚಿತ್ರ ಸಾಹಿತಿ ಆದದ್ದು. ಈಗ ನಮಗೆ ಅವರು ಕವಿಯಾಗಿದ್ದರು, ಅವರು ಪ್ರಾಧ್ಯಾಪಕರಾಗಿದ್ದರು, ಅವರು ಚಿಂತಕರಾಗಿದ್ದರು, ಅನೇಕ ವಿದ್ಯಾರ್ಥಿಗಳನ್ನು ಅವರು ಬೆಳೆಸಿದ್ರು, ಪ್ರಗಾಥಗಳನ್ನು ಬರೆದರು, ನವೋದಯ ಕಾವ್ಯದ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿದ್ರು, ಕವಿತೆ ಕಾವ್ಯ ಮೊದಲು ಬರೆದರು, ಸಾಹಿತ್ಯದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಿದ್ರು, ಆಮೇಲೆ ಚಿತ್ರರಂಗದ ಕಡೆಗೆ ವಾಲಿದರು. ಅಲ್ಲೂ ಕೂಡ ಚಿತ್ರ ಸಾಹಿತಿ ಅನ್ನುವಂತಹ ಅಥವಾ ಗೀತ ಸಾಹಿತ್ಯವನ್ನು ಕೊಟ್ಟ ವಿಶೇಷ ವ್ಯಕ್ತಿ ಅಂತ ಅನ್ನಿಸ್ಕೊಂಡ್ರು ದೊಡ್ಡರಂಗೇಗೌಡ.

0: ದೊಡ್ಡರಂಗೇಗೌಡರು ನಮ್ಮಲ್ಲಿ ಬೇರೆಯ ರೀತಿ ಮಾತನಾಡಿರುವ ಒಂದಷ್ಟು ಚಿಂತನೆಗಳಿವೆ. ಕೇಳೋಣ ಅವರ ಅನುಭವ, ಅವರ ಮಾತು.
1: ಈ ಹೊತ್ತು ಎಲ್ಲೆಡೆ ಪತ್ರಿಕೆಗಳಲ್ಲಿ, ವಿವಿಧ ವಾಹಿನಿಗಳಲ್ಲಿ, ಮಾಧ್ಯಮಗಳಲ್ಲಿ ಮತ್ತೆ ಮತ್ತೆ ಕೇಳಿಬರುತ್ತಿದೆ ಅತ್ಯಾಚಾರದ ಭೀಕರ ವಾರ್ತೆ. ಯಾಕೆ ನಮ್ಮ ಜನ ಹೀಗಾಗ್ತಿದ್ದಾರೆ? ಎಂಥವರನ್ನು ಈ ಪ್ರಶ್ನೆ ಕಾಡುತ್ತದೆ? ಎಲ್ಲಿಗೆ ಬಂತು ನಮ್ಮ ಸಂಸ್ಕೃತಿ? ಈ 21ನೇ ಶತಮಾನದಲ್ಲೂ, ನಾಗರಿಕತೆ ತನ್ನ ಉತ್ತುಂಗ ಶಿಖರದಲ್ಲಿ ಮೆರೆಯುತ್ತಿರುವ ಈ ಕಾಲದಲ್ಲೂ ಇಂಥ ಹೇಯ ಕೃತ್ಯಗಳು ಹೇಗೆ ಏಕೆ ಸಂಭವಿಸುತ್ತವೆ ಎಂಬುದರ ವಿವಕ್ಷೆ ಯಾವತ್ತೂ ಚಿಂತನಶೀಲವೇ. ಒಂದು ಹೆಣ್ಣಿಗೊಂದು ಗಂಡು, ಇದು ಲೋಕಾರೂಢಿ. ಮದುವೆ ಶಾಸ್ತ್ರಸಮ್ಮತ. ವೈವಾಹಿಕ ಜೀವನದಲ್ಲಿದೆ ಧರ್ಮಬದ್ಧ ನಡೆ. ಅಲ್ಲಿ ಮರ್ಯಾದಿತವಾದ ರಾಗ ರತಿ ಜೀವಂತ. ಅದು ವಿಶ್ವಮಾನ್ಯವಾದ ಸಂಸ್ಕೃತಿ.

ಎಳೆಯ ಹೆಣ್ಣು ಮಕ್ಕಳ ಮೇಲೆ ದೊಡ್ಡವರ ತರುಣರ ಸಂಸಾರಸ್ಥರ ಅತ್ಯಾಚಾರ, ಎಲ್ಲಿ ಬಂತು ನಮ್ಮ ಈ ಜನರ ಪೈಶಾಚಿಕ ನಡವಳಿಕೆ? ಯಾಕೆ ಹೀಗೆ ಸಂಸ್ಕೃತಿ ಆಗುತ್ತಿದೆ ವಿಕೃತಿ? ಏನಿದಕ್ಕೆಲ್ಲ ಕಾರಣ? ಗುಣ ಕಳೆದುಕೊಂಡು ಹಣ ಪೂಜಿಸುವ ಜನ ಐಹಿಕ ಸುಖಭೋಗಕ್ಕೆ ಎಲ್ಲಿಲ್ಲದ ಮಾನ್ಯತೆ ನೀಡಿ ಹೀಗಾಗಿದೆ ಈ ದೇಶ. ಭಯವಿಲ್ಲ, ಸನ್ನಡೆಯಿಲ್ಲ, ಆದ್ದರಿಂದ ಎಲ್ಲ ಸೌಶೀಲ್ಯ ಹಾಳು. ಕಾಮಕ್ಕೆ ಜೀವನದಲ್ಲಿ ಸ್ಥಾನ ಇದೆ ನಿಜ, ಅದಕ್ಕೊಂದು ನೀತಿ ಸಂಹಿತೆ ಇದೆ, ಮರ್ಯಾದಿತ ಬೇಲಿ ಇದೆ, ಚೌಕಟ್ಟು ಇದೆ. ಅದರಾಚೆಗೆ ಆ ಲಕ್ಷ್ಮಣ ರೇಖೆಯನ್ನು ದಾಟಿ ಹೋದರೆ ಯಾರೂ ಒಪ್ಪುವುದಿಲ್ಲ, ಧರ್ಮವೂ ಸಹಿಸುವುದಿಲ್ಲ. ಯಾಕೆ ಈ ತರುಣರು ಹಾದಿ ಬಿಟ್ಟು ಹೋಗುತ್ತಿದ್ದಾರೆ? ಯಾಕೆ ಈ ಉತ್ಪಾತ? ಮನೆ ಮನೆಯಲ್ಲಿ ತಾಯಿ ತಂದೆಯರು ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಬೇಕು, ವಿಚಾರಿಸಿಕೊಳ್ಬೇಕು, ಹದ್ದುಬಸ್ತಿನಲ್ಲಿಡಬೇಕು. ಆಗಲೇ ಸಂಸಾರಗಳಿಗೆ ಗೌರವ. ಕುಟುಂಬ ವ್ಯವಸ್ಥೆಯಲ್ಲಿ ಈ ಎಲ್ಲವೂ ಅಡಗಿದೆ. ಅದು ಅಕ್ಕರೆಯ ಮರ್ಯಾದಿತ ಗಡಿ, ದಾಟಿದರೆ ಮಾತ್ರ ಅನಾಹುತ. ಮನುಷ್ಯ ತನ್ನ ಆಸೆಗಳಿಗೆ ಕಡಿವಾಣ ಹಾಕಬೇಕು. ದುರಾಸೆ ದುರ್ನಡೆಗೆ ಕಾರಣವಾಗುತ್ತೆ, ದುರ್ನಡೆಯಿಂದ ಇಡೀ ಸಮಾಜದ ಸ್ವಾಸ್ಥ್ಯ ಕೆಡುತ್ತದೆ. ಅಲ್ಲಿ ಆಗ ಮನುಕುಲಕ್ಕೆ ಅಪಕೀರ್ತಿ ಪ್ರಾಪ್ತವಾಗುತ್ತದೆ. ಪ್ರತಿಯೊಬ್ಬ ಜೀವಿಯೂ ಈ ಬಗ್ಗೆ ಸರಿಯಾಗಿಯೇ ಯೋಚಿಸಬೇಕು. ವಾಂಚೆಯಾಯ್ತೆಂದು ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗೆ ವರ್ತಿಸುವುದೇ? ಹಸಿವಾಯಿತೆಂದು ಏನೆಂದರೆ ಅದನ್ನೇ ತಿನ್ನೋದೇ? ಅದಕ್ಕೊಂದು ಶಾಸ್ತ್ರ ಸಂಪ್ರದಾಯ ನಡತೆ ಮರ್ಯಾದೆ ಇಲ್ಲವೇ? ಇದನ್ನು ಈಗಿನ ಯುವಜನ ಯೋಚಿಸಬೇಕು, ಇತ್ಯಾತ್ಮಕವಾಗಿ ಸಾಗಬೇಕು. ನೇತ್ಯಾತ್ಮಕ ಬದುಕು ಕೊಳಕು. ಆ ಹರಕು ಮುರುಕು ಬಾಳುವೆ ದವಳ ಚರಿತ್ರೆಯನ್ನು ಎಂದೂ ಬರೆಯುವುದಿಲ್ಲ, ಅದು ಕ್ಷತಾಂಕ, ಕಪ್ಪು ಚುಕ್ಕೆ. ಅತ್ಯಾಚಾರ ಅನಾಚಾರ ಮನುಕುಲಕ್ಕೇ ಕಳಂಕ, ಅಳಿಸಿ ಹಾಕಬೇಕು ಮಾನವ ಇಂಥ ಕಪ್ಪು ಕ್ಷತಾಂಕ. ಮೆರೆಯಬೇಕು ಮನುಕುಲ ಎಂದೆಂದೂ ದವಳ ಚರಿತೆ. ಸ್ನೇಹ ಪ್ರೀತಿ ವಿಶ್ವಾಸಕ್ಕೆ ಕಳಶಪ್ರಾಯ ಸೌಶೀಲ್ಯದ ನಡತೆ, ಸೌಶೀಲ್ಯದ ನಡತೆ.

0: ಡಾಕ್ಟರ್ ದೊಡ್ಡರಗ್ಗೇಗೌಡರ ಬೇರೆಯೇ ಆಯಾಮದ ಮಾತುಗಳನ್ನ ನಾವು ಕೇಳಿದ್ವಿ. ಅಂದ್ರೆ ಸಮಾಜದಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಯಾಕೆ ನಾವು ಹೀಗೆ ಅಂತ ಪ್ರಶ್ನಿಸಿದ ಒಂದು ಭಾವದ ಎಳೆಯನ್ನ ನಾವು ಕೇಳಿದ್ವಿ. ಈಗ ಮತ್ತೊಂದು ಸಂಗತಿ, ಒಳ್ಳೆಯದು ಕೆಟ್ಟದ್ದು ಅಂದ್ರೆ ಯಾವುದು? ನಮ್ಮ ಪ್ರಾಧ್ಯಾಪಕರು ಡಾಕ್ಟರ್ ದೊಡ್ಡರಂಗೇಗೌಡರು ಹೇಳಿದ್ದಾರೆ,
1: ಅನಾದಿ ಕಾಲದಿಂದಲೂ ಮಾನವ ಸಮುದಾಯದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಂಬ ಪರಿಕಲ್ಪನೆ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳೆದು ಬಂದಿದೆ. ಒಳ್ಳೆಯದು ಎಂಬುದು ಬದುಕಿನ ಏಳಿಗೆಗೆ ಕಾರಣವಾಗುತ್ತದೆ, ಮಾನಸಿಕ ನೆಮ್ಮದಿಗೆ ಎಂಬಾಗುತ್ತದೆ, ಎಲ್ಲಕ್ಕಿಂತ ಮುಖ್ಯವಾಗಿ ನೆರೆ ಹೊರಗೆ ಹಿತವಾಗುತ್ತದೆ. ಒಳಿತನೇ ಬಿತ್ತಿದರೆ ಒಳಿತೇ ಫಲ ಕೊಡುತ್ತದೆ ಎಂಬುದು ಹಿರಿಯರ ನಂಬಿಕೆ. ಸತ್ಯ ಹೇಳುವುದು ಒಳ್ಳೆಯದು, ನಮ್ಮ ಬಾಳಿಕೆ ಮಾರಕ ಆಗದಿರುವ ನಡವಳಿಕೆಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ತಂದೆ ತಾಯಿ ಅಜ್ಜ ಅಜ್ಜಿ ಹೀಗೆ ಹಿರಿಯರಿಗೆ ಪ್ರೀತಿ ವಿಶ್ವಾಸ ಅಕ್ಕರೆ ತೋರುವುದು ಒಳ್ಳೆಯದು, ಅದು ಸದ್ಗುಣ. ಜನಸಂದಣಿಯ ರಸ್ತೆಗಳಲ್ಲಿ ರಸ್ತೆ ದಾಟಲು ಬಹಳ ಕಷ್ಟಪಡುತ್ತಿರುವ ಕುರುಡರಿಗೆ ಕೈ ಹಿಡಿದು ನಾವು ಸಹಾಯ ಮಾಡುವುದು ಒಳ್ಳೆಯದು. ಕೂಲಿಯೊಬ್ಬ ತನ್ನ ತಳ್ಳುಗಾಡಿಯಲ್ಲಿ ಅತಿ ಹೆಚ್ಚಿನ ವಸ್ತುಗಳನ್ನು ಗಾಡಿಯಲ್ಲಿ ಹೇರಿಕೊಂಡು ಅದು ಮುಂದಕ್ಕೆ ಚಲಿಸದೆ ನಿಂತಲ್ಲೇ ನಿಂತ ಸಂದರ್ಭದಲ್ಲಿ ಅದು ಮುಂದೆ ಚಲಿಸಲು ನಾವು ಕೂಲಿಯವನಿಗೆ ಕೊಂಚ ನೆರವಾಗುವುದು ಒಳ್ಳೆಯದು. ಇವೆಲ್ಲವೂ ಮಾನವರಲ್ಲಿ ಇರುವ ಸಹಜ ಗುಣಗಳೇ. ಎಲ್ಲಿ ಕೆಟ್ಟದ್ದೇ ವಿಜೃಂಭಿಸುತ್ತದೆ ಅಲ್ಲಿ ಸಮಾಜದ ಅವನತಿ ಕಾಣುತ್ತದೆ. ಮನುಷ್ಯ ಮೃಗವಾಗುತ್ತಾನೆ, ನಾಗರಿಕತೆ ಹಿಂದೆ ಸರಿಯುತ್ತದೆ, ಪೈಶಾಚಿಕ ಗುಣಗಳು ಮತ್ತೆ ಜಗತ್ತಿನಲ್ಲಿ ಮೇಲ್ಗೈ ಪಡೆಯುತ್ತವೆ. ಅದರಿಂದ ಹಿಂಸೆ, ಅನಾಚಾರ, ಅಧರ್ಮ, ಅನೀತಿ, ಅನ್ಯಾಯ ಎಲ್ಲವೂ ಪ್ರಾರಂಭವಾಗಿ ಮನುಷ್ಯ ರಾಕ್ಷಸನಾಗುತ್ತಾನೆ. ಗುರು ಹಿರಿಯರಿಗೆ ವಂದಿಸುವುದರಿಂದ ಹಿಡಿದು ಸೌಜನ್ಯವನ್ನು ತೋರುವವರೆಗೆ, ನೆರವಾಗುವವರೆಗೆ, ಅವರ ನೆಮ್ಮದಿಗೆ ನಾವು ಕಾರಣವಾಗುವವರೆಗೆ ಒಳ್ಳೆಯತನದ ವ್ಯಾಪ್ತಿ ಇದೆ. ಕರುಣೆ, ದಯೆ, ಸಹಾಯ, ನೆರವು, ಸಹನೀಯವಾಗಿ ಸಾಂಘಿಕ ಜೀವನದಲ್ಲಿ ಪಾಲ್ಗೊಳ್ಳುವಿಕೆ ಇವೆಲ್ಲ ಒಳ್ಳೆಯತನವೇ, ಇಲ್ಲೆಲ್ಲ ಒಳ್ಳೆಯತನವೇ ಕೆಲಸ ಮಾಡುತ್ತದೆ. ಕದಿಯದಿರುವುದು ಒಳ್ಳೆಯತನ, ಇನ್ನೊಬ್ಬರಿಗೆ ಹಿಂಸೆ ನೀಡದಿರುವುದು ಒಳ್ಳೆಯತನ, ಇತ್ಯಾತ್ಮಕವಾಗಿ ಮಾನವರು ಪರಸ್ಪರ ಹೊಂದಿ ನಡೆಯುವುದೂ ಒಳ್ಳೆಯತನ, ಅದು ಸುಗುಣ, ಸನ್ನಡೆ, ಅಲ್ಲಿದೆ ಸದ್ಧರ್ಮ, ಸದಾಚಾರ. ಸಮಾಜದಲ್ಲಿ ಸಜ್ಜನನಾಗಿರುವುದು, ಸಜ್ಜನನಾಗಿಯೇ ಬಾಳುವುದು, ಇತರರೆದುರು ಸಜ್ಜನಿಕೆಯಿಂದ ನಡೆದುಕೊಳ್ಳುವುದು, ಸದ್ಭಾವದಿಂದ ಬದುಕುವುದು ಒಳ್ಳೆಯತನ. ಸತ್ಯವಿಲ್ಲದ ಭಕ್ತಿಯೂ ಪ್ರಯೋಜನವಿಲ್ಲ, ಅಂಥದ್ದನ್ನು ಆ ಪರಮಾತ್ಮ ಮೆಚ್ಚುವುದಿಲ್ಲ. ಸದಾಚಾರಿಯಾಗುವುದು ಇತ್ಯಾತ್ಮಕ ಧೋರಣೆ, ಸಕಾರಾತ್ಮಕ ಸನ್ನಡೆ. ವಚನಕಾರ ಚನ್ನಬಸವಣ್ಣ ಹೇಳುವಂತೆ ಅದು ಸಿಂಧು ಪತಾಕೆ. ಶರಣೆಂಬುದು ಅತ್ಯಂತ ಒಳ್ಳೆಯದು, ಅಲ್ಲಿದೆ ಬಾಳಿನ ಸದ್ಗುಣದ ಸರ್ವತೀರ್ಥ. ಸಜ್ಜನವೇ ನಿಜ ನಿಮಜ್ಜನ, ಸನ್ನುಡಿಯೇ ಲಿಂಗಪೂಜೆ, ಸತ್ಯವೇ ಅಡ್ಡಣಿಗೆ, ಒಳಿತಿನಲ್ಲಿ ಸಮತೆ ಇದೆ, ಸೌಶೀಲ್ಯವಿದೆ, ಸದಾಚಾರವಿದೆ, ಸಂಪನ್ನತೆ ಇದೆ, ಸದ್ಬುದ್ಧಿಯೂ ಇದೆ. ಸಾವಧಾನಿಯಾದರೆ ಸದ್ಗುಣ ರೂಢಿಯಾಗುತ್ತದೆ, ಅಲ್ಲೇ ನಿಜವಾದ ಒಳಿತಿನ ತವನಿಧಿ. ಸುಜ್ಞಾನದಿಂದ ಒಳ್ಳೆಯತನ ಅಂಕುರಿಸುತ್ತದೆ, ಮಾನವೀಯತೆಯೇ ಒಳ್ಳೆಯತನ. ಸಮತೆಯಲ್ಲಿ ಒಳ್ಳೆಯತನ ಇದೆ, ಸಮದೃಷ್ಟಿಯಲ್ಲಿ ಒಳಿತು ಅಂತರ್ಗತವಾಗಿದೆ, ಸರ್ವ ಜೀವ ದಯಾಪರತೆಯಲ್ಲಿ ಒಳಿತಿನ ಅಂತರಂಗವಿದೆ, ನಿರಹಂಕಾರದಲ್ಲಿ ಒಳ್ಳೆಯತನವಿದೆ. ಒಳ್ಳೆಯದು ಬಾಳಿಗೆ ಯಾವತ್ತೂ ಪಾಪಾಸ್ ಕಳ್ಳಿಯಲ್ಲ, ಮುಳ್ಳಲ್ಲ, ಸುಳ್ಳಲ್ಲ. ನಮ್ಮ ವೇದಕಾಲೀನ ಸಮಾಜದಲ್ಲಿ ಕೆಲವು ಮೌಲ್ಯಗಳು ಶ್ಲೋಕ ರೂಪದಲ್ಲಿ ಪ್ರಸ್ತಾಪಿತವಾಗಿವೆ, ಅವುಗಳ ಸಾರಾಂಶ ಇಷ್ಟೇ. ಅದನ್ನು ಕನ್ನಡದಲ್ಲಿ ಹೇಳುವುದಾದರೆ, ಒಳಿತು ಕಾಣಿಸಲಿ ಕಂಗಳಿಗೆ, ಒಳಿತು ಕೇಳಿಸಲಿ ಕಿವಿಗಳಿಗೆ, ಒಳಿತು ನುಡಿಯಲಿ ನಾಲಗೆ, ಒಳಿತು ಚಿಂತಿಸಲಿ ಮಂತಿಸಲಿ ಹೊತ್ತಿಸಲಿ ಪ್ರಜ್ವಲಿಸಲಿ ನಮ್ಮ ಮನವೆಂಬ ಬಾಳ್ದೀವಿಗೆ, ಆಗಲೇ ನನ್ನ ಏಳಿಗೆ, ನಿಮ್ಮ ಏಳಿಗೆ, ಸಕಲರ ಏಳಿಗೆ, ಸಮುದಾಯದ ಏಳಿಗೆ. ಸರ್ವೇ ಜನೋ ಸುಖಿನೋ ಭವಂತು.
0: ಮನವೆಂಬ ಬಾಳ್ದೀವಿಗೆ ಎಂಥ ಚಂದದ ನುಡಿಯನ್ನು ಹೇಳಿದರು ಡಾಕ್ಟರ್ ದೊಡ್ಡರಂಗೇಗೌಡರು. ನೇರವಾಗಿ ಚಿತ್ರರಂಗದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದೆ ಬೇರೆ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿ ತಮ್ಮ ಜೀವನದ 40ನೇ ವಯಸ್ಸು ಅಥವಾ 50ನೇ ವಯಸ್ಸು ಹೀಗೆ ಒಂದಷ್ಟು ಕಾಲ ಆದ ಮೇಲೆ ಕಾರಣಾಂತರಗಳಿಂದ ಅಥವಾ ಪ್ರೀತಿಯಿಂದ ಅಥವಾ ಆಯ್ಕೆಯಿಂದ ಚಿತ್ರರಂಗಕ್ಕೆ ಬಂದು ಒಂದು ವಿಶಿಷ್ಟ ಛಾಪನ್ನು ಇಲ್ಲೂ ಮೂಡಿಸಿದಂತಹ ಮಹನೀಯರ ವಿಶಿಷ್ಟ ಮಾತುಗಳನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ. ಡಾಕ್ಟರ್ ದೊಡ್ಡರಂಗೇಗೌಡರ ಮಾತುಗಳನ್ನು ಕೇಳಿದ್ವಿ, ಜಿ ಕೆ ಗೋವಿಂದರಾಯರ ಮಾತುಗಳನ್ನು, ಅವರ ಚಿಂತನವನ್ನು ನಾವು ಕೇಳಿದ್ವಿ. ಈಗ ದೊಡ್ಡರಂಗೇಗೌಡರು ಬರೆದಿರುವ ಒಂದು ಜನಪ್ರಿಯ ಗೀತೆಯನ್ನು ಕೇಳಿ ಆಮೇಲೆ

ಇನ್ನೂ ಒಬ್ಬರು ಮಹನೀಯರಿದ್ದಾರೆ, ಅವರು ಯಾರು, ಯಾರ ಮಾತನ್ನು ಕೇಳ್ತೀವಿ ನೋಡೋಣ. ಕಾಯ್ತಾ ಇರಿ, ಕೇಳ್ತಾ ಇರಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಪರಿಮಳ. ಸಮಯ 4:44.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸರಿ, ಪರಿಮಳ ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಮತ್ತೊಬ್ಬರು ಮಹನೀಯರು ಯಾರು ಅಂತ ಯೋಚನೆ ಮಾಡ್ತಾ ಇರಬಹುದು. ಜಿ ಕೆ ಗೋವಿಂದರಾಯರ ಇನ್ನೊಂದು ಪಯಣದ ಬಗ್ಗೆ ಮಾತಾಡಿದ್ವಿ. ಡಾಕ್ಟರ್ ದೊಡ್ಡರಂಗೇಗೌಡರ ಬೇರೆಯೇ ಮಾತುಗಳನ್ನು, ಚಿಂತನೆಯನ್ನು ನಾವು ಕೇಳಿದ್ವಿ. ಇನ್ನು ಮತ್ತೊಬ್ಬರು ಯಾರು ಓದಿದ್ದು ಬಯೋಕೆಮಿಸ್ಟ್ರಿ, ಔಷಧ ಕಂಪನಿಯಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದ್ದು, ಬಾಂಬೆಯಲ್ಲಿದ್ದರು, ಕಥೆಗಾರರಾಗಿ ಕವಿಯಾಗಿ ಗುರುತಿಸಿಕೊಂಡಿದ್ದರು ನಮ್ಮ ಕಾಯ್ಕಿಣಿಯವರು. ಹೌದು, ಜಯಂತ್ ಕಾಯ್ಕಿಣಿ. ನಂತರ ಅವರು ಬಾಂಬೆಯಿಂದ ಬೆಂಗಳೂರಿಗೆ ಬಂದ ಮೇಲೆ ಅಚಾನಕ್ಕಾಗಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದು. ಅದಾದ ಮೇಲೆ ಅವರು ಚಿತ್ರ ಸಾಹಿತಿಯೇ ಅನ್ನುವಷ್ಟರ ಮಟ್ಟಿಗೆ ಎಲ್ಲರೂ ಅವರಲ್ಲಿನ ಕವಿಯನ್ನು, ಕಥೆಗಾರರನ್ನು ಮರೆತು ಹೋಗಿ ಚಿತ್ರ ಸಾಹಿತಿ ಜಯಂತ್ ಅನ್ನೋ ಅಷ್ಟರ ಮಟ್ಟಿಗೆ ಅವರು ಪ್ರಸಿದ್ಧರಾಗಿದ್ದು ಚಿತ್ರರಂಗದಲ್ಲಿ. ಅವರ ಸಂದರ್ಶನದ ತುಣುಕನ್ನು ಕೇಳೋಣ.
1: ನನಗೆ ತುಂಬ ಅದು ನನ್ನನ್ನು ತುಂಬ ವಲ್ನರೇಬಲ್ ಆದ ಟೈಮ್ ಅದು. ನಾನು ಬೆಂಗಳೂರು ಬಾಂಬೆ ಬಿಟ್ಟು ಇಲ್ಲಿ ಬಂದಿದ್ದೆ, ಮತ್ತು ನಾನು ಸಡಗಿ ನನ್ನ ಕೆಲಸ ಇರಲಿಲ್ಲ, ಆ ವೇಳೆಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆಗ ಸುಮಾರು 200 ಸಾಧಕರನ್ನು ನಾನು ಮಾತಾಡಿಸಿದೆ ನಮಸ್ಕಾರ ಸರಣಿಯಲ್ಲಿ. 200 ಬೇರೆ ಬೇರೆ, ಅದು ಸೈಂಟಿಸ್ಟ್ ಇರ್ಬೋದು, ಇವರು ಇರ್ಬೋದು, ಒಂದು ಲೇಡಿ ಕಂಡಕ್ಟರ್ ಇರ್ಬೋದು, ಆ ಥರ 100 ಜನರನ್ನ, ಅರುಂಧತಿ ಅಂದರೆ ನಟ ನಟಿಯರು, ಸಂಗೀತಗಾರರು, ಆಮೇಲೆ ಕುವೆಂಪು,
2: ವಿಶೇಷವಾಗಿ
1: ಕುವೆಂಪು ಮೇಲೆ ಒಂದು 30 ಎಪಿಸೋಡು, ಬೇಂದ್ರೆಯವ್ರ 30 ಎಪಿಸೋಡು, ಶಿವರಾಮ್ ಕಾರಂತರ ಮೇಲೆ 30 ಎಪಿಸೋಡು, ರಾಜ್ಕುಮಾರ್ ಮೇಲೆ 30. ಹೀಗಾಗಿ ಅದೆಲ್ಲ ನನಗೊಂದು ತುಂಬ ಒಂದು ಹಂಬ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅದು. ಅದರಿಂದ ಒಂದು ರೀತಿ, ಯಾಕಂದರೆ ಅದನ್ನು ಮಾಡುವಾಗ ಸುಮ್ಮನೆ ಮಾಡೋಕ್ಕಾಗಲ್ಲ, ಅದು ಓದಿಕೊಂಡು ನನಗೊಂದು ಅವಕಾಶ ಆಯಿತು ಮತ್ತೆ ಅವ್ರನ್ನೆಲ್ಲ ಓದೋಕ್ಕೆ, ಅವರೆಲ್ಲ ಕೃತಿಗಳನ್ನು ಓದೋಕ್ಕೆ. ನಾವು ಸಾಮಾನ್ಯವಾಗಿ ಸೀರಿಯಲ್ಗಳನ್ನು ನೋಡೋರೆ ಟಿವಿ ನೋಡ್ತಾರೆ, ದೈನಿಕ ಧಾರಾವಾಹಿಗಳನ್ನು ನೋಡ್ತಾರೆ ಅಂತಿದ್ವಿ. ನನ್ನ ಪಾಯಿಂಟ್ ಏನಿತ್ತು ಅಂತಂದರೆ, ಕುವೆಂಪು, ಬೇಂದ್ರೆ, ಕಾರಂತ, ರಾಜ್ಕುಮಾರ್ ಅವರನ್ನು ಆ ಯಾರನ್ನು ನೀವು ಬರೀ ಧಾರಾವಾಹಿ ನೋಡ್ತೀರಿ ಅಂತಾರಲ್ಲ, ಅವರಿಗೂ ಕೂಡ ಅವರ ಬಗ್ಗೆ ಆಸಕ್ತಿ ಹುಟ್ಟಬೇಕು. ಹೊರತು ಅಲ್ಲಿ ಕೂತ್ಕೊಂಡು ಅಕಾಡೆಮಿಕ್ ಆಗಿ ಚರ್ಚೆ ಮಾಡೋದು
2: ಅಲ್ಲ, ಅಲ್ಲ ಅಲ್ಲ,
1: ಯಾರಿಗೂ ಅರ್ಥವಾಗದ ಭಾಷೆಯಲ್ಲಿ ಅವರ ಕೃತಿಗಳ ವಿಶ್ಲೇಷಣೆ ಮಾಡೋಕ್ಕೆ ನಾವು ಹೋಗಲಿಲ್ಲ.
2: ತುಂಬ ಸಹಜವಾಗಿ
1: ಹ್ಯೂಮನ್ ಇಂಟ್ರೆಸ್ಟ್ ಆ್ಯಂಗಲ್ಲು. ಈಗ ಅವರ ಕುವೆಂಪು ಮಕ್ಕಳನ್ನು ಮಾತಾಡಿಸಿದಾಗ, ಕುವೆಂಪು ಅವರಿಗೆ ಹೇರ್ ಕಟಿಂಗ್ ಕೂತಾಗ ಸೊಸೆ ಅಥವಾ ಯಾರಾದರೂ ಕೂತ್ಕೋಬೇಕಿತ್ತಂತೆ ಮಗಳು, ಯಾಕಂದರೆ ಆ ಹೇರ್ ಕಟಿಂಗಿಗೆ ಬಂದವನು ಆ ಮುಂದಿನ ಗುಂಗುರನ್ನು ಕಟ್ ಮಾಡಿಬಿಟ್ರೆ ಅಂತ ಭಯ ಇತ್ತಂತೆ ಅವರಿಗೆ. ಇಂಥವೆಲ್ಲ ವಿವರಗಳಿದ್ದಾವಲ್ಲ.
2: ದರ್ಶನ ಒಂದು ಸಂದರ್ಭ ಹೇಳ್ತೇನೆ, ನೀವು ಸೀತೆಗೆ ಮುಖ ಎಲ್ಲ ಮಸಿ ಆಗಿರುತ್ತಂತೆ ಇಡೀ ರಾಮಾಯಣ ದರ್ಶನದಲ್ಲಿ. ತುಂಬಾ ಸರಳವಾದ ವಿಷಯ ಅದು. ಅಡಿಗೆ ಕೆಲಸ ಅಡಿಗೆ ಮಾಡಕ್ ಹೋದಾಗ ಹಸಿ ಸೌದೆ ಆಗಿ ಅಡಿಗೆ ಮಾಡಕ್ ಆಗಲ್ಲ ಸೀತೆಗೆ, ತರದ ಸಂದರ್ಭಗಳನ್ನು, ಅನೇಕ ಸಂದರ್ಭಗಳನ್ನು ನೀವು ವಿವರಿಸಿದ್ರಿ. ಅವಾಗ ಒಂದು ರಾಮಾಯಣ ದರ್ಶನಂ ಇಂಥ ಸಹಜವಾದ, ತುಂಬಾ ಸರಳವಾದ, ನಮ್ಮೊಳಗೆ ಇರುವ ಒಂದು ಸಂದರ್ಭಗಳನ್ನು ಹೇಳಿದ್ರಲ್ಲ, ಅದು ಬಹಳ ಜನಕ್ಕೆ ಇಷ್ಟ ಆಯ್ತು.
1: ಜಿಎಸ್ಎಸ್ ಜೊತೆಗೆ ಮಾತಾಡ್ತಾ ಹೇಳಿದ್ದು ಅಂದ್ರೆ, ವನವಾಸಕ್ಕೆ ಹೋದ್ರು ಕೂಡ ಅವರಿಗೆ ಒಲೆ ಓದೋದು ತಪ್ಪಲಿಲ್ವಲ್ಲ ಅಂತ. ಮತ್ತಲ್ಲಿ ಹೋದ್ರು ನನಗೆ ಯಾವಾಗ್ಲೂ ಬೇಜಾರಾಗುತ್ತೆ, ನಾವು ತೀರ್ಥಯಾತ್ರೆಗೆ ಅಂತ ಹೋಗ್ತಾರೆ ಗೊತ್ತಾ ಜನ, ಟ್ರೈನಲ್ಲೆಲ್ಲ ನೋಡ್ತೀವಿ, ತೀರ್ಥಯಾತ್ರೆಗೆ ಹೋದ್ರು ಮತ್ತಲ್ಲಿ ಸ್ಟೌವ್ ತಂದ್ಕೊಂಡು ಮತ್ತೆ ಹೆಂಗಸರೇ ಅಡಿಗೆ ಮಾಡ್ಬೇಕಲ್ಲಿ, ಈ ಗಂಡಸರಿಗೆ ಮಾತ್ರ ತೀರ್ಥಯಾತ್ರೆ, ಪಾಪ ಅವ್ರದ್ದು ಏನು ತಪ್ಪಿದೆ, ಎಲ್ಲಿ ಹೋದ್ರು ಅವ್ರಿಗೆ ಮತ್ತೆ ಹಂಗಂದ್ರೆ ಅವ್ರಿಗೆ ಯಾಕೆ ಹೋಗ್ಬೇಕು ಅಲ್ಲಿ, ಮನೇಲೇ ಕೂತ್ಕೋಬೋದು ಅಲ್ಲಿ. ಸೊ ಅದು ಯಾವ ಅದು ನನಗೆ ಅದು ಸೀತೆ ಒಲೆ ಓದುವಾಗ ನನಗೆ ಅದೇ ಅನಿಸಿದ್ದು. ಅದು
0: ಆಮೇಲೆ ಕಾರಂತ, ಕುವೆಂಪು, ಬೇಂದ್ರೆ, ರಾಜ್ಕುಮಾರ್, ಮಹಾನ್ ಏನಂತಾರೆ ವ್ಯಕ್ತಿತ್ವಗಳು, ನೀವು ಅದರಲ್ಲಿ ಸಂಪೂರ್ಣ ಮುಳುಗೋಗಿದ್ರಿ ಅಂದ್ರೆ, ಇಷ್ಟು ಸಣ್ಣ ಸಣ್ಣ ಡೀಟೇಲ್ಸ್ನ ನೀವು ಹೊರಗೆ ತೆಗಿಬೇಕಂದ್ರೆ ಅದ್ರ ಹಿಂದೆ ನಿಮ್ಮ ಪರಿಶ್ರಮ ಬಹಳನೇ ಇರ್ತಾ ಇತ್ತು. ಅಂದ್ರೆ ಆ ಸೀರಿಯಲ್ ಮುಗ್ದೋದೆ ಒಂದು ರೀತಿ ಧನ್ಯತೆ ಭಾವ, ಮತ್ತೆ ಒಂದು ರೀತಿ ಖಾಲಿತನ ಕೂಡ ನಿಮ್ಮನ್ನ ಕಾಡಿರಬಹುದು.
1: ಹೌದು, ಖಂಡಿತ. ಅಂದ್ರೆ ಅದು ನನ್ನ ಅದು ಎಷ್ಟು ನನ್ನನ್ನು ಹಾಂಟ್ ಮಾಡ್ತಾ ಇತ್ತು ಅಂತಂದ್ರೆ, ಬಹುಶಃ ಈಗಲೂ ಕೂಡ ನಾನು ಎಲ್ಲಾದ್ರೂ ಭಾಷಣಕ್ಕೂ ಅಲ್ಲಿದೆ, ಅಲ್ಲಿಯ ವಿಷಯಗಳೇ ನಾನು ಏನೋ, ದಟ್ ಇಸ್ ಮೈ ರಿಸೋರ್ಸ್, ನನ್ನ ಆಕರ ಅದು, ಅಷ್ಟು ಮಾಹಿತಿ ನನ್ನೊಳಗೆ ಹೋಯ್ತು. ಆಮೇಲೆ ಮಾಹಿತಿಯಾಗಿ ಹೋಗ್ಲಿಲ್ಲ ಅದು, ಅದೊಂದು ಅರಿವಾಗಿ ಬಂತು ಅಂತ
0: ಆಸೆಪಟ್ಟು.
1: ಅಂದ್ರೆ ಈಗ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಮಾತಾಡ್ತೇವೆ, ಬರೀ ಮಾಹಿತಿ ತಗೊಂಡು ಏನಾಗೋದಿದೆ, ಯಾವ ಪುಸ್ತಕ ನೋಡಿದ್ರು ಮಾಹಿತಿ ಸಿಗುತ್ತೆ, ಆದರೆ ಮಾಹಿತಿ ಅರಿವಾಗಿ ಪರಿವರ್ತನೆ ಆಗೋದಿಲ್ಲ, ಅದು ಜ್ಞಾನ ಅಂತ. ನಾವು ವ್ಯಾರ್ ಇನ್ ಏಜ್ ವ್ಯಾರ್ ವ್ಯಾ ಮಿಸ್ಟೇಕನ್ ಇನ್ಫಾರ್ಮೇಶನ್ ಫಾರ್ ನಾಲೆಜ್, ನಾವು ಮಾಹಿತಿ ಗೊತ್ತಿದ್ರೆ ಅವನು ಬುದ್ಧಿವಂತ ಅಂತ ಅಲ್ಲ, ಆ ಮಾಹಿತಿ ಒಂದು ಅರಿವಾಗಿ ಪರಿವರ್ತನೆ ಆಗಬೇಕು. ಮತ್ತೆ ಪಡೆದಂಗೆ ಒಂದು ಖಾಲಿತನ ಬಂದು ನನಗೆ ಅದನ್ನು ಮುಂದುವರ್ಸ್ಕೊಂಡ್ಬಿಡು ಹೋಗ್ಬೇಕು ಅಂತಿತ್ತು, ಯಾಕಂದ್ರೆ ಕನ್ನಡವನ್ನು ಕಟ್ಟಿದ್ರು ಬಡಿಯವರು 4 ಅಲ್ಲ, ಅಂತ ಅದ್ಭುತ ಚೇತನರು ಬಹಳ ಇದ್ದಾರೆ. ಆಮೇಲೆ ಬೇಗ ಮರಿತಾ ಇದ್ದೀವಿ ನಾವು ಅವರನ್ನ, ಹೀಗಾಗಿ ಅವರು ಪ್ರತಿಯೊಬ್ಬರ ಬಗ್ಗೆ ಇಷ್ಟಾದ್ರೂ ಕೂಡ ಒಬ್ಬೊಬ್ಬರ ಬಗ್ಗೆ 4 ಎಪಿಸೋಡ್ ಆದ್ರೂ ಮಾಡಬೇಕು ಅಂತಿತ್ತು, ಬಟ್ ಇದು ಆಗ್ಲಿಲ್ಲ. ಅದು
0: ಜಯಂತ್ ಕಾಯ್ಕಿಣಿ ಅವರನ್ನ ಕೂಡಿಸಿ ನಮಸ್ಕಾರ ಸೀರಿಯಲ್ ನೀವು ಮಾಡಿ ಅಂತ ಹೇಳಿದಾಗ ಎದುರುಗಡೆ ಅವರೇ ಕುಳಿತಿದ್ದಾರೆ ಅಂತ ಅನ್ಕೊಳ್ಳಿ, ಏನ್ ಪ್ರಶ್ನೆಗಳನ್ನು ಕೇಳ ನೀವು, ಮತ್ತೆ ಏನನ್ನ ಸ್ಟಡಿ ಮಾಡ್ತೀರಾ?
1: ಏನು ಗೊತ್ತಿಲ್ಲ ಅಂದ್ರೆ ಅಲ್ಲ ಇಟ್ಸ್ ಕ್ಯೂರಿಯಸ್, ಮತ್ತೊಮ್ಮೆ ನೋಡಬಹುದು, ಒಬ್ಜೆಕ್ಟಿವ್ ಆಗಿ ನೋಡಬಹುದು. ಬಟ್ ಯಾಕೋ ನನಗೆ ನಂಬನೆ ಅಂದ್ರೆ ಆ ತರದ ಕುತೂಹಲ ಇಲ್ಲ. ಅಂದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಸೈಸ್ ಹೌದು ಅದ್ರ ಬಗ್ಗೆ. ಬಟ್ ನನಗೆ ಅದೇ ಅಂದ್ರೆ ನಾನು ನನ್ನ ಬರವಣಿಗೆಯನ್ನು ಬೇರೆ ತರ ನೋಡಬಹುದು, ಅವಾಗ ಇದು ಯಾಕೆ ಬರಿಬಹುದು ಅದನ್ನು ಬರದೆ ಆ ತರ ಎಲ್ಲ. ಬಟ್ ನಾನು ಯಾವುದನ್ನು ಫಸ್ಟ್ ಸೀರಿಯಸ್ ಆಗಿ ತಗೊಂಡು ಮಾಡಿದವನಲ್ಲ. ಅಂದ್ರೆ ಒಂದ್ ರೀತಿ ನಂದು ಒಂದ್ ರೀತಿ ತುಂಬಾ ಕ್ಯಾಜುವಲ್ ಆದ ಅಪ್ರೋಚ್ ಇದೆ. ಬಹುಶಃ ನನ್ನ ಹತ್ತಿರದಿಂದ ನೋಡಿದವರು ಬಲ್ಲರು, ನಾನು ಕಥೆಗಳನ್ನು ಬರಾಗಲಿ ಕವಿ ತುಂಬಾ ಕ್ಯಾಜುವಲ್. ನಾನು ಬರಿತಿದ್ದಾಗ ನಾನು ಏನೋ ಒಂದು ಸ್ಕೂಲ್ ಕ್ರಾಫ್ಟ್ ಮಾಡ್ತಿದ್ದೀನಿ ತರನೇ ಇರುತ್ತೆ ಹೊರತು ನಾನೇನೋ ಗಹನವಾದದ್ದು ಬರೀಲಿ ಕೂತಿದ್ದೀನಿ ಅಂತ ನನಗೂ ಇರಲ್ಲ ಅದು. ಹೀಗಾಗಿ ನನಗೆ ಅದು ಒಂಥರ ನನ್ನನ್ನು ಸೆಳ್ಕೊಂಡು ಹೋಗುತ್ತೆ. ಏನೋ ಸಿಗ್ತಾ ಇದೆ, ಗಾಳ ಹಾಕದಷ್ಟೇ ಸರಳವಾದದ್ದು. ಏನೋ ಗಾಳ ಹಾಕಿದ್ದೀನಿ, ಏನೋ ಸಿಗ್ತಾ ಇದೆ, ಇಂಟ್ರೆಸ್ಟಿಂಗ್ ಆಗಿದೆ, ಮುಂದೆ ನೋಡ್ಕೊಳ್ಳೋಣ ಅಂತ ಅಷ್ಟೇ.

0: ಲಂಕೇಶ್ ಹೇಳಿದಾಗೆ ಪ್ರತಿಯೊಂದು ಕಥೆಗೂ ಅದರದ್ದೇ ಆದ ಜೀವ ಮತ್ತು ಮಿತಿ ಇರುತ್ತದೆ ಅಂತಾರೆ ಅವರು. ಒಂದು ಜೀವ ಮತ್ತು ಮಿತಿ, ಅದು ಅಷ್ಟದ್ರ ಬಾಡಿ ಅದು. ಹಾಗೆ ಕವಿತೆ ಆಗುವಂಥ ವಿಷಯಗಳೇ ಕೆಲವು, ಕಥೆ ಆಗುವಂಥ ವಿಷಯಗಳೇ ಕೆಲವು, ಕಾದಂಬರಿ ಆಗುವಂಥ ವಿಷಯಗಳೇ ಕೆಲವು, ನಾಟಕ ಆಗುವಂಥ ವಿಷಯಗಳೇ ಕೆಲವು. ಸೊ ಅದು ಇಲ್ಲಿ ಅದು ಒಂಥರ ಇಲ್ಲ ಆಗೋದು ಅಲ್ಲಾಗಲ್ಲ, ಅಲ್ಲಾಗೋದಿಲ್ಲ, ಎಲ್ಲ ಸೇರಿದಾಗ ನಿಮಗೆ ನನ್ನ ಪ್ರಯತ್ನಗಳು ಅಥವಾ ನಿಲುಕುಗಳು ಗೊತ್ತಾಗ್ಬೋದು. ಆದರೆ ನನಗೇನಾಯ್ತು ಆಗ್ತಿತ್ತು ಅಂತಂದರೆ, ಕತೆ ಕೂಡ ನಾನು, ನಮಗೆಲ್ಲ ಪ್ರಾಬ್ಲಮ್ ಏನಂದ್ರೆ ನಾವೆಲ್ಲ ನನ್ನ ತಲೆಮಾರಿನ ಲೇಖಕರಿಗೆ, ಕತೆಗಳ ಗಾತ್ರ ಕೂಡ ಪತ್ರಿಕೆಗಳಿಂದ ನಿಗದಿತ ಆಗೋಯಿತು. ಫುಲ್ ಸ್ಕೇಪ್, 10 ಹಾಳೆಗಳನ್ನು ಮೀರದ ಹಾಳೆಯಲ್ಲಿ ಒಂದೇ ಸೈಜಿನಲ್ಲಿ ನೀಟಾಗಿ ಅಂತೆಲ್ಲ ಬರ್ತಿತ್ತಲ್ಲ. ಸೊ ನಮ್ಗೆ ಗೊತ್ತಿಲ್ದಿರೋ ಹಾಗೆ ನಮ್ಮ ಕತೆಗಳಿಗೂ ಒಂದು ಗಾತ್ರ ಇಲ್ಲಿಂದ ಮೊದಲು ನೀಳ್ಗತೆಗಳೆಲ್ಲ
1: ಬರ್ದ ಹಾಗೆ ಆಯ್ತು.
0: ಆಯ್ತು, ಅದು ಅಶ್ವತ್ ಅವರೆಲ್ಲ, ಅಶ್ವತ್ ಅಂತ ಕತೆಗಾರರಿದ್ರಲ್ಲ, ಈಶ್ವರ ಚಂದ್ರ ಅಂತ ಕತೆಗಾರರು, ನನ್ನ ಬಹಳ ಕತೆಗಾರರು ಅವರೆಲ್ಲ, ಅವರೆಲ್ಲ ಎಂತ ನೀಳ್ಗತೆಗಳನ್ನು ಬರೆದಿದ್ರು ಹಿಂದೆ ಮಯೂರದಲ್ಲಿ ಎಲ್ಲ. ಈಗ ನೀಳ್ಗತೆಗಳನ್ನು ಬರೆದ್ರೆ ಎಲ್ಲೂ ಪ್ರಿಂಟ್ ಮಾಡೋಕೆ ಇದೇ ಇಲ್ಲ, ಜಾಗನೇ ಇಲ್ಲ,
2: ಸ್ಪೇಸ್ ಇಲ್ಲ.
0: ಹೌದು ಹೌದು, ಹೀಗಾಗ್ಬಿಡ್ತದೆ. ಹೀಗಾಗಿ ಎಷ್ಟೋ ಒಂದು ರೀತಿ ಈ ರೀತಿ ಹೊರಗಡೆ ಸಂಗತಿಗಳಿಂದಾಗಿ ಬರವಣಿಗೆಯ ಮೇಲೆ ಪ್ರಭಾವಗಳಾಗ್ತವೆ.
1: ನಾನು ಹೇಳಬೇಕಾಗಿದ್ದನ್ನು ಹೇಳಕ್ ಆಗ್ಲಿಲ್ಲ ಅಂತ ಕನ್ಸೈಸ್ ಆಗೋಯ್ತು ಅಂತ ಅನ್ಸಲ್ವಾ ಜಯಂತ್ ಅವರೇ?
0: ಅಲ್ಲ, ನಾನು ಆ ತರದ ಹೇಳಬೇಕಾಗಿದ್ದ ಭಾವನೆ ಇದೆ ಅಂತ ಬರಲಿಕ್ಕೆ ಹೊರಟು ಲೇಖಕ ಅಲ್ವೇ ಅಲ್ಲ,
1: ಅಥವಾ ಓಕೆ ನಮ್ಮ ನನ್ನ
0: ಅಲ್ಲ, ಅದು ಯಾಕಂದ್ರೆ ನಾನು ಬರೀಲಿಕ್ಕೆ ಶುರು ಮಾಡಿದಾಗ
1: ನಾನೇನ್ ಹೇಳ್ಬೇಕು ಅಂದ್ರೆ ಆ ಫ್ಲೋ ಕಟ್ ಆಗುತ್ತೆ.
0: ಅಲ್ಲ, ಅದು ಎಷ್ಟು ಬೇಕೋ ಅದು ಮಾತ್ರ ಬಂದಿರುತ್ತದೆ. ಅಂದ್ರೆ ನಾನು ಬರೀಲಿಕ್ಕೆ ಹೊರಟಾಗ ನಾನು ಆ ತರದ ಪ್ರೀ ಪ್ಲಾನ್ಡ್ ಲೇಖಕ ಅಲ್ಲ. ಆಕಾಶವಾಣಿ ಹೊರಗೆ ಇದು ಏನೋ ಬೋರ್ಡ್ ಹಾಕಿತ್ತು ಅಂತ ಶುರು ಮಾಡ್ಕೊಂಡ್ಬಿಡ್ತೀನಿ ನಾನು ಅಷ್ಟೇ. ಆಕಾಶವಾಣಿ ಹೊರಗೆ ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿತ್ತು, ಸುಬ್ಬು ಯಾಕೋ ಕಾಣ್ತಾ ಇಲ್ಲ, ಹಿಂಗೆ ನನಗೆ ಗೊತ್ತಿಲ್ಲ, ಶುರು ಮಾಡಿಬಿಡ್ತೀನಿ ನಾನು. ಆಮೇಲೆ ಅದು ಬರುತ್ತೆ, ಆ ಸುಬ್ಬು ಯಾರು ಅಂತ ನನಗೂ ಗೊತ್ತಿರಲ್ಲ. ಆಕಾಶವಾಣಿಗೆ ನಾನು

0: ಯಾಕೆ ಹೋದೆ ಅಂತಲೂ ಗೊತ್ತಿರಲ್ಲ. ಬಟ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದು ಮತ್ತು ಎಲ್ಲ ಲೋಕಾನುಭವ ಎಲ್ಲ ಸೇರಿ ಹೋಗುತ್ತೆ. ಅದಕ್ಕಾಗಿ ಬರೆಯೋದು. ಅದಕ್ಕಾಗಿ ನಂಗೆ ಚಿತ್ತಾಲರು ಭಾಳ ನನಗೆ ಯಾಕೆ ಇಷ್ಟ ಅಂದರೆ, ಅವ್ರು ಯಾವಾಗಲೂ ಹೇಳೋದು ನಾನು ತಿಳಿದದ್ದನ್ನು ಬರೆಯೋದಿಲ್ಲ, ತಿಳಿಯೋಕೆ ಬರ್ತೇನೆ ಅಂತಾರೆ ಅವರು. ಐ ಡೋಂಟ್ ರೈಟ್ ವಾಟ್ ಐ ನೋ, ಐ ರೈಟ್ ಟು ನೋ. ಬರವಣಿಗೆಯೇ ನಮ್ಮದೊಂದು ಜ್ಞಾನೇಂದ್ರಿಯ. ನಾವು ಬರೆಯೋದಿದ್ದು, ನಾವು ಅದನ್ನು ಬರೀದಿದ್ದು ನಮಗೆ ಸಿಗ್ತಿನೇ ಇರಲಿಲ್ಲ, ಬರ್ತಿರ್ಲಿಲ್ಲ ಅದು. ನಾನು ಆ ಕವಿತೆ ಬರೆದಿದ್ದರೆ ಆ ಕವಿತೆ ನನಗೆ ಸಿಗ್ತಿರ್ಲಿಲ್ಲ, ನಾನು ಆ ಕತೆ ಬರೆದಿದ್ದರೆ ನನಗೆ ಸಿಗ್ತಿರ್ಲಿಲ್ಲ ಅದು. ನನಗೆ ಸಿಕ್ಕಿತ್ತು, ನಾನು ನಿಮಗೆ ಕೊಟ್ಟೆ ಅಲ್ಲ, ಅದು ಬರೆಯುವಾಗಲೇ ಗಾಳ ಹಾಕಿದೆ, ಬರೆಯುವಾಗಲೇ ನನಗೆ ಸಿಕ್ತು. ಸೊ ಅದೊಂಥರ ವೆರಿ ಇಂಡಿವಿಜುವಲ್ ವೇ ಆಫ್, ಅದೊಂದು ಜ್ಞಾನೇಂದ್ರಿಯ, ಅದೊಂದು ಹೊಸ ಜ್ಞಾನೇಂದ್ರಿಯ ಅಂತ ನಾನು. ನಾವು ಜ್ಞಾನೇಂದ್ರಿಯಗಳು ಇಷ್ಟು ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ, ನನ್ನ ಪ್ರಕಾರ ಕಲೆ, ಸಾಹಿತ್ಯ, ಮನುಷ್ಯನೇ ಇವಾಲ್ವ್ ಮಾಡಿಕೊಂಡಂಥ ಹೊಸ ಜ್ಞಾನೇಂದ್ರಿಯ ಅದು. ಹೀಗಾಗಿ ಅದು ಓಪನ್ ಆದಾಗಷ್ಟೇ, ಅಂದರೆ ಬರೆಯುವಾಗಷ್ಟೇ ನಾವು ಕವಿಗಳು, ಉಳಿದ ಹೊತ್ತಿನಲ್ಲಲ್ಲ, ಉಳಿದ ಹೊತ್ತಿನಲ್ಲಿ ಜೀವಿಗಳು.
1: ಕೇಳಿದ್ರಲ್ಲ ಜಯಂತ್ ಅವರ ಮಾತುಗಳನ್ನು. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನೇರವಾಗಿ ಚಿತ್ರರಂಗಕ್ಕೆ ಬರದೆ ಅಥವಾ ಚಿತ್ರರಂಗದ ಚಟುವಟಿಕೆಗಳಲ್ಲಿ ತೊಡಗದೆ ಬೇರೆಯೇ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿ 40-50 ವರ್ಷ ತುಂಬಿದ ಮೇಲೆ ಚಿತ್ರರಂಗಕ್ಕೆ ಬಂದು ಒಂದು ವಿಶಿಷ್ಟ ಛಾಪನ್ನು ಮೂಡಿ ನಂತರದ ದಿನಗಳಲ್ಲಿ ಮತ್ತೆ 20-30 ವರ್ಷಗಳ ಕಾಲ ಚಿತ್ರರಂಗದ ಜೊತೆ ಜೊತೆಗೆ ಇದ್ದು ನಡೆದು ಬಂದು ಒಂದಷ್ಟು ಗಣನೀಯ ಕೆಲಸಗಳನ್ನು ಮಾಡ್ತಾ ಅವರು ಇವರೇ, ಅವರು ನಟರೇ ಅಥವಾ ಅವರು ಚಿತ್ರಸಾಹಿತಿಗಳೇ ಅನ್ನುವ ಹಾಗೆ ಜನಮಾನಸದಲ್ಲಿ ನೆಲೆ ಊರಿದಂತಹ ಕೆಲವು ಮಹನೀಯರ ಬೇರೆಯೇ ಆಯಾಮದ ಮಾತುಗಳನ್ನು ನಾವು ಕೇಳಿದ್ವಿ. ಜಯಂತ್ ಕಾಯ್ಕಿಣಿಯವರು ಒಂದು ಭಾವಗೀತೆಯನ್ನು ಬರೆದಿದ್ದಾರೆ, ಅದನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಈ ಗೀತೆಯನ್ನು ಕೇಳ್ತಾ ಇವತ್ತಿನ ನಮ್ಮ ಪರಿಮಳ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ ನಮಸ್ಕಾರ.

0: ಪರಿಮಳ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಕೆ ಸುಮತಿ. ಸಮಯ 5 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇಂದು 12 ವರ್ಷ ಪೂರ್ಣಗೊಳಿಸಿದೆ. 2014 ವಿಜಯದಶಮಿಯಂದು ಮೊದಲ ಸಂಚಿಕೆ ಪ್ರಸಾರದ ಮೂಲಕ ಆರಂಭಗೊಂಡ ಈ ಸರಣಿಯಲ್ಲಿ ಪ್ರಧಾನಮಂತ್ರಿಯವರು ಇದುವರೆಗೆ 138 ಸಂಚಿಕೆಗಳಲ್ಲಿ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಗ್ರಾಮೀಣ ಆರ್ಥಿಕತೆಗೆ ಒತ್ತಾಸೆ ನೀಡಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಗೋವು ಸಾಕಣೆಗೆ ಸಂಬಂಧಿಸಿದಂತೆ ಸಗಣಿಯನ್ನು ಜೈವಿಕ ಅನಿಲವಾಗಿ ಹಾಗೂ ಸಾವಯವ ಗೊಬ್ಬರವಾಗಿ ಪರಿವರ್ತಿಸುವ ಮತ್ತು ಹೈನು ಉತ್ಪನ್ನಗಳ ಸಂಸ್ಕರಣೆ ಮೊದಲಾದವುಗಳಿಗೆ ಮಾರುಕಟ್ಟೆ ಲಭ್ಯತೆ ಒದಗಿಸುವ ನಿಟ್ಟನಲ್ಲಿ ಪರಿಪೂರ್ಣ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ಕೇಂದ್ರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ತಂತ್ರಜ್ಞಾನ, ಆರ್ಥಿಕತೆ ಹಾಗೂ ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವ ಬೆಂಗಳೂರು ನಗರವನ್ನು ದೇಶ ವಿದೇಶಗಳಿಗೆ ಮಾದರಿಯಾಗುವಂತೆ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ. ಬೆಂಗಳೂರು ಹಬ್ಬ ಆಯೋಜಿಸುವ ಉದ್ದೇಶವಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನ ವಿವಿಧೆಡೆ ವಿಶ್ವಬ್ಯಾಂಕ್ ನೆರವಿನಡಿ ನಿರ್ಮಾಣವಾಗುತ್ತಿರುವ ಒಟ್ಟು 148 ಎಂಎಲ್ಡಿ ಸಾಮರ್ಥ್ಯದ 9 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳ ಕಾಮಗಾರಿಗಳನ್ನು ಚುರುಕುಗೊಳಿಸಿ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷೆ ಡಾ ಎನ್ ಮಂಜುಳಾ ಇಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತವು 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ ದಾಖಲಿಸಿದೆ. ರಾಜ್ಯದ ಕರಾವಳಿಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ನೇಮಿಸಿದ ಸಮಿತಿ ಇದೇ 18 ಬಳಿಕ ಕರಾವಳಿ ಮಲೆನಾಡು ಜಿಲ್ಲೆಗಳಿಗೆ ಆಗಮಿಸಿ ಅಭಿಪ್ರಾಯ ಸಂಗ್ರಹಿಸಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಇತ್ತೀಚಿನ ವರದಿ ಬಂದಾಗ ಇದುವರೆಗೆ 82 ಪದಕಗಳನ್ನು ಮುಡಿಗೇರಿಸಿಕೊಂಡಿದೆ. ಇದರಲ್ಲಿ 20 ಚಿನ್ನ, 26 ಬೆಳ್ಳಿ ಹಾಗೂ 36 ಕಂಚಿನ ಪದಕಗಳು ಸೇರಿದ್ದು ಒಟ್ಟಾರೆ ಪದಕ ಗಳಿಕೆಯಲ್ಲಿ 5ನೇ ಸ್ಥಾನದಲ್ಲಿದೆ. ಚಂಡೀಗಢದಲ್ಲಿಂದು ನಡೆಯುತ್ತಿರುವ ಭಾರತ ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಇತ್ತೀಚಿನ ವರದಿ ಬಂದಾಗ 35.4 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 225 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 5:02:54. ಆತ್ಮೀಯ ಕೇಳುಗರಿಗೆಲ್ಲ ಮಧುಮಾಲತಿ ಮಾಡುವ ನಮಸ್ಕಾರಗಳು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಈ ಸಂಜೆ ಮತ್ತು ನಾಳೆ ನಮ್ಮ ಎಫ್ಎಂನಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮದ ಕಿರುಪರಿಚಯದ ನಂತರ ಓಲ್ಡ್ ಇಸ್ ಗೋಲ್ಡ್ ಸೇಫ್ ಟ್ರೈ ಕಾರ್ಯಕ್ರಮದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳಬಹುದು. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಈ ರಾತ್ರಿ 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಕಾದಂಬರಿ, 9:15 ಹಿಂದಿ ಮೆಲೋಡೀಸ್. ಈ ರಾತ್ರಿ 10:02 ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳು, ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ, ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು ಪ್ರಸಾರವಾಗಲಿವೆ. ನಾಳೆ ಬೆಳಿಗ್ಗೆ 9:00 ಇಂದಿನ ವಿಶೇಷ ಕಾರ್ಯಕ್ರಮ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳಬಹುದು. 11:02 ಹೊಸ ಹಾಡು. 11:30 ಕಲಾಭಾರತಿ ಕಾರ್ಯಕ್ರಮ. 12:05 ಕರಿಗೊಂದು ಹಾಡು. ನಾಳೆ ಮಧ್ಯಾಹ್ನ 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು. 3:00 ಹಿಂದಿ ಕಾರ್ಯಕ್ರಮಗಳನ್ನು ಕೇಳುವಿರಿ. 4:00 ಪರಿಮಳ. 5:05 ಓಲ್ಡ್ ಇಸ್ ಗೋಲ್ಡ್ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ. 6:02 ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಬೆಳ್ಳಿ ಬದುಕು. 9:15 ಹಿಂದಿ ಮೆಲೋಡಿಯಸ್ ಕೇಳುವಿರಿ. 10:02 ಪ್ರೇಮ ನಿನಾದ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ಎಫ್ಎಂನಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಓಲ್ಡ್ ಇಸ್ ಗೋಲ್ಡ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಯಾಕಂದ್ರೆ ಸಾಕಷ್ಟು ಮೆಸೇಜ್ಗಳು ಬಂದಿದ್ದಾವೆ, ಹೇಗಿದ್ದೀರಾ ಅಂತ ನನ್ನನ್ನೇ ಕೇಳ್ತಿದ್ದೀರಾ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ, ನೀವು ಚೆನ್ನಾಗಿರ್ದೀರಾ ಅಂತ ನಾನು ಭಾವಿಸ್ತೇನೆ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಈ ನಿಮ್ಮ ಮಧುಮಾಲತಿಯ ಮನದಾಳದಿಂದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 90-90ರ ದಶಕದ ಹಾಡುಗಳನ್ನು ನಾವು ಕೇಳೋಣ. ಮೊದಲಿಗೆ ತಾಯಿ ಕೊಟ್ಟ ಸೀರೆ ಚಿತ್ರದ ಒಂದು ಸೂಪರ್ ಹಿಟ್ ಹಾಡು ನಿಮಗಾಗಿ ಮೂಡಿ ಬರುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿನ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಎಸ್ ನಾರಾಯಣ್ ಅವರ ಸಂಗೀತ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹುಡುಗ ಹುಡುಗಿ ಚೈತ್ರ. ವಿವಿಧ ಭಾರತಿ ಕೇಳ್ಕೊಂಡೆ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೀನಿ.

0: 9515227039.
1: You can also catch us on our Instagram handle spice.lame.vanilla.
2: ಇದುವರೆಗೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 5:24. ಓಲ್ಡ್ ಇಸ್ ಗೋಲ್ಡ್, 90ರ ದಶಕದ ಹಾಡುಗಳನ್ನ ಕೇಳೋಣ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಚೆಲುವ ಚಿತ್ರದ ಒಂದು ಸೂಪರ್ ಹಿಟ್ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ್ದಾರೆ. ಹಂಸಲೇ

ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ. ಇದು 1997 ತೆರೆ ಕಂಡಂತಹ ಚಿತ್ರ. ರವಿಚಂದ್ರನ್, ಗೌತಮಿ, ಪ್ರಭಾಕರ್, ಮೀನಾ, ಪದ್ಮವಾಸಂತಿ ಮುಂತಾದವರ ತಾರಾಗಣದ ಚಿತ್ರ ಇದು ಚೆಲುವಾ.

0: 1997ರಲ್ಲಿ ತೆರೆಕಂಡಂತಹ ಮೊಮ್ಮಗ ಚಿತ್ರದ ಹಾಡನ್ನ ಕೇಳಿದ್ವಿ. ರವಿಚಂದ್ರನ್, ಮೀನಾ, ಪ್ರಕಾಶ್ ರೈ, ಆಶಾಲತಾ, ಉಮಾಶ್ರೀ ಮುಂತಾದವರ ತಾರಾಗಣದಲ್ಲಿ ತೆರೆ ಕಂಡಂತಹ ಒಂದು ಅತ್ಯದ್ಭುತ ಚಿತ್ರ ಮೊಮ್ಮಗ. ಗೀತೆಯನ್ನು ಹಾಡಿದವರು ರಾಜೇಶ್ ಹಾಗೂ ಚಿತ್ರ ಹಂಸಲೇಖ ಅವರ. ಸಂಗೀತ ಮತ್ತು ಸಾಹಿತ್ಯದ ಗೀತೆ ಇದಾಗಿತ್ತು. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಮುಂದಿನ ಹಾಡು,
1: ಕಣ್ಣಿನ ನೋಟಗಳು, ಕೋಲ್ ಮಿಂಚಿನ ಬಾಣಗಳು,
0: ಅಮೃತ ವರ್ಷಿಣಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ. ಈ ಚಿತ್ರವು ಕೂಡ 1997ರಲ್ಲಿ ತೆರೆ ಕಂಡಂತಹ ಚಿತ್ರ. ರಮೇಶ್, ಸುಹಾಸಿನಿ, ಶರತ್ ಬಾಬು, ರಾಮಕೃಷ್ಣ, ತಾರಾ ಮುಂತಾದವರ ತಾರಾಗಣದಲ್ಲಿ ತೆರೆ ಕಂಡಂತಹ ಅತ್ಯದ್ಭುತ ಚಿತ್ರ.

ಎಂತ ಅದ್ಭುತವಾದಂತಹ ಹಾಡಲ್ವಾ, ಕಣ್ಣಿನ ನೋಟಗಳು, ಕೂರ್ಮಿಂಚಿನ ಬಾಣಗಳು. ಅಬ್ಬಾಬಾ, ಈ ತರದ ಹಾಡುಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಏನೋ ಒಂಥರ ಹಿತ ಹಿತ ಹಿತ. ಆ ಮುಂದಿನ ಹಾಡನ್ನ ಕೇಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಕೌಶಲ್ಯ ಅವರು ಬನಶೇಖರಿಯಿಂದ ನಮಸ್ಕಾರ ಅಂತ ಹೇಳ್ತಾರೆ. ನಮಸ್ಕಾರ ಕೌಶಲ್ಯ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಅಂತ ನನ್ಗೆ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಮತ್ತೆ ಯಾರಿವ್ರು, ನಿಮ್ಮ ಹೆಸರು ಬರೆದು ಕಳಿಸಿ. ಶುಭ ಸಂಜೆ ಅಂದ್ಬಿಟ್ಟು MM ಅಂತ ಹಾಕ್ಬಿಟ್ಟಿದ್ದೀರಾ. MM ನಾನೇ ಅನ್ಸುತ್ತೆ. MM ಯಾರಿವರು, ಹೆಸರು ಬರೆದು ಹೆಸರು ಹೆಸರು ಹೆಸರು ಹೆಸರು ಎಲ್ಲ ಹುಡುಕ್ಲಿ ನಿಮ್ಮ ಹೆಸರನ್ನ, ಗೊತ್ತಾಗ್ತಿಲ್ಲ. ನಮ್ಮ ರನ್ನಿಂಗ್ ವಿತ್ 5985 ಇವರು. ಹಾಗೆ ನನ್ನ ಅಚ್ಚುಮೆಚ್ಚಿನ ಯಾರಿವರು, ಹೆಬ್ಬಾಳದ ರಮೇಶ್ ಅವರು.

ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಯ್ ರಮೇಶ್ ಅವರೇ, ಹೇಗಿದ್ದೀರಾ? ಅವರು ಚೆನ್ನಾಗಿದ್ದಾರೆ. ಚನ್ನಪ್ಪ ಜೆ ಪಿ ನಗರದಿಂದ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ಅವರು ಯು ಅಂತ ಕಳಿಸ್ಕೊಟ್ಟಿದ್ದಾರೆ. ನೀವು ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಗೋಕುಲ್ ರೋಡ್ ಹುಬ್ಳಿಯಿಂದ ಅಕ್ಷಯ್ ಪಾರ್ಕ್ ಯಾರು ಹನುಮಂತಪ್ಪ ಹುಳಗ ಮಾನವರ್ ಅವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ಆನಂದ್ ಕುಲಕರ್ಣಿ ಸುಲೆಪೇಟೆಯಿಂದ, ಚಲೋ ಇದ್ದೀರಿ ಅಂತ. ನಾನು ಚಲೋ ಇದ್ದೀನಿ. ಮತ್ತೆ ಯಾರು ಚಿಕ್ಕಜ್ಮಾನ್ರು ಚಿತ್ರದ ಹಾಡನ್ನು ಪ್ರಸಾರಿಸಿ ಅಂತ ಕೋರಿದ್ದಾರೆ. ಇದು ಕೋರಿಕೆಯ ಕಾರ್ಯಕ್ರಮ ಅಲ್ಲಾದಿರುವುದರಿಂದ ನಿಮ್ಮ ಹಾಡನ್ನು ಪ್ರಸಾರಿಸಲಾಗುವುದಿಲ್ಲ. ಯಾರಿದು? ಶಿವಮ್ಮ ಅದ್ವಿಕ್ ಮತ್ತು ಅದಿತಿ, ಹರಳಹಳ್ಳಿ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೇಗಿದ್ದೀರಾ ತೀರ್ಥೇಶ್? ಮತ್ತು ಹಲಸೂರಿನಿಂದ ರಾಜೇಶ್ ಅವರು, ಓಲ್ಡ್ ಇಸ್ ಗೋಲ್ಡ್ ಹಾಡುಗಳಂತೂ ಸೊಗಸಾಗಿದ್ದವು ಅಂತ. ಎಂಜಾಯ್ ಮಾಡಿದ್ರಾ? ಥ್ಯಾಂಕ್ ಯು. ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಡು ಒಂದಕ್ಕಿಂತ ಸೂಪರ್ ಅಂತ. ನೀವು ಸೂಪರ್. ಮತ್ತು ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್, ದೀಪ, ಮಹಾದೇವ ಗುಮಟಿ ಇವರು ಕೂಡ ನಮಸ್ಕಾರ ಹೇಳ್ತಿದ್ದಾರೆ. ನಿಮಗೂ ನಮಸ್ಕಾರ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಈಗ ಮತ್ತೊಂದು ಹಾಡನ್ನು ಕೇಳ್ಕೊಂಡು ಬರೋಣ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಾಗೆ ಈಗಷ್ಟೇ ಕಳಿಸಿದ್ದಾರೆ ಯಾರು? ಸರ್ವೇಶ್. ನಾನು ಸರ್ವೇಶ್ ಮಠ ಕಲಬುರಗಿ ಜಿಲ್ಲೆಯಿಂದ. ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಅಂತ. ಥ್ಯಾಂಕ್ ಯು. ದಯಾನಂದ್ ಮಾವಟ್ಕರ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವ್ರಿಗೂ ಕೂಡ ಧನ್ಯವಾದಗಳು. ಸುಮಾ ಫ್ರಮ್ ಸುಂಕದಕಟ್ಟೆ ಇವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಸ್ವರೂಪ್ ಲೋಕೇಶ್ ಕುಲ್ ಕುಣಿಗಲ್ನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂಜಾನೆಯ ಕಾರ್ಯಕ್ರಮ ಥ್ಯಾಂಕ್ ಯು ಅಂತ. ಯಾರಿವರು? ಅರುಣ್ ಮೈತ್ರಿ ಜೆ ಸಿ ನಗರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಯಾರು? ನಮಸ್ಕಾರ. ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಈಗೊಂದು ಹಾಡು. ಈ ಹಾಡಂತೂ ತುಂಬಾನೇ ಇಷ್ಟ ಆಗುತ್ತೆ ಎಲ್ಲರಿಗೂ. ಜೋಡಿ ಹಕ್ಕಿ ಚಿತ್ರದ ಒಂದು ಸೂಪರ್ ಹಿಟ್ ಗೀತೆ ಇದು. ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯ. ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಶಾನ್ಭೋಗ್ ಶಾನ್ಭಾಗ್ ಹಾಗೂ ಚಿತ್ರ ಅವರ ಧನ್ಯಲಿನ ಗೀತೆ.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸತೀಶ್ ಎನ್ ಹೆಚ್ ನಗರ ಕೆರೆ ಇಲ್ಲಿಂದ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ. ಮಹೇಶ್ ಬೆಳಗಾವಿಯಿಂದ ಹೇಗಿದ್ದೀರಾ ಅಂತ ಕಳಿಸಿದ್ದಾರೆ. ನೀವು ಹೇಗಿದ್ದೀರಾ ಮಹೇಶ್? ಹಾಗೆ ಪ್ರಭಾಕರ್ ವಿ ಉತ್ತರಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಸೂಪರ್ ಅಂತ ಹೇಳ್ತಿದ್ದಾರೆ. ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ಸಮರ್ಥ ಕಾವಲಿ, ಮಂಜುಳಾ ಕಾವಲಿ ಅವರು ಇಳ್ಕಲ್ನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಚಂದದ ಗೀತೆಗಳು ಅಂತ ಲಕ್ಷ್ಮಣ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಾ. ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ಯಾರಿವರು, ಮೊದಲು ನಿಮ್ಮ ಹೆಸರು ಬರೆದು ಬಿಡಿಯಪ್ಪ. ಆನಂದ್ ಅವರು, ಆನಂದ್ ಅಲ್ಲ, ಆನಂದ ಸಂಜೆ ಆಗಿದೆ ಅಂತ ನಿಮ್ಮ ಹೆಸರಲ್ಲಿದೆ. ಬಿಜಾಪುರ ಜಿಲ್ಲೆ ಆಲಮೇಲದಿಂದ ರಾಜು ಹಿಪ್ಪರಗಿ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಮುಂದಿನ ಹಾಡು ಮಂಗಳಸೂತ್ರ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಆರ್ ಎನ್ ಜಯಗೋಪಾಲ್ ಅವರ ರಚನೆಯ ಗೀತೆ, ವಿದ್ಯಾಸಾಗರ್ ಅವರ ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್ ನೇತೃತ್ವದ ಭಾರತೀಯ ಸಂಸದೀಯ ನಿಯೋಗ ತಾಂಜಾನಿಯಾಗೆ ತೆರಳಿದೆ. ಬರುವ ಸೋಮವಾರದಿಂದ ಇದೇ 9ರವರೆಗೆ ನಡೆಯಲಿರುವ ಅಂತರ ಸಂಸದೀಯ ಒಕ್ಕೂಟ ಐಪಿಯು 153ನೇ ಮಹಾಸಭೆ ಹಾಗೂ ಸಂಬಂಧಿತ ಸಭೆಗಳಲ್ಲಿ ನಿಯೋಗ ಭಾಗವಹಿಸಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೆಂಬರ್ 3ರಂದು ಮಹಾರಾಷ್ಟದ ಬಾರಾಮತಿಗೆ ಭೇಟಿ ನೀಡಲಿದ್ದು ನೂತನವಾಗಿ ಅಭಿವೃದ್ಧಿಪಡಿಸಲಾದ ಪ್ರೇರಣಾ ಸ್ಥಳವನ್ನು ಉದ್ಘಾಟಿಸಲಿದ್ದಾರೆ. ಪ್ರೇರಣಾ ಸ್ಥಳದಲ್ಲಿ 4 ಟನ್ ತೂಕದ ಭಗವಾನ್ ಬುದ್ಧನ ಪ್ರತಿಮೆ ಸ್ಥಾಪಿಸಲಾಗಿದೆ ಎಂದು ಎನ್ಸಿಪಿ ಎಸ್ಪಿ ಮುಖ್ಯಸ್ಥ ಶರದ್ ಪವಾರ್ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆ ಕೊರತೆಯಿಂದಾಗಿ ವಿಜಯನಗರ ಜಿಲ್ಲೆಯ 4 ತಾಲೂಕುಗಳನ್ನು ಮೊದಲ ಹಂತದಲ್ಲಿ ಬರಪೀಡಿತ ತಾಲೂಕುಗಳೆಂದು ಸರ್ಕಾರ ಘೋಷಿಸಿರುವ ಹಿನ್ನೆಲೆಯಲ್ಲಿ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿ ಅಧ್ಯಯನಕ್ಕಾಗಿ ಕೇಂದ್ರ ಸರ್ಕಾರದ ಬರ ಅಧ್ಯಯನ ತಂಡ ಸೋಮವಾರದಂದು ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಕೈಗಾರಿಕಾ ಬೆಳವಣಿಗೆಗೆ ಪೂರಕವಾಗಿ ವಿಮಾನ ನಿಲ್ದಾಣ ಸ್ಥಾಪಿಸುವ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸಿ ಮುಂದಿನ ವಿಮಾನ ನಿಲ್ದಾಣ ಅಭಿವೃದ್ಧಿ ಯೋಜನೆಯಲ್ಲಿ ಜಿಲ್ಲೆಯನ್ನು ಪರಿಗಣಿಸುವಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯವನ್ನು ಒತ್ತಾಯಿಸಿದ್ದಾರೆ. ಭೋಪಾಲ್ನ ಬಿಎಚ್ಇಎಲ್ ದಸರಾ ಮೈದಾನದಲ್ಲಿ ನಡೆದ ರಾಜ್ಯಮಟ್ಟದ ಗೋಪಾಲಕರ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಪಾಲ್ಗೊಂಡಿದ್ದರು. ಈ ವೇಳೆ ಅವರು ಗೋಶಾಲೆಗಳಿಗಾಗಿ 101 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದಾರೆ. ಸಮ್ಮೇಳನದಲ್ಲಿ 11 ಜಿಲ್ಲೆಗಳ ಸುಮಾರು 35,000 ಗೋಪಾಲಕರು ಭಾಗವಹಿಸಿದ್ದರು. ಜಪಾನ್ನ ಕೊರೋಗಿ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ 19 ರನ್ಗಳಿಂದ ಜಯಗಳಿಸಿ ಚಿನ್ನದ ಪದಕ ಪಡೆದಿದೆ. ಭಾರತದ ಈ ಗೆಲುವಿಗೆ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 6:02:32
1: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಟ್ರೈವ್ ಕಾರ್ಯಕ್ರಮದಲ್ಲಿ ಈಗ ಗಾನ ಬಜಾನ. ಗಾನ ಬಜಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ಎಷ್ಟು ಸಲ ಕೇಳ್ತೀರಾ ಹೇಗಿದ್ದೀರಾ ಅಂತ? ನಾವು ಚೆನ್ನಾಗಿದ್ದೀವಿ ಅಂತ ನೀವು ಹೇಳ್ಬೋದು. ನಾವು ಕೇಳ್ತಾನೆ ಇರ್ತೀವಿ, ನೀವು ಹೇಳ್ತಾ

ಇರ್ಬೇಕಲ್ವಾ? ಏನಂದ್ರೆ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಏನ್ ವಿಷಯ ಮಾತಾಡೋಣ ಅನ್ಕೊಂಡ್ರೆ ಒಂದು ಆಳವಾದಂತಹ ಒಂದು ವಿಷಯ ಇದು. ಏನಪ್ಪ ಅಂದ್ರೆ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ. ಈಗಾಗಲೇ ಸಾಕಷ್ಟು ಸತಿ ಮಾತಾಡಿದ್ದೀನಿ, ಬೇರೆ ಬೇರೆ ವಿಚಾರಗಳನ್ನ ಇವತ್ತು ಮಾತಾಡೋಣ. ಏನಿದೆ ಅಂದ್ರೆ ಲೈಫ್ ಜೊತೆ ಒಂದು ಸೆಲ್ಫಿ. ಸೆಲ್ಫಿನ ಸಾಕಷ್ಟು ತೆಗೆದುಕೊಳ್ತೇವೆ ನಾವು, ಸೆಲ್ಫಿ ಸೆಲ್ಫಿ ಅಂತ ನಮ್ಮ ನಾವೇ ನೋಡಿಕೊಂಡು ನಮ್ಮ ಪ್ರತಿಬಿಂಬವನ್ನು ನಾವೇ ತೆಗೆದುಕೊಳ್ಳುವಂಥದ್ದು ಸೆಲ್ಫಿ ಅಲ್ವಾ? ಲೈಫ್ ಜೊತೆ ಒಂದು ಸೆಲ್ಫಿ ತಗೊಳ್ಳೋದು ಅಂದ್ರೆ ಏನು ಗೊತ್ತಾ, ಏನಾದರೂ ಒಂದು ಸಾಧನೆ, ಏನಾದರೂ ಒಂದು ಬಲವಾದಂತಹ ಒಂದು ನೆನಪು ಉಳಿಬೇಕು, ಇದು ಲೈಫ್ ಜೊತೆ ತೆಗೆದುಕೊಳ್ಳುವಂತಹ ಸೆಲ್ಫಿ. ಒಂದೊಂದ್ಸಲ ಅಂದಿವಲ್ಲ ನಾವು ಗ್ರೂಪ್ ಫೋಟೋ ಅಂತ, ಶಾಲೆಯಲ್ಲಿ ಕೊನೆಯ ದಿನ ಬರಬೇಕಾದ್ರೆ ಒಂದು ಗ್ರೂಪ್ ಫೋಟೋ. 10ನೇ ತರಗತಿ ಮುಗಿಸಿದ್ವಿ, ಮುಗೀತು ನಮ್ಮ ತರಗತಿಗಳ ಒಂದು ಅಂತಿಮ ಯಾತ್ರೆ ಅಂತ, ಆ ತರಗತಿಗಳ ಅಂತಿಮ ಯಾತ್ರೆ ಮುಗೀತು ಅಂತ ಒಂದು ಗ್ರೂಪ್ ಫೋಟೋ ತೆಗೆದುಕೊಳ್ತೀವಲ್ಲ, ಅದೇ ಥರ ಒಂದು ಸಾಧನೆಯ ಸೆಲ್ಫಿ ತೆಗೆದುಕೊಳ್ಳಲೇಬೇಕು. ಪ್ರತಿ ಮನುಷ್ಯ ಅಂದ್ಕೊಳ್ಬೇಕು ಅವನು ಒಂದು ಸಾಧನೆಯ ಸೆಲ್ಫಿ ತೆಗೆದುಕೊಳ್ಬೇಕು ಲೈಫ್ನಲ್ಲಿ, ಒಂದು ಸೆಲ್ಫಿ ಲೈಫ್ ಜೊತೆ ಒಂದು ಸೆಲ್ಫಿ ಅಂದಾಗ ತನಗೆ ತಾನೇ ಹೆಮ್ಮೆ ಪಡುವಂತಹ ವಿಷಯಗಳು, ತನಗೆ ತಾನೇ ಸಂತೋಷ ಪಡುವಂತಹ ಒಂದು ವಿಷಯಗಳು, ತನಗೆ ತಾನೇ ಏನು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಅಂದರೆ ಅದೊಂಥರ ನಮ್ಮನ್ನು ನಾವು ಏನು ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಚಿಂತನೆಗಳೊಂದಿಗೆ ನೋಡುವಂಥದ್ದು, ಈ ಥರ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು, ಇದು ಕೂಡ ಲೈಫ್ ಜೊತೆ ಒಂದು ಸೆಲ್ಫಿ. ಹಾಗಿದ್ರೆ ಜೀವನ ಅನ್ನೋದು ಹೇಗಿರಬೇಕು ಇದೆಲ್ಲ ಮಾತಾಡೋಣ. ಲೈಫ್ ಜೊತೆ ಸೆಲ್ಫಿ ಅಂದರೆ ಯಾವ ಥರ ಅಂತ ನೀವು ಕೂಡ ಸಂದೇಶದ ಮೂಲಕ ನಮಗೆ ತಿಳಿಸಬಹುದು. ಕೇಳ್ತಾ ಇರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗೊಂದು ಒಂದು ಅದ್ಭುತವಾದಂತಹ ಹಾಡಿದು, ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಆ ಹಾಡನ್ನೀಗ ಪ್ರಸಾರ ಮಾಡ್ತೀನಿ. ಅರಮನೆ ಚಿತ್ರದ ಒಂದು ಸೂಪರ್ ಹಿಟ್ ಗೀತೆ ಇದೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಲೈಫ್ ಜೊತೆ ಒಂದು ಸೆಲ್ಫಿ ಬಗ್ಗೆ ಮಾತನಾಡ್ತಿದ್ದೀವಿ. ಜೀವನದಲ್ಲಿ ಗೆಲುವು ಸಾಧಿಸಲು ಧನಾತ್ಮಕ ಚಿಂತನೆಗಳು ಮತ್ತು ಪರಿಶ್ರಮ ಅನ್ನೋದು ಬಹಳ ಅತ್ಯವಶ್ಯಕ ಬೇಕಾಗಿರುವಂಥದ್ದು ಅಲ್ವಾ. ಧನಾತ್ಮಕ ಚಿಂತನೆ ಇರಬೇಕು ನಮ್ಮ ಲೈಫಲ್ಲಿ. ಯಾವಾಗ ಋಣಾತ್ಮಕ ಚಿಂತನೆಗಳಿರುತ್ತೋ ಎಲ್ಲದಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ನೋಡಿ. ಕೆಲವರಂತೂ ಇದ್ದಾರೆ, ಇವಾಗ ನೋಡಿ ನೀವು ಬಸ್ಸಲ್ಲಿ ಹೋಗ್ತಿದ್ದೀರಲ್ವಾ, ಬಸ್ಸಲ್ಲಿ ಕೂತಿರೋರನ್ನ ಅಕ್ಕಪಕ್ಕ ನೋಡಿ ಒಂದಷ್ಟು, ಏನೋ ಆಕಾಶನೇ ಇಡೀ ಭೂಮಿನೇ ಭರತ ಭೂಮಿಯನ್ನೇ ಎಲ್ಲ ನಾವು ತಲೆ ಮೇಲೆ ಹೊತ್ಕೊಂಡು ಕೂತಿದ್ದೀವಿ ಅನ್ನೋ ಥರ ಕೂತಿರ್ತಾರೆ. ಚಿಂತನೆ ಮಾಡ್ತಾ ಇರ್ತಾರೆ. ಏನು ಚಿಂತನೆ ಮಾಡ್ತಾರೋ, ಒಂದು ಸ್ಮೈಲ್ ಕೊಟ್ಟರು ಅವರು ನಗದೇ ಇಲ್ಲ, ಅಷ್ಟು ಚಿಂತನೆ ಮಾಡ್ತಿರ್ತಾರೆ. ಅದು ಅಂದರೆ ಅದು ನೆಗೆಟಿವ್ ಥಿಂಕಿಂಗ್ ಅಂತಲ್ಲ, ಒಂದು ಸ್ವಲ್ಪ ಒತ್ತಡವೂ ಇರಬಹುದು. ಆದರೆ ಮಾತಾಡಿದಾಗ ಯಾರಾದರೂ ಒಂದು ಸ್ಮೈಲ್ ಕೊಟ್ಟಾಗ, ಯಾರಾದರೂ ನಿಮ್ಮನ್ನ ಆತ್ಮೀಯತೆಯಿಂದ ಕಂಡಾಗ, ನಾವು ಕೂಡ ಆತ್ಮೀಯತೆಯಿಂದ ಮಾತನಾಡೋದನ್ನು ಅಥವಾ ನಗೋದನ್ನು ಕಲಿಬೇಕು ಮೊದಲಾಗಿ, ಹೌದಲ್ವಾ. ಯಾಕಂದರೆ ಪರಿಚಿತರಿರ್ತಾರೆ, ಅಪರಿಚಿತರಾಗಿರ್ತಾರೆ, ಯಾರ್ಯಾರೋ ನಮ್ಮ ಲೈಫಲ್ಲಿ ಬಂದೋಗ್ತಾರೆ. ಆದರೆ ಒಂದಂತೂ ತಿಳಿದುಕೊಳ್ಳಿ, ಅಪರಿಚಿತವಾಗಿ ಬಂದು ಪರಿಚಿತವಾಗಿ ಹೋಗುವಾಗ ಉಳಿಯುವುದೊಂದೇ ಸ್ನೇಹ. ಕೆಲವರು ಅಪರಿಚಿತರು ನಾನು ಮಾತೇ ಆಡಿಸೋಲ್ಲ ಅಂತಾರೆ, ಓಕೆ. ಆ ಅಪರಿಚಿತರೇ ನಮಗೆ ಮುಂದೊಂದು ದಿನ ಪರಿಚಿತವಾಗಿ ಸ್ನೇಹವಾಗಿ ಬರುವಂಥದ್ದು ಅಲ್ವಾ. ಏನು ಹೇಳ್ತಿದ್ದೀನಿ ಅಂದರೆ ಧನಾತ್ಮಕ ಚಿಂತನೆಗಳಿರಬೇಕು, ಧನಾತ್ಮಕ ಚಿಂತನೆಗಳು, ಪಾಸಿಟಿವ್ ಥಿಂಕಿಂಗ್ ಇದ್ದರೆ ಮಾತ್ರ ನಾವು ಲೈಫಲ್ಲಿ ಒಂದಷ್ಟು ಮುಂದೆ ಬರಬಹುದು. ಕೇಳಿಸ್ಕೊಳ್ತಾ ಇದ್ದೀರಾ? ಹಾಂ, ನಾನು ಕೇಳಿಸ್ಕೊಳ್ತಿದ್ದೀನಿ, ಚೆನ್ನಾಗಿದೆ. ಪತ್ರ ಬರೆಯಲ್ಲ, ಈ ಹಾಡಂತೂ ನನಗೆ ತುಂಬಾ ಇಷ್ಟ ಅಂತ ನಮ್ಮ ಸ್ನೇಹಿತರು ಬರೆದು ಕಳಿಸ್ಬಿಟ್ಟಿದ್ದಾರೆ. ಆಗಲೇ ಒಂದು ಪತ್ರನ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ನೀವು ಕೂಡ ಸಂದೇಶವನ್ನು ಕಳಿಸ್ಬಹುದು. ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ ಅನ್ನೋದನ್ನ ಒಂದು ಚಿಕ್ಕ ಚಿಕ್ಕದಾಗಿ ಚೊಕ್ಕವಾಗಿ ಬರೆದು ನಮಗೆ ಕಳಿಸ್ಕೊಡಿ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:12 ಆಗಿದೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೇಳ್ತೀನಿ, ಬರೆದುಕೊಳ್ಳಿ. 9483091209 ಈ ಸಂಖ್ಯೆಗೆ ಮತ್ತೊಮ್ಮೆ 9483091209 9483091029 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ನೀವು ಕಳಿಸ್ಬಹುದು. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ನಾನು ಮಧುಮಾಲತಿ.

ಹೇಳಲೊಂಥರ ಆ ಥರ, ಕೇಳಲೊಂಥರ ಆ ಥರ. ಹೌದು, ಒಂಥರ ಲೈಫ್ ಜೊತೆ ಒಂದು ಸೆಲ್ಫಿ. ಈಗಾಗಲೇ ಸಾಕಷ್ಟು ಸಾಧಕರು, ಸಾಕಷ್ಟು ಮಹಾನೀಯರು, ಸಾಕಷ್ಟು ಮಹಾಚೇತನರು ಲೈಫ್ ಜೊತೆ ಒಂದು ಸುಂದರ ಸೆಲ್ಫಿಯನ್ನು ತೆಗೆದುಕೊಂಡಾಗಿದೆ. ಬದುಕಿನಲ್ಲಿ ಏನಾದರೂ ಒಂದು ಏನು ಸುಂದರವಾದಂತಹ ಸೆಲ್ಫಿ ತೆಗೆದುಕೊಳ್ಬೇಕು. ಅದು ಯಾವಾಗ ಅಂದಾಗ ಈ ಥರದ ಒಂದು ಧನಾತ್ಮಕ ಚಿಂತನೆಗಳು ಇದ್ದಾಗ. ಒಂದು ಸ್ಫೂರ್ತಿದಾಯಕ ನುಡಿಗಳನ್ನು ಹೇಳಬೇಕು ಅಂದರೆ ಏನು ಹೇಳ್ತೀನಿ ಅಂದರೆ, ನನ್ನ ಕಡೆಯಿಂದ ನಿನ್ನ ಮೇಲೆ ನೀನು ನಂಬಿಕೆ ಇಡು ಅಂತ ಹೇಳ್ತೀನಿ ನಾನು. ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕು, ನನ್ನ ಮೇಲೆ ನಾನು ನಂಬಿಕೆ ಇಟ್ಟರೆ ಮಾತ್ರ ನಾನು ಏನನ್ನಾದರೂ ಸಾಧಿಸಲು ಸಾಧ್ಯ. ಹೌದಲ್ವಾ? ಜಗತ್ತು ನಿನ್ನನ್ನು ನಂಬಲಿ ಬಿಡಲಿ, ಏನಾರ ಆಗಲಿ, ಆದರೆ ಮೊದಲು ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ಅಚಲವಾದಂತಹ ನಂಬಿಕೆ ಇರಬೇಕು. ಕೆಲವ್ರಿಗೆ ಏನಪ್ಪ ಅಂದರೆ ತಮ್ಮನ್ನು ತಾವು ನಂಬೋದೇ ಇಲ್ಲ, ತಮ್ಮ ಬಗ್ಗೆ ತಮಗೇ ಕೀಳಿರಿಮೆ. ಅಯ್ಯೋ ಅಲ್ಗೆ ಹೋದರೆ ಏನಂತಾರೋ, ಅಯ್ಯೋ ನನಗಿಷ್ಟೇ ಗೊತ್ತು. ಕೆಲವು ಸಲ ನಾನು ಅಂದ್ಕೊಂಡಂಗೆ ನಾನು ಓದಬೇಕಾದಂತಹ ಸಂದರ್ಭದಲ್ಲಿ ಇಂಗ್ಲೀಷ್ ಬರಲ್ಲ, ಅಯ್ಯೋ ನಂಗೆ ಇಂಗ್ಲೀಷ್ ಬರಲ್ಲ, ಏನಂದ್ಕೊಳ್ತಾರೋ, ನಂಗೆ ಮಾತಾಡೋಕೆ ಬರಲ್ಲ ಅಂತೆಲ್ಲ ತುಂಬ ಕೀಳರಿಮೆಗಳನ್ನು ಕಂಡಿದ್ದು. ಸಹಜವಾಗಿ ಹಳ್ಳಿಯಿಂದ ಓದ್ಕೊಂಡು ಬಂದಿದ್ದಂತಹ ಹೆಣ್ಮಕ್ಳು ಅಥವಾ ಗಂಡುಮಕ್ಳು ಅಲ್ವೇ ಅಲ್ಲ, ಭಾಷೆ ಗೊತ್ತಿದ್ರೆ ಏನನ್ನಾದರೂ ಸಾಧಿಸ್ಬೋದು. ಅದು ಇಂತಿಷ್ಟೇ ಭಾಷೆ ಅಂತೇನಿಲ್ಲ ಅಲ್ವಾ? ಅದಕ್ಕಾಗಿ ಮೊದಲು ನಿನ್ನನ್ನು ನೀನು ನಿನ್ನ ಸಾಮರ್ಥ್ಯದ ಮೇಲೆ ನೀನು ನಂಬಿಕೆ ಇಡು, ಅಚಲವಾದಂತಹ ನಂಬಿಕೆ ಇರಬೇಕು. ಎಲ್ಲನ ಜಯಿಸ್ತೀನಿ ನಾನು, ನಾನು ಎಲ್ಲರಿಗಿಂತ ವಿಶಿಷ್ಟ ವಿಶೇಷ ಅನ್ನುವಂತಹ ಅಚಲವಾದಂತಹ ನಂಬಿಕೆ ಇದ್ದಾಗ ಮಾತ್ರ ನಾವು ಲೈಫ್ ಜೊತೆ ಒಂದು ಸುಂದರವಾದಂತಹ ಸೆಲ್ಫಿ ಅಲ್ವಾ ತೆಗೆದುಕೊಳ್ಬಹುದು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮೆಲ್ಲ ಕೇಳುಗರು ಸಾಕಷ್ಟು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ, ತುಂಬಾ ಸುಂದರವಾದಂತಹ ಸಂದೇಶಗಳು ಬರ್ತಾ ಇದ್ದಾವೆ, ಅದನ್ನು ಆನಂತರ ಓದ್ತೇನೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಲೈಫ್ ಜೊತೆ ಒಂದು ಸೆಲ್ಫಿ ಈ ವಿಷಯವಾಗಿ ಮಾತನಾಡ್ತಿದ್ದೀವಿ. ಸಾಕಷ್ಟು ನಮ್ಮ ಸ್ನೇಹಿತರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ತದನಂತರ ಖಂಡಿತವಾಗಿಯೂ ನಿಮ್ಮೆಲ್ಲರ ಸಂದೇಶಗಳನ್ನು ನಾನು ಓದ್ತೇನೆ. ಹೇಳ್ತಾ ಇದ್ವಿ, ಲೈಫ್ ಜೊತೆ ಒಂದು ಸೆಲ್ಫಿ ತಗೊಳ್ಳೋದು ಅಂದರೆ ಸುಲಭದ ಮಾತಲ್ಲ, ಒಂದು ಸಾಧನೆ ಇರಬೇಕು ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಧನಾತ್ಮಕವಾದಂತಹ ಚಿಂತನೆಗಳಿರಬೇಕು, ನಿನ್ನ ಮೇಲೆ ನೀನು ನಂಬಿಕೆ ಇಡಬೇಕು. ಎಂತಹ ನಂಬಿಕೆ ಅಂದರೆ ನಿನ್ನ ಸಾಮರ್ಥ್ಯದ ಮೇಲೆ ಅಚಲವಾದಂತಹ ನಂಬಿಕೆ ನಿಮಗಿರಬೇಕು ಅನ್ನುವಂಥದ್ದು ಮಾತಾಡಿದ್ವಿ. ಮತ್ತೇನು ಮಾತಾಡೋದು ಅಂತ ಕೇಳೋದಾದರೆ ನಾನು ಹೇಳ್ತೀನಿ, ಸೋಲುಗಳೇ ಗುಟ್ಟಿನ ದಾರಿ. ನೋಡಿ, ನಾವು ಸಾಧನೆಯತ್ತ ಹೋದಾಗ ಗೆಲ್ಲಬೇಕು ಅಂತೇನಿಲ್ಲ, ಸೋಲು ಕೂಡ ನಮ್ಮನ್ನು ಗೆಲ್ಲಿಸುತ್ತೆ. ಸೋತಾಗ ಗಟ್ಟಿಗೊಳ್ತೇವೆ, ಸೋಲನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಬಾರ್ದು. ಸೋತಿದ್ದೀವಿ ಅಂತ ಹೇಳಿ ಕಂಗೆಟ್ಟು ಕುಳ್ತ್ಕೊಳ್ಬಾರ್ದು. ನಿಜಕ್ಕೂ ಕೂಡ ಸೋಲು ಅನ್ನೋದು ಗೆಲುವಿನ ಮೆಟ್ಟಿಲುಗಳನ್ನಾಗಿ ಮಾಡ್ಕೊಳ್ಬೇಕು. ನೋಡಿ, ಈ ಜಗತ್ತಿನಲ್ಲಿ ನೋಡಿ, ಒಬ್ಬರಿಗೆ ಯಾವುದು ಸಾಧ್ಯವೋ ಅದು ಎಲ್ಲರಿಗೂ ಸಾಧ್ಯವಾಗುವುದರಿಂದ ನಿಮ್ಮೆಲ್ಲ ಪ್ರಯತ್ನಗಳು ಬಹಿರಂಗವಾಗಿಯೇ ನಡೆಯಲಿ. ಯಾವುದಕ್ಕೂ ಅಂಜಬೇಡಿ. ಒಬ್ಬರಿಗೆ ಯಾವುದು ಸಾಧ್ಯ ಅದು ಎಲ್ಲರಿಗೂ ಸಾಧ್ಯ, ಖಂಡಿತ ಸಾಧ್ಯ. ಪ್ರಯತ್ನ ಮಾಡಬೇಕು, ಶ್ರಮ ಇರಬೇಕು. ಸೋಲ್ತಿದ್ದೀವಿ, ಸೋತ್ಬಿಟ್ವಿ ಅಂತೆಲ್ಲ ಕಂಗೆಟ್ಟು ಕುಳಿತುಕೊಳ್ಳಲೇಬಾರ್ದು. ಇದು ಈ ಥರವಾದಂತಹ ಅಚಲವಾದಂತಹ ಶಕ್ತಿ ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಕೂಡ ಲೈಫ್ ಜೊತೆ ಒಂದು ಸುಂದರವಾದಂತಹ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಬಹುದು ನಾವು.

0: ಮಮ್ಮ ಸಂಭ್ರಮಿಸಿ ನಿನ್ನದೇ ಸಂಪೂರ್ಣ ಜೀವನ
1: ನಿನ್ನಲೇ ನಾನೆನಿಸಿ. ಅಬ್ಬ ಎಂತಹ ಅದ್ಭುತವಾದಂತಹ ಒಂದು ಬರಹ. ನಿಜಕ್ಕೂ ಈ ಥರ ಹಾಡುಗಳನ್ನು ಕೇಳ್ತಾ ಇದ್ದರೆ ಅದೆಷ್ಟು ಖುಷಿಯಾಗುತ್ತೆ. ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ, ಯಾವಾಗಲೂ ಸಂಗೀತ ಕೇಳಿ. ಆ ಸಂಗೀತದ ಹಾಡುಗಳಿದ್ದಾವಲ್ವಾ, ನಮ್ಮನ್ನು ಎಲ್ಲೋ ಕರ್ಕೊಂಡೋಗ್ಬಿಡುತ್ತೆ, ಎಲ್ಲವನ್ನು ಮರೆಸುತ್ತೆ, ನೆನಪುಗಳನ್ನು, ಕಹಿ ನೆನಪುಗಳನ್ನು ಕೂಡ ಮರೆಸುತ್ತೆ, ಸಿಹಿ ಕಣ್ಣೀರನ್ನು ತರಿಸುತ್ತೆ, ಸಿಹಿ ಕಣ್ಣೀರನ್ನು ತರಿಸುತ್ತೆ. ಹೌದು, ಮಾತಾಡ್ತಿದ್ದೀವಿ ಲೈಫ್ ಜೊತೆ ಒಂದು ಸೆಲ್ಫಿ. ಸಾಕಷ್ಟು ಮಹಾಚೇತನರು, ಮಹನೀಯರು, ಸಿದ್ಧಿ ಪುರುಷರು ಸೆಲ್ಫಿ ತಕ್ಕೊಂಡಾಗಿದೆ. ನಾವೇನು ಮಾಡಬೇಕು? ನಮ್ಮ ಲೈಫು ತುಂಬಾ ಚಿಕ್ಕದು, ನಮ್ಮದೇ ಆದಂತಹ ಒಂದು ಮನೆ, ಸಂಸಾರ, ಈ ಜಂಜಾಟ, ಬಡತನ, ಈ ಮಧ್ಯೆ ನಾವು ಹೆಂಗ್ರಿ ಸೆಲ್ಫಿ ತಗೊಳ್ಳೋದು? ಈ ಥರದ ಕ್ವಶನ್ಗಳು ಕೇಳಿದಾಗ ನನಗೂ ಏನು ಹೇಳಬೇಕು ಗೊತ್ತಾಗಲ್ಲ. ಯಾಕಂದರೆ ಈ ಬಡತನ ಇದೆಯಲ್ಲ, ಈ ಸಂಸಾರ, ಮನೆ ನೋಡ್ಕೊಳ್ಳೋದು, ಮಕ್ಕಳು, ಅವ್ರ ವಿದ್ಯಾಭ್ಯಾಸ, ಎಲ್ಲರಿಗೂ ದುಡ್ದು ತಂದು ಹಾಕಬೇಕು, ಇದೆಲ್ಲ ಇದೆಯಲ್ಲ, ಇದ್ರ ನಡುವೆ ಏನೋ ಸಾಧನೆ ಮಾಡಬೇಕು ಅಂತೀರಾ, ಏನು ಮಾಡೋದು ಅಂತ ಕೇಳಿದಾಗ ಏನು ಹೇಳ್ತೀವಿ ಅಂದರೆ, ಅದು ಕೂಡ ಒಂದು ರೀತಿಯ ಸಾಧನೆ. ಮನೆಯ ಬದುಕನ್ನು ಕೂಡ ಸಂಭಾಳಿಸೋದಿದೆಯಲ್ಲ, ಅದು ಕೂಡ ಒಂದು ರೀತಿಯ ಸಾಧನೆ ಅಂತಲೇ ಅನ್ಬಹುದು. ಇನ್ನು ಈ ದಿಕ್ಕಿನತ್ತ ಬರೋಣ, ಹೇಳ್ತಾ ಇದ್ದೀನಿ. ಧನಾತ್ಮಕ ಚಿಂತನೆಗಳಿರಬೇಕು, ನಿನ್ನ ಮೇಲೆ ನಿನಗೆ ನಂಬಿಕೆ ಇರಬೇಕು. ಸೋಲುಗಳೇ ಗುಟ್ಟಿನ ದಾರಿ ಅಂತ ಹೇಳಿದ್ವಿ ಅಲ್ವಾ? ಹೌದು, ನಾವು ಸೋಲನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೇಬಾರ್ದು, ಮೆಟ್ಟಿ ನಿಲ್ಲಬೇಕು. ಸೋಲುಗಳನ್ನು ಮೆಟ್ಟಿ ನಿಂತಾಗ ಎಷ್ಟು ಗಟ್ಟಿಗೊಳ್ತೀವಿ ಗೊತ್ತಾ ನಿಮಗೆ? ನಿಮಗೆ ಗೊತ್ತಿರ್ಬೋದು, ಯಾವ್ದಾದ್ರು ಆಟಗಳನ್ನ ನೋಡಿ ಒಂದ್ಸತಿ ಸೋತಾಗ ಅವ್ರ ಮುಖಗಳು ಹೆಂಗಿರ್ತದೆ ಅಂದರೆ, ನೆಕ್ಸ್ಟ್ ಟೈಮ್ ನಿನ್ನ ನೋಡ್ಕೋತೀನಿ ಅನ್ನೋ ಥರ. ಅಂದರೆ ಸೋಲುಗಳನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೇಬಾರ್ದು. ನಾವು ಆಗಲೇ ಹೇಳಿದ್ನಲ್ಲ, ಒಬ್ಬರಿಗೆ ಯಾವುದು ಸಾಧ್ಯವೋ ಅದು ಎಲ್ಲರಿಗೂ ಸಾಧ್ಯ. ಇಲ್ಲವರು ನೋಡಿ ಎಷ್ಟು ಚೆನ್ನಾಗಿ ಕಳಿಸ್ಕೊಟ್ಟಿದ್ದಾರೆ, ಸೋತವರು ಇತಿಹಾಸದಲ್ಲಿ ಇರ್ತಾರೆ ಅಂತ. ಹೌದೌದು, ನನಗೊಂದು ಮಾತು ನೆನಪು ಬರ್ತಿದೆ ನೋಡಿ, ಯುದ್ಧಗಳೇ ಆಗಲಿ ಅಥವಾ ಸೋಲು ಗೆಲುವು ಅಂತ ಒಂದಿರುತ್ತಲ್ಲ ಯುದ್ಧಗಳಲ್ಲಿ, ಆವಾಗ ಗೆದ್ದವರು ಇರ್ತಾರೆ ಇತಿಹಾಸದಲ್ಲಿ, ಸೋತವರು ಇರ್ತಾರೆ, ಆದರೆ ಅದನ್ನು ನೋಡಿಕೊಂಡು ನಕ್ಕವರು ಇರ್ತಾರಲ್ಲ, ಅದನ್ನು ನೋಡಿಕೊಂಡು ಹೀಯಾಳಿಸ್ತವ್ರು ಇರ್ತಾರಲ್ಲ, ಅವರ ಯಾವ ಹೆಸರುಗಳು ಇರೋದಿಲ್ಲ. ಹಾಗಾಗಿ ಸೋತು ಗೆದ್ದವರು ಇತಿಹಾಸದಲ್ಲಿ ತುಂಬಾ ಉಳಿತಾರೆ. ಪ್ರಯತ್ನ ಮಾಡಬೇಕು ನಾವು ಅಷ್ಟೇ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದ್ನಲ್ಲ, ಅದೇ ವಿಶೇಷವಾಗಿರೋದು. ಪ್ರಯತ್ನನೇ ಪಡದೆ ಅದಕ್ಕೆ ಶ್ರಮನೇ ಹಾಕದೆ, ಓ ನಾನು ಸಾಧಿಸ್ತೀನಿ ಅಂತ ಕೂತ್ಕೊಂಡ್ರೆ ಏನು ಸಾಧಿಸ್ತೀರಾ ಹೇಳಿ? ಏನು ಸಾಧಿಸ್ತೀರಾ? ನಾವೇನು ಸಾಧಿಸ್ತೀವಿ? ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಪ್ರಯತ್ನ ಪಡಬೇಕು. ನಿಮ್ಮ ಪ್ರಯತ್ನಗಳೇ ಅವು ಸಾಧನೆಯ ಒಂದು ದೊಡ್ಡ ದಿಕ್ಕಿನತ್ತ ತೆಗೆದುಕೊಂಡು ಹೋಗುತ್ತೆ. ಪ್ರಯತ್ನವನ್ನು ಎಂದಿಗೂ ಕೂಡ ನಿಲ್ಲಿಸಬಾರದು. ವಿವೇಕಾನಂದರು ಹೇಳ್ತಾರಲ್ಲ, ಏಳು ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲದಿರು ಅಂತ. ಹಾಗೆ ಗುರಿಯನ್ನು ಮುಟ್ಟೋ ತನಕ ನಾವು ಪ್ರಯತ್ನವನ್ನು ಬಿಡಲೇಬಾರದು, ಅದಕ್ಕೆ ವಿಶ್ರಾಂತಿಯನ್ನು ಕೊಡಲೇಬಾರ್ದು. ಅದಕ್ಕೆ ರೆಸ್ಟನ್ನು ಕೊಟ್ಟಷ್ಟು ನಾವು ದೂರ ನಿಂತು ಬಿಡ್ತೀವಿ, ದೂರ ಉಳಿದು ಬಿಡ್ತೇವೆ. ಹಾಗಾಗಿ ನಾವೇನು ಮಾಡಬೇಕು, ಪ್ರಯತ್ನಗಳನ್ನು ನಿಲ್ಲಿಸಬಾರ್ದು. ಕಷ್ಟ ಬಂದಾಗ ಹಿಂಜರಿಯಬಾರ್ದು, ಧೈರ್ಯದಿಂದ ಮುನ್ನುಗ್ಗಬೇಕು. ನಾವು ಒಂದು ಸಾಧನೆ ಮಾಡಿದಾಗ ನಮಗೇನು ಸುಲಭವಾಗಿ ಸುಖವಾಗಿರೋದಿಲ್ಲ ಆದಿಗಳು, ಅಲ್ಲಿ ಕಷ್ಟ ಬಂದೇ ಬರುತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ ಅದಕ್ಕೆ ಹಿಂಜರಿಬಾರ್ದು. ಆ ಕಷ್ಟವನ್ನು ನಾವು ಮೆಟ್ಟಿ ನಿಂತ್ಕೊಂಡು ನಾವೇನು ಅಂತ ತೋರಿಸಿದಾಗ ಮಾತ್ರ, ಪ್ರೂವ್ ಮಾಡಿದಾಗ ಮಾತ್ರ ನಾವು ಸಾಧನೆಯ ಮೆಟ್ಟಿಲುಗಳನ್ನು ಹತ್ತಕ್ಕೆ ಸಾಧ್ಯವಾಗೋದು. ಲೈಫ್ನಲ್ಲಿ ಒಂದು ಸುಂದರವಾದಂತಹ ಸೆಲ್ಫಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಲೈಫ್ ಜೊತೆ ಒಂದು ಸೆಲ್ಫಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 6:40 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಇರುತ್ತೆ. ಪ್ರದೇಶ ಸಮಾಚಾರದ ನಂತರ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: 2 ಲಕ್ಷ ರೂಪಾಯಿ ಲಾಭ. ಹಾಗೂ ಏಷ್ಯನ್ ಕ್ರೀಡಾಕೂಟ ಚಿನ್ನದ ಪದಕ ಗಳಿಸಿದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತದ ಸಿದ್ಧತೆ. ಕೇಂದ್ರ ಸರ್ಕಾರದ ತಂಡ ರಾಜ್ಯದಲ್ಲಿ ಇಂದಿನಿಂದ ಬರ ಅಧ್ಯಯನ ಆರಂಭಿಸಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಇದೇ ತಿಂಗಳ 6ನೇ ತಾರೀಕಿನವರೆಗೆ ಕ್ಷೇತ್ರ ಪರಿಶೀಲನೆ ನಡೆಸುವ ಕಾರ್ಯಕ್ರಮವಿದೆ. ಒಟ್ಟು 3 ತಂಡಗಳು ಬರಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಪರಿಸ್ಥಿತಿ ಅವಲೋಕಿಸಲಿವೆ. ಕೇಂದ್ರ ಬರ ಅಧ್ಯಯನ ಸಮಿತಿ ಸದಸ್ಯ ಡಾ ನವೀನ್ ಕುಮಾರ್ ಜೈನ್ ನೇತೃತ್ವದ ತಂಡ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಇಂದು ಭೇಟಿ ನೀಡಿ ನೀರಿನ ಒಳಹರಿವು ಹಾಗೂ ನೀರಿನ ಬಳಕೆ ಸೇರಿದಂತೆ ಪ್ರಸ್ತುತ ವಾಸ್ತವ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿತು. ಈ ವೇಳೆ ಕಾವೇರಿ ನೀರಾವರಿ ನಿಗಮದ ಅಭಿಯಂತರ ರಘುರಾಮ್ ಕೇಂದ್ರ ತಂಡಕ್ಕೆ ಡ್ಯಾಂನ ನೀರಿನ ಮಟ್ಟದ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದರು. ನಂತರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಯಸ್ವಾಮಿ ಅವರೊಂದಿಗೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೊಳ ಪಾಲಹಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರೈತರ ಕೃಷಿ ಜಮೀನುಗಳಲ್ಲಿ ಭತ್ತದ ಫಸಲುಗಳನ್ನು ವೀಕ್ಷಿಸಿ ಮದ್ದೂರು ತಾಲೂಕಿನ ಕಡೆ ಭಾಗದ ಕೃಷಿ ಜಮೀನುಗಳು ಬರಡಾಗಿರುವುದನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ರೈತರು ನೀರಿನ ಕೊರತೆಯಿಂದ ಸುಮಾರು 1 ತಿಂಗಳು ತಡವಾಗಿ ನಾಟಿ ಮಾಡಿದ್ದು ಕಡಿಮೆ ಪ್ರಮಾಣದ ನೀರು ದೊರೆತಿದೆ, ಹೆಚ್ಚಾಗಿ ಪಶುಸಂಗೋಪನೆ ಅವಲಂಬಿಸಿರುವುದರಿಂದ ಭತ್ತ ಹಾಗೂ ರಾಗಿ ಉತ್ತಮ ಫಸಲು ನೀಡಿದ್ದರೂ ಬೆಳೆ ಅವಶೇಷಗಳನ್ನು ಜಾನುವಾರುಗಳು ಮೇವಿಗೆ ಬಳಸಿಕೊಳ್ಳುವುದಾಗಿ ಅಧಿಕಾರಿಗಳಿಗೆ ರೈತರು ಹೇಳಿದರು. ಚಾಮರಾಜನಗರ ಜಿಲ್ಲೆಯ 5 ತಾಲೂಕುಗಳು ಈಗಾಗಲೇ ತೀವ್ರ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು, ಇದೇ 5 ಮತ್ತು 6ರಂದು ಕೇಂದ್ರ ಬರ ಅಧ್ಯಯನ ತಂಡವು ಜಿಲ್ಲೆಯ ವಿವಿಧೆಡೆ ಬೆಳೆಹಾನಿ ವೀಕ್ಷಣೆ ಮಾಡಲಿದೆ. ಈ ಮಧ್ಯೆ ಪಿರಿಯಾಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರದಿಂದ ಆಗಮಿಸಿರುವ ಬರ ಅಧ್ಯಯನ ತಂಡದೊಂದಿಗೆ ಮಾತುಕತೆ ನಡೆಸಿ ಹೆಚ್ಚಿನ ಪ್ರದೇಶಗಳ ಪರಿಶೀಲನೆಗೆ ಮನವಿ ಮಾಡಲಾಗಿದೆ. ಈಗಾಗಲೇ 217 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಮೊದಲ ಹಂತದಲ್ಲಿ ಕೆಲವು ಪ್ರದೇಶಗಳ ಪರಿಶೀಲನೆಗೆ ಬಂದಿರುವ ತಂಡವು 2-3 ಹಂತಗಳಲ್ಲಿನ ಹೆಚ್ಚಿನ ಪ್ರದೇಶಗಳನ್ನು ಒಳಗೊಳ್ಳುವಂತೆ ಕೋರಲಾಗಿದೆ ಎಂದರು. 3 ತಂಡಗಳು ವಿವಿಧ ಪ್ರದೇಶಗಳಿಗೆ ತೆರಳಲಿದ್ದು ಅವರಿಗೆ ಅಗತ್ಯ ಮಾಹಿತಿ ಹಾಗೂ ಸ್ಥಳೀಯ ಪರಿಸ್ಥಿತಿಯನ್ನು ತೋರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾಡಹಬ್ಬ ಮೈಸೂರು ದಸರಾಕ್ಕೆ ಹೊಸತನದ ಸ್ಪರ್ಶ ನೀಡುವ ಉದ್ದೇಶದಿಂದ ಏರ್ ಶೋ, ಹೊರ ರಾಜ್ಯಗಳ ಕಲಾತಂಡಗಳ ಪ್ರದರ್ಶನ ಸೇರಿದಂತೆ ಹಲವು ಹೊಸ ಕಾರ್ಯಕ್ರಮಗಳನ್ನು ಸೇರಿಸಲು ಉದ್ದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಪಿರಿಯಾಪಟ್ಟಣದ ಹೆಲಿಪ್ಯಾಡ್ ಬಳಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ದಸರಾ ಸಂದರ್ಭದಲ್ಲಿ ಏರ್ ಶೋ ನಡೆಸುವಂತೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ. ರಕ್ಷಣಾ ಪಡೆಗಳ ಶಿಸ್ತು ಸಾಮರ್ಥ್ಯವನ್ನು ಯುವಕರು ಹಾಗೂ ವಿದ್ಯಾರ್ಥಿಗಳು ಅರಿಯಬೇಕು. ಎನ್ಸಿಸಿ, ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಯುವ ಸಮುದಾಯಕ್ಕೆ ಇದು ಪ್ರೇರಣೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಏರ್ ಶೋ ತಂಡ ಕಳುಹಿಸುವಂತೆ ಮನವಿ ಮಾಡಿದ್ದು ರಕ್ಷಣಾ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು. ತಮಿಳುನಾಡು, ಕೇರಳ ಸೇರಿದಂತೆ ನೆರೆ ರಾಜ್ಯಗಳು ತಮ್ಮದೇ ಆದ ಕಲೆ, ಸಂಸ್ಕೃತಿ ಹಾಗೂ ಪರಂಪರೆ ಇದೆ. ಅವುಗಳನ್ನು ದಸರಾ ವೇದಿಕೆಯಲ್ಲಿ ಪರಿಚಯಿಸುವ ಉದ್ದೇಶವಿದೆ. ಕೆಲವು ಕೇಂದ್ರ ನಾಯಕರಿಗೂ ದಸರಾಕ್ಕೆ ಆಹ್ವಾನ ನೀಡುವ ಕುರಿತು ಚರ್ಚೆ ನಡೆದಿದೆ. ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಅವಕಾಶ ಸಿಕ್ಕರೆ ಮೈಸೂರು ದಸರಾಕ್ಕೆ ಆಗಮಿಸುವಂತೆ ಮನವಿ ಮಾಡಲಾಗಿದೆ ಎಂದರು. ಬೈಲುಕೊಪ್ಪೆಯಲ್ಲಿ ಹಲವು ವರ್ಷಗಳಿಂದ ನೆಲೆಸಿರುವ ಸಮುದಾಯದ ವಿಶಿಷ್ಟ ಪರಂಪರೆ, ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ದಸರಾ ಸಂದರ್ಭದಲ್ಲಿ ಪ್ರದರ್ಶಿಸಲು ಅವಕಾಶ ನೀಡುವಂತೆ ಸೂಚಿಸಲಾಗಿದೆ. ಅವರ ಕಲಾ ಸಾಂಸ್ಕೃತಿಕ ಪ್ರದರ್ಶನಕ್ಕೆ ಪ್ರತ್ಯೇಕ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತವು 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ ದಾಖಲಿಸಿದೆ. ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ನಡೆದ ಬೆಸ್ಕಾಂನ 144ನೇ ಆಡಳಿತ ಮಂಡಳಿ ಸಭೆಯಲ್ಲಿ 2025-26 ಸಾಲಿನ ಬೆಸ್ಕಾಂನ ಆರ್ಥಿಕ ಕಾರ್ಯಕ್ಷಮತೆ ಹಾಗೂ ಲಾಭ ದಾಖಲಿಸಲು ಕಾರಣವಾದ ಅಂಶಗಳನ್ನು ಮಂಡಿಸಲಾಯಿತು. ಬೆಸ್ಕಾಂ ಲಾಭದ ಹಾದಿಯಲ್ಲಿ ಸಾಗಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಇಂಧನ ಸಚಿವರು, ಹೆಚ್ಚಿನ ಆದಾಯ ವಸೂಲಿ, ವಿದ್ಯುತ್ ಖರೀದಿಯಲ್ಲಿ ಸಮರ್ಪಕ ನಿರ್ವಹಣೆ ಮತ್ತು ಹಣಕಾಸು ವೆಚ್ಚದಲ್ಲಿನ ಇಳಿಕೆ, ಆರ್ಥಿಕ ಶಿಸ್ತು ಹೆಚ್ಚಿಸಿರುವುದು ಮುಂತಾದ ಸಂಯೋಜಿತ ಪರಿಣಾಮವಾಗಿ ಲಾಭ ದಾಖಲಿಸಲು ಸಾಧ್ಯವಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನಪ್ರಿಯ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇಂದಿಗೆ 12 ವರ್ಷ ಪೂರೈಸಿದೆ. 2014 ವಿಜಯದಶಮಿಯಂದು ಆರಂಭಗೊಂಡ ಈ ಸರಣಿಯಲ್ಲಿ ಪ್ರಧಾನಮಂತ್ರಿಯವರು ಇದುವರೆಗೆ 138 ಸಂಚಿಕೆಯಲ್ಲಿ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ದೇಶದ ಪ್ರಗತಿಯ ಪಯಣದಲ್ಲಿ ನಾಗರಿಕರನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವ ನಿಟ್ಟನಲ್ಲಿ ಮನದ ಮಾತು ಪ್ರಮುಖ ಪಾತ್ರ ವಹಿಸುತ್ತಿದೆ. ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲತಾಣಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗುತ್ತಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೋದಿ ಅವರಿಂದ ಮೆಚ್ಚುಗೆ ಪಡೆದ ಚಿಕ್ಕಮಗಳೂರಿನ ಮೈಲಿಮನೆ ಗ್ರಾಮದ ರೈತ ವಿರೂಪಾಕ್ಷ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪ್ರಧಾನಮಂತ್ರಿಯವರು ದೇಶದ ರೈತರನ್ನ, ಬಡ ಜನತೆಯನ್ನ ಮನಸ್ಸಲ್ಲಿಟ್ಕೊಂಡು ಒಂದು ಮನ್ ಕಿ ಬಾತ್ ಅಲ್ಲಿ ನಮ್ಮ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ತಾಲೂಕು ಒಳಗಡೆ ಒಂದು ಮೈಲಿಮನೆ ಗ್ರಾಮದಲ್ಲಿ ಬೆಳೀತಾ ಇರತಕ್ಕಂತ ಅವಕಾಡನ್ನ ದೇಶದ ಪ್ರಧಾನಿ NHM ಸ್ಕ್ರೀಮ್ ಅಲ್ಲಿ ನೋಡ್ಬಿಟ್ಟು ಅದನ್ನ ನಮ್ಮನ್ನ ಗುರ್ತು ಮಾಡಿದ್ದಾರೆ. ಇಂಥವ್ರೊಬ್ರು ಬೆಳೀತಾ ಇದ್ದಾರೆ. ಮನ್ ಕಿ ಬಾತ್ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು, ದೇಶದಲ್ಲಿ ಯಶಸ್ವಿಯಾಗಿ ನಡೀತಾ ಇರೋದು. ಒಬ್ಬ ಪ್ರಧಾನಮಂತ್ರಿಯವರು ಆಕಾಶವಾಣಿನಲ್ಲಿ ದೇಶದ ಪ್ರತಿಯೊಬ್ಬರ ಮೂಲೆ ಮೂಲೆಗೂ ತಲುಪ್ತಾ ಇರೋಂತ ಒಂದು ಇದು.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಅಭಿಯಾನ ನಡೆಯುತ್ತಿದೆ. 2047 ವೇಳೆಗೆ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ವಿಕಸಿತ ಭಾರತ ಗುರಿ ಸಾಧನೆಗಾಗಿ ಸುಶಾಸನದ ದೂರದೃಷ್ಟಿಯೊಂದಿಗೆ ವಿವಿಧ ಪ್ರಗತಿಪರ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ನೋಟ. 2015 ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆಯು ದೇಶದ ಸುದೀರ್ಘ ಕರಾವಳಿ ತೀರವನ್ನು ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಯೋಜನೆಯಡಿ ಬಂದರುಗಳನ್ನು ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆಗಳು ಹಾಗೂ ಸಾರ್ವಜನಿಕರೊಂದಿಗೆ ಸಂಪರ್ಕಿಸಲು ಕ್ರಮ ಕೈಗೊಳ್ಳಲಾಗಿದೆ. ಸಾಗರಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗಳಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿರುವ ಭಾರತೀಯ ಮಹಿಳಾ ಹಾಕಿ ತಂಡ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದು ಭವ್ಯ ಸ್ವಾಗತಕ್ಕೆ ಸಿದ್ಧತೆ ನಡೆದಿದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಂಗಳೂರು, ಹಾಕಿ ಇಂಡಿಯಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಹಾಕಿ ಕರ್ನಾಟಕ ಗಣ್ಯ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ವಿಮಾನ ನಿಲ್ದಾಣದಲ್ಲಿ ಉಪಸ್ಥಿತರಿದ್ದು ವಿಜೇತರನ್ನು ಸ್ವಾಗತಿಸಿ ಸನ್ಮಾನಿಸಲಿದ್ದಾರೆ. ಕನ್ನಡ ಸಾಹಿತ್ಯದ ಹಿರಿಯ ವಿದ್ವಾಂಸ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅರ್ತಿಕಜೆ ಮಂಗಳೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ಅವರು ಕನ್ನಡ ಭಾಷೆಯ ಉಗಮ ಮತ್ತು ಸಂಶೋಧನೆಗೆ ಪ್ರಮುಖ ಕೊಡುಗೆ ನೀಡಿದ್ದರು ಹಾಗೂ ಅವರ ಚಿಂತನ ಚತುರ್ಮುಖ ಸೇರಿದಂತೆ ಹಲವು ಸಾಹಿತ್ಯ ಮತ್ತು ಸಂಶೋಧನಾ ಕೃತಿಗಳು ಪ್ರಸಿದ್ಧವಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ತಂಡದಿಂದ ರಾಜ್ಯದಲ್ಲಿ ಕ್ಷೇತ್ರ ವೀಕ್ಷಣೆ, ಬರ ಅಧ್ಯಯನ ಆರಂಭ. ಮೈಸೂರು ದಸರಾದಲ್ಲಿ ಏರ್ ಶೋ, ಕೇಂದ್ರ ರಕ್ಷಣಾ ಸಚಿವರ ಒಪ್ಪಿಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಸ್ಕಾಂ ಕಂಪನಿಗೆ 2025-26 ಹಣಕಾಸು ವರ್ಷದಲ್ಲಿ 293 ಕೋಟಿ 62 ಲಕ್ಷ ರೂಪಾಯಿ ಲಾಭ. ಹಾಗೂ ಏಷ್ಯನ್ ಕ್ರೀಡಾಕೂಟ ಚಿನ್ನದ ಪದಕ ಗಳಿಸಿದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತದ ಸಿದ್ಧತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
5: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:50.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ.
2: ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಸಾಧಾರಣ ವ್ಯಕ್ತಿತ್ವ, ಅಪಾರ ಪಾಂಡಿತ್ಯ, 5 ಭಾಷೆಗಳನ್ನು ಬಲ್ಲವರು, ಒಳ್ಳೆ ವಾಗ್ಮಿ, ಕಿರಿಯರಿಗೆ ಆದರ್ಶ, ಮಾರ್ಗದರ್ಶಕರು, ಸಾಹಿತಿ, ಪತ್ರಿಕೋದ್ಯಮಿ, ಅನುವಾದಗಳನ್ನು ಮಾಡ್ತಾ ಇದ್ರು, ಏಕೀಕರಣ ಸ್ವಾತಂತ್ರ್ಯ ಸಂಗ್ರಾಮಗಳಲ್ಲಿ ಸಕ್ರಿಯರಾಗಿದ್ದರು, ಪ್ರಕಾಶನ ಮಾಡಿದರು, ಇತಿಹಾಸವನ್ನು ಅಧ್ಯಯನ ಮಾಡಿದವರು, ಶಾಸನ ತಜ್ಞರು. ತಿ ತಾ ಶರ್ಮರು, ತಿರುಮಲೆ ತಾತಾಚಾರ್ಯ ಶರ್ಮ. ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಅಪಾರ ಜ್ಞಾನ ಹೊಂದಿದ್ದ ತೀತಾ ಶರ್ಮರು ಮಹಾತ್ಮ ಗಾಂಧೀಜಿಯವರ ಕಟ್ಟ ಅನುಯಾಯಿ. ಅಹಮದಾಬಾದ್ ಸಬರಮತಿ ಆಶ್ರಮಗಳಲ್ಲಿ ಗಾಂಧೀಜಿಯವರ ಜೊತೆಗೆ ಇದ್ದವರು. ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗಲೂ ಅವರನ್ನು ಸತ್ಕರಿಸಿ ಅವರ ಜೊತೆ ಉಳಿದು ಸೇವೆ ಮಾಡಿದವರು. ಈ ದಿನ ತೀತಾ ಶರ್ಮಾ ಅವರು ಗಾಂಧೀಜಿಯವರ ಬಗ್ಗೆ ನೆನಪಿಸಿಕೊಂಡಿರುವುದು, ಅವರ ಒಡನಾಟದ ಮೆಲುಕು ಹಾಕಿರುವುದನ್ನ ಆಲಿಸೋಣ, ಕೇಳಿ.
3: ಗಾಂಧೀಜಿ ಕುಮಾರ ಪಾರ್ಕ್ನಲ್ಲಿ, ಮೈಸೂರಿನಲ್ಲಿ, ನಂದಿದುರ್ಗದಲ್ಲಿ ಅವರಿದ್ದಾಗ ಅವರ ಸೇವೆ ಸಲ್ಲಿಸುವ ಭಾಗ್ಯ ನನಗಾಗಿತ್ತು. ಕುಮಾರ ಪಾರ್ಕಿಗೆ ಗಾಂಧೀಜಿ ಬಂದು ಇಳಿದರು. ನಾನು ಅವರನ್ನು ಕಂಡು ನಮಸ್ಕಾರ ಮಾಡಿದೆ. ಅವರು, ಎಲ್ಲಿ ನನ್ನ ತಂಗಿ, ಅವರನ್ನು ಏಕೆ ಕರ್ತರಲಿಲ್ಲ ಎಂದು ಕೇಳಿದರು. ಸಂಕೋಚದಿಂದ ನಾನು ತಲೆಬಾಗಿ ನಿಂತೆ. ಕೂಡಲೇ ರಾಜಾಜಿಯವರು ಆಕೆ ಗರ್ಭಿಣಿ ಎಂದರು. ಹೆರಿಗೆ ದಿನಗಳು ಒಂದೇ ನಾನು ಸೇರಿಸಿದೆ. ಬಾಪೂಜಿ ನಗುತ್ತಾ ನನ್ನ ಕಡೆ ನೋಡಿ, ಇವನು ಆಯ್ನ ವೆರಿ ಗುಡ್ ಮಿಡ್ ವೈಫ್, ನಾನು ಒಳ್ಳೆ ಸುಲಿಗಿತ್ತು ಎಂಬುದು ಗೊತ್ತೋ ಎಂದರು. ತಕ್ಷಣ ಸ್ವರ್ಗವಾಸಿ ಡಾಕ್ಟರ್ ಕುಣಿಕಣ್ಣನ್ರವರು ತಮ್ಮ ಕಾರನ್ನು ಮನೆಗೆ ಕಳುಹಿಸಿ ನಮ್ಮ ಆಕೆಯನ್ನು ಕರೆಸಿದರು. ಅವರು ಬಂದು ವೀಣೆ ಬಾರಿಸಿ ಒಂದೆರಡು ಹಾಡುಗಳನ್ನು ಹಾಡಿದರು. ಬಾಪೂಜಿಗೆ ಆಗ ಸಮಾಧಾನವಾಯಿತು. ಇನ್ನೊಂದು ಸಲ ಗಾಂಧೀಜಿ ಕುಮಾರ ಪಾರ್ಕ್ನಲ್ಲಿ ಬಿಡಾರ ಮಾಡಿದ್ದರು. ಅಂದು ಬೆಂಗಳೂರು ಬಿಡುವ ದಿನ. ಅವರ ದರ್ಶನಾಪೇಕ್ಷೆಗಳು, ಅವರ ಹಸ್ತಾಕ್ಷರ ಬಯಸಿ ಬಂದವರು ಅಸಂಖ್ಯಾತ. ನಾನು ಬಾಪೂಜಿ ಪಕ್ಕದಲ್ಲಿ ಕೂತು ಅಪೇಕ್ಷಕರ ಸ್ವಹಸ್ತಾಕ್ಷರ ಪುಸ್ತಕಗಳನ್ನು ಬಾಪೂಜಿಯವರ ಮುಂದಿಡುತ್ತಿರುವ ಹಾಗೆಯೇ ಬಾಪೂ

0: ಹೋಗಿ ಬಲಗೈಯಲ್ಲಿ ಸಹಿ ಹಾಕುತ್ತಾ ಎಡಗೈ ಹಸ್ತವನ್ನು ಆಡಿಸುವರು.
1: ಐದು ರೂಗಳು ಎಂದು ಅದಕ್ಕೆ ಅರ್ಥ. ಕೂಡಲೇ ಐದು ರೂಗಳ ನೋಟುಗಳ ಸುರುಮಳೆ, ಹಸ್ತಾಕ್ಷರ ಬೇಡಿಕೆ ಹೆಚ್ಚುತ್ತಾ ಬಂತು, ರೈಲಿಗೆ ಹೊರಡುವ ಸಮಯವೂ ಹೆಚ್ಚುತ್ತಾ ಬಂತು. ಬಾಪೂಜಿ ಎರಡು ಹಸ್ತುಗಳನ್ನು ಎತ್ತಿ ಹತ್ತು ಬೆರಳುಗಳನ್ನು ತೋರಿಸುವರು. ಕೂಡಲೇ ಹತ್ತು ರೂಗಳ ನೋಟುಗಳ ವೃಷ್ಟಿ. ಕಡೆಗೆ ಬಾಪೂಜಿ ನನ್ನನ್ನು ನೋಡುತ್ತಾ, ನನ್ನ ಹಸ್ತಾಕ್ಷರ ನಿನಗೆ ಬೇಡವೋ ಅಂದರು. ನಗುತ್ತಾ, ಏಕೆ ಬೇಡ ಬಾಪೂಜಿ ಎಂದೆ. ತಕ್ಷಣ ಅವರು ಒಂದು ಚೂರು ಕಾಗದವನ್ನು ಎಳೆದುಕೊಂಡು ಭಗವದ್ಗೀತೆಯ ಶ್ಲೋಕವನ್ನು ಬರೆದು ನನ್ನ ಕೈಯಲ್ಲಿಟ್ಟರು. ಆಳಿದ ಮಹಾಸ್ವಾಮಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ರಜತೋತ್ಸವ. ಆ ಸಂದರ್ಭಕ್ಕೆ ವಿಶ್ವಕರ್ನಾಟಕದ ವಿಶೇಷ ಸಂಚಿಕೆಯನ್ನು ಹೊರಡಿಸುವ ಪ್ರಯತ್ನವಾಗುತ್ತಿತ್ತು. ಗಾಂಧೀಜಿಯವರನ್ನು ಒಂದು ಸಂದೇಶ ಕೇಳಿದೆ. ಆಗ ಅವರು, ನಿನ್ನ ಪತ್ರಿಕೆಯ ನೀತಿ ರೀತಿಗಳೇನು? ಪತ್ರಿಕೆಗೆ ನಿಷಿದ್ಧವಾದ ವಸ್ತುಗಳ ಪ್ರಕಟಗಳನ್ನು ಸ್ವೀಕರಿಸುವೆಯಾ? ಈ ರೀತಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕುತ್ತಾ ಬಂದರು. ಎಲ್ಲಕ್ಕೂ ನಾನು ಉತ್ತರವಿತ್ತೆ. ಅನಂತರ ಅವರು ಪತ್ರಿಕೆಯ ಹಲವು ಸಂಚಿಕೆಗಳನ್ನು ತಂದು ಸಂಪಾದಕೀಯ ಲೇಖಗಳಲ್ಲಿ ಕೆಲವನ್ನು ಆರಿಸಿ ಓದಿ ನನಗೆ ಕೇಳಿಸು ಅಂದರು. ವಿಶ್ವಕರ್ನಾಟಕದ ವಾರಪತ್ರಿಕೆಯ ಸಂಚಿಕೆಗಳನ್ನು ಬೈಂಡ್ ಮಾಡಿಸಿಟ್ಟಿದ್ದೆ. ಅವುಗಳನ್ನು ತಂದು ನಿಶ್ಚಿತ ಕಾಲದಲ್ಲಿ ಸಂಪಾದಕೀಯ ಟಿಪ್ಪಣಿಗಳನ್ನು ಓದುತ್ತಾ ಹೋದೆ. ಪುಟಗಳನ್ನು ತಿರುವಿ ಹಾಕುತ್ತಾ ಹಾಕುತ್ತಾ ಪ್ರಕಟಣೆಗಳನ್ನು ನೋಡಿದರು. ನಾಳೆ ಮತ್ತೆ ಬಂದು ಓದು ಅಂದರು. ನನ್ನ ಮಿತ್ರರಾದ ಶ್ರೀ ನಿಟ್ಟೂರು ಶ್ರೀನಿವಾಸರಾಯರು ಅಂದು ಆ ಕೆಲಸ ಮಾಡಿದರು. ತಮಗೆ ಸಮಾಧಾನವಾಯಿತು ಎಂದು ಹೇಳಿ, ಇಫ್ ಆಲ್ ದಿ ಕಂಡೀಷನ್ಸ್ ಐ ಹ್ಯಾವ್ ಸೆಟ್ ಫೋರ್ತ್ ಆರ್ ಸ್ಯಾಟಿಸ್ಫೈಡ್, ದೇರ್ ಈಸ್ ನೋ ರೀಸನ್ ವೈ ಮೈಸೂರು ಶುಡ್ ನಾಟ್ ಬಿ ಕಾಲ್ಡ್ ರಾಮರಾಜ್ಯ. ಇನ್ನೊಂದು ಸಂದರ್ಭ. ನನ್ನ ಹಿರಿಯ ಮಗ ಎರಡು ಮೂರು ವರ್ಷದ ಕೂಸು. ನನ್ನಾಕೆ ಕೂಸನ್ನು ಬಾಪೂಜಿಯ ಮುಂದಿಟ್ಟು ಆಶೀರ್ವಾದ ಮಾಡಬೇಕು ಬಾಪೂಜಿ ಅಂದರು. ಅವರು ಮಗುವಿನ ತಲೆ ಸವರಿ ಬೆನ್ನು ತಟ್ಟುತ್ತಾ, ಬಿ ಎ ಬೆಟರ್ ಟ್ರಾನ್ಸ್ಲೇಟರ್ ದನ್ ಯುವರ್ ಫಾದರ್ ಅನ್ನುತ್ತಾ ನನ್ನ ಕಡೆ ನೋಡಿ ಪಕ್ಕಪಕ್ಕನೆ ನಕ್ಕರು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ತೀತಾ ಶರ್ಮಾ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 7 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತವು ಕಳೆದ ದಶಕದಲ್ಲಿ ವಿವೇಕಯುತ ಹಣಕಾಸು ನಿರ್ವಹಣೆ, ಮೂಲಸೌಕರ್ಯ ಹೂಡಿಕೆ, ಬ್ಯಾಂಕಿಂಗ್ ಸುಧಾರಣೆಗಳು ಮತ್ತು ನಿರಂತರ ಸುಧಾರಣೆಗಳ ಸಂಯೋಜನೆಯ ಮೂಲಕ ರಾಷ್ಟದ ಆರ್ಥಿಕ ಬಲ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ರೂಪಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಇಂಧನ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ನಡೆದ ಬೆಸ್ಕಾಂನ 144ನೇ ಆಡಳಿತ ಮಂಡಳಿ ಸಭೆಯಲ್ಲಿ 2025-26 ಸಾಲಿನ ಬೆಸ್ಕಾಂನ ಆರ್ಥಿಕ ಕಾರ್ಯಕ್ಷಮತೆ ಹಾಗೂ ಲಾಭ ದಾಖಲಿಸಲು ಕಾರಣವಾದ ಅಂಶಗಳನ್ನು ಮಂಡಿಸಲಾಯಿತು. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತವು 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ ದಾಖಲಿಸಿದೆ. ಬರಹಾನಿ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದ ಅಧ್ಯಯನ ತಂಡವು ಬಂದಿರುವುದು ಸ್ವಾಗತಾರ್ಹ. ಆದರೆ ಇತ್ತೀಚಿನ ಮಳೆಯಿಂದಾಗಿ ಕೆರೆ ಕಟ್ಟೆಗಳು ತುಂಬಿರುವುದನ್ನು ಪರಿಶೀಲಿಸದೆ ಈಗಾಗಲೇ ಉಂಟಾದ ಬೆಳೆಹಾನಿಯನ್ನು ಪರಿಗಣಿಸಬೇಕು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಚಾಮರಾಜನಗರದಲ್ಲಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ವಿವಿಧೆಡೆ ವಿಶ್ವ ಬ್ಯಾಂಕ್ ನೆರವಿನಡಿ ನಿರ್ಮಾಣವಾಗುತ್ತಿರುವ ಒಟ್ಟು 148 MLD ಸಾಮರ್ಥ್ಯದ 9 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳ ಕಾಮಗಾರಿಗಳನ್ನು ಚುರುಕುಗೊಳಿಸಿ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷ ಡಾ ಎನ್ ಮಂಜುಳಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕನ್ನಡ ಸಾಹಿತ್ಯದ ಹಿರಿಯ ವಿದ್ವಾಂಸ ಡಾ ಶ್ರೀಕೃಷ್ಣ ಭಟ್ ಅರ್ತಿಕಜೆ ಮಂಗಳೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ಅವರು ಕನ್ನಡ ಭಾಷೆಯ ಉಗಮ ಮತ್ತು ಸಂಶೋಧನೆಗೆ ಪ್ರಮುಖ ಕೊಡುಗೆ ನೀಡಿದ್ದರು ಹಾಗೂ ಅವರ ಚಿಂತನ ಚತುರ್ಮುಖ ಸೇರಿದಂತೆ ಹಲವು ಸಾಹಿತ್ಯ

ಮತ್ತು ಸಂಶೋಧನಾ ಕೃತಿಗಳು ಪ್ರಸಿದ್ಧವಾಗಿವೆ. ಚಂಡೀಗಢದಲ್ಲಿಂದು ನಡೆಯುತ್ತಿರುವ ಭಾರತ ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ ಮೂರನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ನೀಡಿದ 352 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿರುವ ವೆಸ್ಟ್ ಇಂಡೀಸ್ ಇತ್ತೀಚಿನ ವರದಿ ಬಂದಾಗ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 35 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7:03:15.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಭಜನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಗಾನ ಭಜನ ಕಾರ್ಯಕ್ರಮದಲ್ಲಿ ಏನು ಮಾತಾಡ್ತಿರೋದು, ನಾವು ಲೈಫ್ ಜೊತೆ ಒಂದು ಸೆಲ್ಫಿ ಅಂತ. ಯಾರೆಲ್ಲ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ ಒಂದ್ಸಲ ನೋಡೋಣ. ಸಾಕಷ್ಟು ನಮ್ಮ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ.

ಕೌಶಲ್ಯ ಅವರು ಬನಶಂಕರಿಯಿಂದ ನಮ್ಗೆ ಹೇಳ್ತಿದ್ದಾರೆ, ನನ್ನ ಬಾಲ್ಯದಲ್ಲಿ 10ನೇ ತರಗತಿ ಬೀಳ್ಕೊಡುಗೆ ಸಮಾರಂಭವು ನೆನಪು ತುಂಬಾ ಕಾಡ್ತಾ ಇದೆ. ಆ ಸಮಾರಂಭದ ನೆನಪು, ಆಗ ಈ ಸೆಲ್ಫಿನ ಇರ್ಲಿಲ್ವಲ್ಲ ಅಂತ ಅಂತ ಹೇಳ್ತಿದ್ದಾರೆ. ಶಾಂತಾಚಾರ ಬಡಿಗೇರ ಅವರು ಕೊಕ್ನೂರು ಹರಿಹರದಿಂದ ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಬಹಳ ಸುದೀರ್ಘವಾದಂತಹ ಒಂದು ಬರಹ ಇವ್ರದ್ದು. ಗಾನ ಭಜನ ಕಾರ್ಯಕ್ರಮದ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇಂದಿನ ಲೈಫ್ ಜೊತೆ ಒಂದು ಸೆಲ್ಫಿ ಎಂಬ ವಿಷಯವು ತುಂಬಾ ಅರ್ಥಗರ್ಭಿತವಾಗಿತ್ತು. ಜೀವನದೊಂದಿಗೆ ಒಂದು ಸೆಲ್ಫಿ ಅಂದ್ರೆ ಕೇವಲ ಫೋಟೋ ಅಲ್ಲ, ನಮ್ಮ ಬದುಕನ್ನ ನಾವು ಪ್ರೀತಿಯಿಂದ ಸ್ವೀಕರಿಸುವುದು. ಅಬ್ಬ ಎಂತ ಒಳ್ಳೆ ವಾಕ್ಯಗಳು. ನಮ್ಮ ಸಾಧನೆಗಳನ್ನು ನೆನಪಿಸ್ಕೊಳ್ಳೋದು, ಆತ್ಮವಿಶ್ವಾಸದಿಂದ ಮುಂದೆ ಸಾಗುವುದು ಮತ್ತು ನಮ್ಮ ಜೀವನದ ಬಗ್ಗೆ ಹೆಮ್ಮೆ ಪಡುವುದು. ಹೌದು, ಜೀವನದಲ್ಲಿ ಸಣ್ಣ ಸಾಧನೆಯು ದೊಡ್ಡ ನೆನಪಾಗಿ ಉಳಿಯಬಹುದು. ನನ್ನ ಜೀವನ ಹೀಗಿರಬೇಕು ಎಂಬ ಚಿಂತನೆ ಮತ್ತು ಆತ್ಮವಿಶ್ವಾಸ ಪ್ರತಿಯೊಬ್ಬರಲ್ಲಿಯೂ ಇರಬೇಕು. ಬದುಕನ್ನು ಸುಂದರವಾಗಿ ಕಾಣುವಂತೆ ಮಾಡುವ ನಿಮ್ಮ ಮಾತುಗಳು ನಿಜಕ್ಕೂ ಚಿಂತನೆಗೆ ಹಚ್ಚಿದವು ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ಮನರಂಜನೆಗಾಗಿ ತುಂಬ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ಈ ಥರದ ಮಾತುಗಳನ್ನು ನಾ ಕೇಳಲಿಕ್ಕೆ ಹೇಳಲಿಕ್ಕೆ ನಮಗೂ ಕೂಡ ಖುಷಿಯಾಗುತ್ತೆ. ಧನ್ಯವಾದಗಳು ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದವರು ಮತ್ತು ಮಂಡಿಕಲ್ ಕೃಪಾ ಉಮೇಶ್ ಇವರು ಕೂಡ ಏನು ಬರೆದಿದ್ದಾರೆ ಇವರು, ಏನು ಪತ್ರ ಬರೆಯಲ್ಲ ಪತ್ರ ಬರೆಯಲ್ಲ ಚಿತ್ರ ಬಿಡಿಸಲ್ಲ ಎಂಬ ಹಾಡು ಕೇಳಿ ತುಂಬ ಸಂತಸವಾಯಿತು. ನಾನು ಮೊದಲು ಪತ್ರ ಬರೆದದ್ದು ನನ್ನ ನೆಚ್ಚಿನ ಬೆಂಗಳೂರು ಆಕಾಶವಾಣಿ ನಿಲಯಕ್ಕೆ, ತುಂಬ ಪತ್ರಗಳನ್ನು ಬರೆದಿದ್ದೇನೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹಾಗೆ ಯಾರು ಕಳಿಸಿದ್ದಾರೆ, ಹೆಬ್ಬಾಳದ ರಮೇಶ್ ಅವರು ಬಂಗಾರದಂಥ ಗೀತೆಗಳನ್ನು ಪ್ರಸಾರ ಮಾಡ್ತಿದ್ದೀರಾ ಅಂತ ಕಳಿಸ್ಕೊಟ್ಟಿದ್ದಾರೆ. ಸ್ವರೂಪ್ ಅವರು ಲೋಕೇಶ್ ಕುಣಗಲ್ ಇಲ್ಲಿಂದ, ನನ್ನ ಜೀವನದ ಅನೇಕ ಸಂದರ್ಭದಲ್ಲಿ ಅನೇಕ ಸಮಸ್ಯೆ ಬಂದಾಗ ಎದುರಿಸಿ ಸೆಲ್ಫಿ ತೆಗೆದುಕೊಂಡೆ, ಖುಷಿಪಟ್ಟು ಜೀವನ ಸಂತೋಷದಿಂದ ಇದ್ದೇನೆ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ವೇ. ಇನ್ನು ಶಿವಮೊಗ್ಗದಿಂದ ತುಗಾರಾಮ್ ಕುಂಟೆ ಇವರು ಕೂಡ, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಖುಷಿಯಾಯಿತು ನಿಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಅಂತ ಹೇಳ್ತಿದ್ದಾರೆ. ಹಾಗೆ ಧನ್ಯವಾದಗಳು ನಿಮಗೆ ಅಂತ ಚೆನ್ನಪ್ಪ JP ನಗರದಿಂದ. ಹಾಗೆ ನೀವು ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀರಾ ಮ್ಯಾಮ್ ಅಂತ ನಿಮ್ಮ ಹೆಸರು ಬರೆದ್ಬಿಟ್ರೆ ನಮಗೆ ಖುಷಿ ಮ್ಯಾಮ್. ಉಷಾ ಅವರು ಕಳಿಸ್ಕೊಟ್ಟಿದ್ದಾರೆ ಸಂದೇಶವನ್ನು. ಗಾನ ಭಜನ ಕಾರ್ಯಕ್ರಮ ಕೇಳಿ ತುಂಬಾ ಖುಷಿಯಾಯಿತು ಅಂತ ಕೆಂಪಣ್ಣ ವಾಡಪ್ಪಗೋಳ ಇವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಯಾರಿದು, ನಮಗೂ ಕೂಡ ಖುಷಿಯಾಯಿತು ಕಾರ್ಯಕ್ರಮ ಕೇಳಿ ಅಂತ, ನಂಬರ್ ಎಂಡಿಂಗ್ ವಿತ್ 9614 ಇವರು. ನನ್ನ ಹೆಸರು ಮಾತ್ರ ಬರೆದಿದ್ದಾರೆ, ನಿಮ್ಮ ಹೆಸರು ಕೂಡ ಬರೆದು ಕಳಿಸಿ. ಇನ್ನು ಚಂದ್ರು ಪಾಟೀಲ್ ಹುಳ್ಳಿಹಾಳ್ ಕೊಪ್ಪಳ ಜಿಲ್ಲೆಯಿಂದ, ನಾನು ವಾಕ್ ಮಾಡ್ತಾ ಇದ್ದೇನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಿದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಇನ್ನು ಯಾರಿವರು, ಅನಿತಾ ಅವರು ತುಮಕೂರಿನಿಂದ ಬಹಳ ಅದ್ಭುತವಾದಂತಹ ಮೆಸೇಜನ್ನು ಕಳಿಸ್ಕೊಟ್ಟಿದ್ದಾರೆ. ಸೋತವರು ಇತಿಹಾಸದಲ್ಲಿ ಹೆಸರು ಇರುತ್ತೆ, ಸೋತವರ ಹೆಸರು ಇತಿಹಾಸದಲ್ಲಿ ಇರುತ್ತೆ ಅಂತ. ಖಂಡಿತವಾಗಿಯೂ ಸೋತವರು ಗೆದ್ದವರು ಇವರ ಇಬ್ಬರು ಹೆಸರು ಕೂಡ ಇತಿಹಾಸದಲ್ಲಿ ಇರುತ್ತೆ, ಆದರೆ ಅದನ್ನು ನೋಡಿ ನಕ್ಕವರ ಹೆಸರುಗಳಂತೂ ಇರೋದಿಲ್ಲ ಅಂತ ಇವ್ರಿಗೆ ಹೇಳೋಣ. ಇನ್ನು ಸಂತೋಷ್ ಅವರು, ಸಂತೋಷ್ ಕುಮಾರ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಲಸೂರಿಂದ ರಾಜೇಶ್ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಮಾತಾಡೋಣ ಲೈಫ್ ಜೊತೆ ಒಂದು ಸುಂದರವಾದಂತಹ ಸೆಲ್ಫಿ.

ಒಬ್ಬ ಕಣ್ಬಿಟ್ಲು ಕಂಡ್ಲ, ಅದ್ಭುತವಾದಂತ ಹಾಡಿದ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:12. ಲೈಫ್ ಜೊತೆ ಒಂದು ಸುಂದರ ಸೆಲ್ಫಿ, ಈ ಬಗ್ಗೆ ಮಾತಾಡ್ತಿದ್ದೀವಿ, ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಇವೆಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಬಂದಿರುವಂಥದ್ದೇ. ಒಂದೊಮ್ಮೆ ಅನ್ಕೋತಾ ಇರ್ತೀವಿ ಹೀಗೆ ಇರಬೇಕಲ್ವಾ ಅಂತ ಒಂದು ಕಡೆ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಆ ಥರ ಇರಲಿಕ್ಕೆ ಸಾಧ್ಯನೇ ಆಗೋಲ್ಲ. ಇಲ್ಲ, ಒಂದು ಕಡೆ ಮನಸ್ಸು ಆ ಕಡೆ ಈ ಕಡೆ ಯೋಚನೆ ಮಾಡ್ತಿರುತ್ತೆ, ಬೇಡದ್ದೆಲ್ಲ ಯೋಚನೆ ಮಾಡ್ತಾ ಇರುತ್ತೆ. ಆ ಬೇಡದ ಯೋಚನೆಗಳನ್ನೆಲ್ಲ ಬಿಟ್ಟು ಬೇಕಾಗಿರುವ ಯೋಚನೆಗಳನ್ನು ಮಾಡಬೇಕು, ಹೇಳಿದ್ನಲ್ಲ, ಧನಾತ್ಮಕವಾದಂತಹ ಚಿಂತನೆಗಳಿರಬೇಕು ಅಂತ. ಇನ್ನು ಮುಖ್ಯವಾಗಿ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಹೇಳಿದಾಗ ಈ ವಿಷಯವಂತೂ ಬಹಳ ಮನಸ್ಸಿನಲ್ಲಿ ಇಟ್ಕೊಳ್ಳಬೇಕು. ಏನಂದರೆ ಕಾಲದ ಮಹತ್ವ. ಈ ಟೈಮ್ ಇದೆಯಲ್ಲ, ಒಂದ್ಸಲ ಟೈಮ್ ಹೋಗಿಬಿಟ್ರೆ ಆ ಟೈಮ್ ಮತ್ತೆ ಬರಲ್ಲ. ವಯಸ್ಸಾಗ್ಬಿಟ್ರೆ ಮತ್ತೆ ನಾವು ಬಾಲ್ಯ ಅಥವಾ ಯೌವನ ಇವ್ಯಾವ ಬರಲ್ಲ. ಹಾಗಾಗಿ ಆ ಟೈಮ್ ಅನ್ನೋದಿದೆಯಲ್ಲ, ಆ ಟೈಮ್ಗೆ ಬಹಳ ಒಂದು ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು, ಮಹತ್ವವನ್ನು ಕೊಡಬೇಕು. ಪ್ರತಿ ಕ್ಷಣವು, ಒಂದೊಂದು ಕಾಲದ ಪ್ರತಿ ಕ್ಷಣವು ಕೂಡ ಅಮೂಲ್ಯವಾದದ್ದು. ನಾಳೆ ಮಾಡ್ತೀನಿ,

ನಾವು ಟೈಮನ್ನು ವ್ಯರ್ಥ ಮಾಡಬಾರ್ದು, ಕಾಲವನ್ನು ವ್ಯರ್ಥ ಮಾಡಬಾರ್ದು ಅನ್ನೋದು ಏನು ಲೈಫ್ ಜೊತೆ ಒಂದು ಸುಂದರವಾದಂತಹ ಸೆಲ್ಫಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ನಿನ್ನದೇ ಯೋಚನೆ. ಅದ್ಭುತವಾದಂತಹ ಹಾಡಿದ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಲೈಫ್ ಜೊತೆ ಸೆಲ್ಫಿ. ಲೈಫ್ ಜೊತೆ ಸೆಲ್ಫಿ ಕಾರ್ಯಕ್ರಮದ ಕೊನೆಯ ಮಾತುಗಳು ನಂದು. ಏನು ಈಗಷ್ಟೇ ಹೇಳಿದಂತಹ ಮಾತುಗಳೇ, ಧನಾತ್ಮಕ ಚಿಂತನೆಗಳು, ನಿನ್ನ ಮೇಲೆ ನೀನು ನಂಬಿಕೆ ಇಡಬೇಕು, ಸೋಲುಗಳೇ ಗುಟ್ಟಿನ ದಾರಿ. ಅಂದರೆ ಸೋಲು ಅನ್ನೋದು ಅಂತ್ಯವಲ್ಲ, ಅದು ಗೆಲುವಿನ ಮೊದಲ ಪಾಠ. ಪ್ರತಿಯೊಂದು ಸೋಲು ನಿನ್ನನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಅನ್ನುವಂಥದ್ದು. ಇನ್ನೊಂದು, ಪ್ರಯತ್ನವನ್ನು ನಿಲ್ಲಿಸಬಾರ್ದು ಅನ್ನುವಂಥದ್ದು. ಇನ್ನೊಂದು, ಕಾಲಕ್ಕೆ ಮಹತ್ವವನ್ನು ಕೊಡಬೇಕು. ಇಷ್ಟು ವಿಷಯಗಳನ್ನು ನಾವು ಗಟ್ಟಿಯಾಗಿ ನಾವು ಮನಸ್ಸಲ್ಲಿ ತೆಗೆದುಕೊಂಡು ಬಿಟ್ಟರೆ ಖಂಡಿತವಾಗಿಯೂ ಲೈಫಲ್ಲಿ ಒಂದು ಸುಂದರವಾದಂತಹ ಸೆಲ್ಫಿ. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು ಇದ್ದೇ ಇರ್ತವೆ. ಸುಖವಾಗಿದ್ದವರೆಲ್ಲ ಸಾಧನೆ ಮಾಡಿಬಿಟ್ಟಿದ್ದಾರೆ ಅಂತೇನಿಲ್ಲ ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರು ಕೂಡ ಲೈಫ್ ಜೊತೆ ಒಂದು ಸುಂದರವಾದಂತಹ ಸೆಲ್ಫಿಯನ್ನು ತೆಗೆದುಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಅದ್ರ ಕಡೆ ನಾವು ಮುಖ ಮಾಡಬೇಕು ಅಷ್ಟೇ. ಎಲ್ಲರೂ ಕೂಡ ಪಾಸಿಟಿವ್ ಆಗಿ, ಪ್ರೇರಣಾದಾಯಕವಾಗಿ, ಎಲ್ಲರೂ ಏನು ಅಂತ ಏನಂತ ಹೇಳ್ತಾರೆ, ಆಲೋಚನೆಗಳು ಸದಾ ಒಳ್ಳೆಯ ರೀತಿಯಲ್ಲಿ ಅಂತ ಹೇಳ್ತಾ ಈ ಒಂದು ಲೈಫ್ ಜೊತೆ ಸೆಲ್ಫಿ ಕಾರ್ಯಕ್ರಮವನ್ನು ಈ ಹಾಡಿನೊಂದಿಗೆ ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರ, ಎಲ್ಲರಿಗೂ ಕೂಡ ತುಂಬಾ ತುಂಬಾ ತುಂಬಾ ಧನ್ಯವಾದಗಳು.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸರ್ವಹಿತ ಒಂದುಂಟೆ ಅದಕ್ಕೆ ಪಥ ನಮಗುಂಟೆ ನಿರ್ವಾಹ ಸಾಧನೆಗಳೆತ್ತ ಗುರುವೆತ್ತ. ಸರ್ವಹಿತ ಒಂದುಂಟೆ ಅದಕ್ಕೆ ಪಥ ನಮಗುಂಟೆ ನಿರ್ವಾಹ ಸಾಧನೆಗಳೆತ್ತ ಗುರುವೆತ್ತ. ಪೂರ್ವವನು ನೆಟ್ಟಗಿಪ ನರಕೃತಿಯೀನಾಗದೇನ್ ಅರ್ವಾಚಿ ಎಲಿ ಸೊಟ್ಟು ಮಂಕುತಿಮ್ಮ. ಪೂರ್ವವನು ನೆಟ್ಟಗಿಪ ನರಕೃತಿಯೀನಾಗದೇನ್ ಅರ್ವಾಚಿ ಎಲಿ ಸೊಟ್ಟು ಮಂಕುತಿಮ್ಮ.

ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಮನೋಭಾವ ಏನೋ ಸರಿಯೇ, ಆದರೆ ಮಾಡೋದು ಹೇಗೆ ಅದನ್ನು ಕುರಿತು 854ನೇ ಪದ್ಯದಲ್ಲಿ ಹೇಳ್ತಾರೆ, ಕೇಳಿದಿರಿ ಆಗ್ಲೇ. ಸರ್ವಹಿತ ಒಂದುಂಟೆ, ಅದಕ್ಕೆ ಪಥ ನಮಗುಂಟೆ. ಎಲ್ರಿಗೂ ನೆಮ್ಮದಿಯಾಗಿರಬೇಕು, ಹಿತವಾಗಿದ್ದು ಒಂದು ಸ್ಥಿತಿ ಇದೆಯಾ, ಇದ್ರೆ ಅದನ್ನು ಪಡೆಯುವ ಮಾರ್ಗ ನಮಗೆ ಗೊತ್ತಿದೆಯೇ, ಆ ಮಾರ್ಗದ ನಿರ್ವಹಣೆ ಹೇಗೆ, ಅದಕ್ಕೆ ಬೇಕಾದ ಸಾಧನ ಸಲಕರಣೆ ಯಾವುದು, ಎಲ್ಲಿವೆ, ಇದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಮಾಡಿಸ್ತಕ್ಕಂಥ ಗುರು ಎಲ್ಲಿದ್ದಾನೆ, ಹಿಂದೆ ಆಗಿ ಹೋಗಿದ್ದನ್ನು ಸರಿಪಡಿಸುವನು ಎಂತಕ್ಕಂತಹ ಮನುಷ್ಯನ ಕಾರ್ಯದಿಂದ ಮುಂದೆ ಆಗುವುದರಲ್ಲಿ ದೋಷಗಳಿಲ್ಲದೆ ಇರುತ್ತೆಯೇ. ಕಷ್ಟ ನಷ್ಟ ಅನುಭವಿಸ್ತಿರುವ ಒಳಿತಿಗೆ ಮತ್ತೇನನ್ನ ಮಾಡುವ ಪ್ರಯತ್ನ ದೋಷ ಇರುತ್ತೋ ಇಲ್ವೋ, ನಾವು ಒಳ್ಳೇದು ಮಾಡಕ್ಕೆ ಹೋಗಿ ಅವನಿನ್ನೇನೋ ಬೇರೆ ಕೂಡ ಆಗಬಹುದು. ತಿದ್ದುವಿಕೆಗೆ ಮಿತಿ ಇರಲಿ ಎಚ್ಚರ ಇರಲಿ ಅಂತ ಕೂಡ ಗುಂಡಮ್ಮನ ಮತ್ತೊಂದು ಪದ್ಯದಲ್ಲಿ ಹೇಳ್ತಾರೆ. ಸಿಂಧುವನು ಹಿಮಗಿರಿಗೆ ಹಿಂದಿರುಗಿ ಚಂದದಲ್ಲಿ ಬಾ ಎಂದು ಆಣತಿಪ್ಪಯ್ಯ, ಏನೋ ಆಗೋಗ್ಬಿಟ್ಟಿದೆ ಸರಿಪಡಿಸಬೇಕು ಅಂತ ಹಿಂದಿಂದೆಲ್ಲ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯನಾ? ಹಾಗೆಯೇ ಸರ್ವರಿಗೆ ಸಮವಾಳು ಸರ್ವರಿಗೆ ಸಮಪಾಲು ಎಂಬ ಕವಿ ಗೋಪಾಲಕೃಷ್ಣ ಅಡಿಗರ ಕಟ್ಟುವೆವು ಹೊಸನಾಡೊಂದನು ಅನ್ನುವ ಮಹದಾಸೆ ನನಸಾಗತ್ಯೆ. ಈ ಸಮಾಜ ತಿದ್ದು ಮಾಡಕ್ಕೆ ಬಹಳ ಕಷ್ಟ. ತಿದ್ದುವಿಕೆಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಸಮಾಜ ಅಂತಕ್ಕಂಥದ್ದು, ಜಗತ್ತು ಅಂತಕ್ಕಂಥದ್ದು ಒಂದು ನಾಯಿಯ ಬಾಲ ಇದ್ದ ಹಾಗೆ, ಅದು ತನ್ನದನ್ನ ಸಮಸ್ಯೆಗಳಿಂದ ಸುತ್ತಾಕೊಂಡ್ಬಿಟ್ಟಿದೆ. ಅದು ಸರಿ ಮಾಡಬೇಕು ಅಂತ ಹೇಳಿ ಎಲ್ಲಿವರೆಗೂ ಅದನ್ನ ಟೈಟ್ ಆಗಿ ಒಂದು ಬಲದಿಂದ ಎಳೆದಿಟ್ಕೊಂಡಿರ್ತೀರೋ ಅಲ್ಲಿವರೆಗೂ ನೇರವಾಗಿರುತ್ತೆ, ಆದರೆ ಅದನ್ನು ಬಿಟ್ಕೊಡ್ಲೆ ಮತ್ತೆ ಸುತ್ತಕೊಂಡ್ಬಿಡುತ್ತೆ. ಹಾಗೆ ವಿವೇಕಾನಂದರು ಬಹುಶಃ ಇಲ್ಲಿ ಓಡಾಡ್ತಿದ್ದಂಥ ಒಂದು ಎಲ್ಲ ಸಂದರ್ಭದಲ್ಲೂ ಕೂಡ 150 ವರ್ಷಗಳಾಗಿದೆ ಅವ್ರ ಜನ್ಮ ತಾಳಿ, 1863 2013ಕ್ಕೆ 150 ವರ್ಷಗಳಾಗತ್ತೆ. ಅವರು ಇದ್ದ ಸಂದರ್ಭದಲ್ಲಿ ಕಲ್ಕತ್ತಾದಲ್ಲಿರ್ತಕ್ಕಂಥ ಎಲ್ಲ ಚಿಂತಕರು ಕೂಡ ಎಷ್ಟು ಜನ ಸೇವಾ ಮನೋಭಾವಿಗಳು ಮುಂದಕ್ಕೆ ಬಂದರು, ಸೇವಾಕರ್ತರು ನಿರಂತರವಾದರು, ಇಷ್ಟೆಲ್ಲ ನಡೀತಾ

ಆಯ್ತು. ಆದರೆ ಈಗ ಬಹುಶಃ ನಾವೆಲ್ಲ ಈ ದೇಶ ಭಾರತ ದೇಶವನ್ನು ನೋಡಿದರೆ ಸ್ವಾಮಿ ವಿವೇಕಾನಂದರು ಇದ್ದ ನಾಡೆ ಇದು ಅನ್ನುವಂತಹ ಚಿಂತನೆಗೆ ನಮ್ಮನ್ನ ಒಳಗಾಗಿಸುತ್ತೆ. ಆದ್ರಿಂದ ತಿದ್ದುವಿಕೆಗೆ ಮಿತಿ ಇರಲಿ.

ನಲ್ಲ ನರ ಲೋಕಹಿತ ನಿರ್ಧಾರ ಬಲಕೆ ನೋಳ್ಪರ್ ಕೆಲರು ಕೆಲರೆಡಕೆ ನೋಳ್ಪರ್. ಸುಲಭವೇ ನಲ್ಲ ನರ ಲೋಕಹಿತ ನಿರ್ಧಾರ ಬಲಕೆ ನೋಳ್ಪರ್ ಕೆಲರು ಕೆಲರೆಡಕೆ ನೋಳ್ಪರ್. ವಿಲವಿಲನೆ ಚಪಲಿಸುವ ಮನುಜ ಸ್ವಭಾವದಲ್ಲಿ ನೆಲೆಗೊತ್ತು ಹಿತಕೆಲ್ಲಿ ಮಂಕುತಿಮ್ಮ. ವಿಲವಿಲನೆ ಚಪಲಿಸುವ ಮನುಜ ಸ್ವಭಾವದಲ್ಲಿ ನೆಲೆಗೊತ್ತು ಹಿತಕೆಲ್ಲಿ ಮಂಕುತಿಮ್ಮ.

0: ಇದನ್ನೇ ಒಳ್ಳೇದು ಮಾಡಬೇಕು ಅಂತ ಹಾಗೆ ಮುಂದುವರಿಸ್ತಾ ಹೇಳ್ತಾ ಹೋಗ್ತಾರೆ. ಸುಲಭವೇನಲ್ಲ ನರಲೋಕ ಹಿತ ನಿರ್ಧಾರ, ಎಲ್ರಿಗೂ ಒಳ್ಳೇದಾಗುವಂತದ್ದು ಯಾವುದು ಅನ್ನೋದು ಬಹಳ ಕಷ್ಟ. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ, ಬಲಕ್ಕೆ ನೋಳ್ಪರ್ ಕೆಲರು, ಎಡಕ್ಕೆ ನೋಳ್ಪರ್ ಕೆಲರು. ಏ ಇದು ಮಾಡಿದ್ರೆ ಸರಿ ಅಂತ ಹೇಳೋರು ಕೆಲವು ಜನ, ಅದು ಮಾಡಿದ್ರೆ ಸರಿ ಅಂತ ಹೇಳೋರು ಇನ್ನಷ್ಟು ಜನ. ಹೀಗೆ ವಿಲವಿಲ್ಲೆ ಚಪ್ಪಲಿಸ್ತಾ ಇರತಕ್ಕಂತಹ ಈ ಮನುಜ ಸ್ವಭಾವ ಇದೆಯಲ್ಲ, ಇದಕ್ಕೆ ಒಂದು ನೆಲೆ ಗುರಿ ಹಿತಕ್ಕೆ ಏನಾದ್ರು ಇದೆಯಾ? ಈ ಜಗತ್ತಿನ ಹಿತ ನಿರ್ಧರಿಸುವುದು ಸುಲಭ ಕಾರ್ಯ ಅಲ್ಲ. ಸರ್ವರಿಗೂ ಸಮಾನವಾಗಿರತಕ್ಕಂಥ ಹಿತ ಯಾವುದು ಅಂತ ತೀರ್ಮಾನಿಸುವುದೇ ತೊಳಾಡ್ತಾ ಇದ್ದೇವೆ. ಅದೇ ಸರಿ ಅಂತ ಒಬ್ರು ಹೇಳ್ತಾರೆ, ಇದೇ ಸರಿ ಅಂತ ಒಬ್ರು ಹೇಳ್ತಾರೆ. ಅದು ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗ್ತಾ ಇತ್ತು, ಇದು ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗ್ತಾ ಇತ್ತು ಅಂತ ನೋಡ್ತಿರ್ಬೇಕು. ಅವೆಲ್ಲ ಕೂಡ ಸಮಾಜದ ಈ ಒಂದು ವಿಜ್ಞಾನ ಜನ ಬೆಳೀತಿರ್ತಕ್ಕಂಥ ರೀತಿ ನೋಡಿದಾಗ, ವಿಧಾನಸೌಧದಲ್ಲಾಗಿರ್ಬೋದು, ಲೋಕಸಭೆಯಲ್ಲಾಗಿರ್ಬೋದು, ಬೇರೆ ಬೇರೆ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಹೋಗ್ತೇವೆ, ಏನೇನೋ ಒಂದು ನಿರ್ಧಾರ ತಗೋತೇವೆ, ಏನೋ ಒಂದು ಪಾಲಿಸಿನ ಮಾಡ್ತಾ ಹೋಗ್ತೇವೆ. ಅದರಿಂದ ಯಾರಿಗೆ ಉಪಯೋಗ ಆಗುತ್ತೆ ಅಂತ ಹೇಳೋದು ಬಹಳ ಕಷ್ಟ. ಹೀಗಾಗತ್ತೆ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ, ಬಟ್ ಏನೇನೋ ಆಗ್ಬಿಡುತ್ತಲ್ಲ ಅನ್ನುವ ಚಿಂತೆ ಮಾಡೋ ಹಾಗಾಗತ್ತೆ. ಹಾಗಾಗಿ ಸರ್ವ ಜಗ ಹಿತ ನಿರ್ಧಾರ ಬಹಳ ಕಷ್ಟ. ಏನಾದರೂ ಮಾಡಿ ಅಂತಾರೆ, ಮಾಡಿದ್ದೆಲ್ಲ ಸರಿಯಲ್ಲ ಅಂತ ಮತ್ತೊಬ್ರು ಹೇಳ್ತಾರೆ. ಒಮ್ಮೆ ಹಾಗೂ ಹೇಳ್ತಾರೆ, ಒಮ್ಮೆ ಹೀಗೂ ಹೇಳ್ತಾರೆ. ನಿರ್ದಿಷ್ಟವಾದ ಧ್ಯೇಯ ಧೋರಣೆಗಳಿಲ್ಲದೆ ಇರತಕ್ಕಂಥ ವಿಲವಿಲನೆ ಚಪಲ ಆಗ್ತಾ ಇರತಕ್ಕಂಥ, ಬದಲಾಯಿಸ್ತಾ ಇರತಕ್ಕಂಥ ಈ ಮನುಷ್ಯನ ಸ್ವಭಾವಕ್ಕೆ, ಸರ್ವಹಿತಕ್ಕೆ ಗುರಿ ಗೊತ್ತು ಯಾವುದು ಅಂತ ತಿಳಿಯುವಂತಹ ಪ್ರಯತ್ನ ಮಾಡ್ತಾ ಇರುವುದೇ ಸಮಾಜದ ವಿಜ್ಞಾನ, ಸಮಾಜ ನಡೀತಿರುವ ರೀತಿ ಅಂತ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಇಂದಿಗೆ 12 ವರ್ಷ ಪೂರ್ಣ. ಅಂತರ್ ಸಂಸದೀಯ ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಲು ಭಾರತೀಯ ನಿಯೋಗ ತಾಂಜೇನಿಯಾಗೆ ಭೇಟಿ. ಗೋಪಾಲಕರ ಸಮ್ಮೇಳನದಲ್ಲಿ ಪಶುಪಾಲನೆ ಮೂಲಸೌಕರ್ಯಗಳಿಗೆ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ ಸಚಿವ ಅಮಿತ್ ಶಾ. ಹಾಗೂ ಏಷ್ಯನ್ ಗೇಮ್ಸ್ 85 ಪದಕಗಳೊಂದಿಗೆ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇಂದಿಗೆ 12 ವರ್ಷಗಳನ್ನು ಪೂರೈಸಿದೆ. 2014ರಲ್ಲಿ ವಿಜಯದಶಮಿ ಸಂದರ್ಭದಲ್ಲಿ ಇದೇ ದಿನ ಕಾರ್ಯಕ್ರಮದ ಮೊದಲ ಸಂಚಿಕೆ ಪ್ರಸಾರವಾಗಿತ್ತು. ಇತ್ತೀಚೆಗೆ ಮನ್ ಕಿ ಬಾತ್ನ 138ನೇ ಸಂಚಿಕೆ ಪ್ರಸಾರಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ದೇಶಾದ್ಯಂತ ನಡೆಯುತ್ತಿರುವ ಸಕಾರಾತ್ಮಕ ಬದಲಾವಣೆಗಳನ್ನು ಬಿಂಬಿಸಲು ಹಾಗೂ ಭಾರತ

0: ಭಾರತದ ಅಭಿವೃದ್ದಿ ಪಯಣದಲ್ಲಿ ನಾಗರಿಕರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಉತ್ತೇಜಿಸಲು ಮನ್ ಕಿ ಬಾತ್ ವಿಶಿಷ್ಟ ವೇದಿಕೆಯಾಗಿ ಕಾರ್ಯನಿರ್ವಹಿಸಿದೆ. ಈ ಮಾಸಿಕ ಕಾರ್ಯಕ್ರಮದ ಮೂಲಕ ಪ್ರಧಾನಮಂತ್ರಿಯವರು ಶಿಕ್ಷಣ, ಆರೋಗ್ಯ ಸೇವೆ, ಪರಿಸರ ಸಂರಕ್ಷಣೆ, ನವೋದ್ಯಮ ಹಾಗೂ ಸಮಾಜ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿರುವ ದೇಶದ ಜನರ ಸ್ಫೂರ್ತಿದಾಯಕ ಕಥೆಗಳನ್ನು ಹಂಚಿಕೊಳ್ಳುತ್ತಾರೆ. ಮನ್ ಕಿ ಬಾತ್ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನ ಜಾಲತಾಣದ ಮೂಲಕ ಪ್ರಸಾರವಾಗುವುದರ ಜೊತೆಗೆ ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿಯೂ ಪ್ರಸಾರ ಲಭ್ಯವಿದೆ. ಆಕಾಶವಾಣಿ ಸುದ್ದಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಾಗುತ್ತದೆ. ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್ ನೇತೃತ್ವದ ಭಾರತೀಯ ಸಂಸದೀಯ ನಿಯೋಗವು ತಾಂಜೇನಿಯಾಗೆ ತೆರಳಿದೆ. ಇದೇ ಸೋಮವಾರದಿಂದ 9ರವರೆಗೆ ನಡೆಯಲಿರುವ ಅಂತರ್ ಸಂಸದೀಯ ಒಕ್ಕೂಟ ಐಪಿಯು 153ನೇ ಮಹಾಸಭೆ ಹಾಗೂ ಸಂಬಂಧಿತ ಸಭೆಗಳಲ್ಲಿ ನಿಯೋಗ ಭಾಗವಹಿಸಲಿದೆ. ಸಮಕಾಲೀನ ಜಾಗತಿಕ ಮಹತ್ವದ ವಿವಿಧ ವಿಷಯಗಳ ಕುರಿತು ನಡೆಯಲಿರುವ ಸಭೆಗಳು, ಚರ್ಚೆಗಳು ಮತ್ತು ಕಾರ್ಯಾಗಾರದಲ್ಲಿ ಭಾರತೀಯ ನಿಯೋಗ ಪಾಲ್ಗೊಂಡು ಈ ವಿಷಯಗಳ ಬಗ್ಗೆ ಭಾರತದ ನಿಲುವನ್ನು ಮಂಡಿಸಲಿದೆ. ಐಪಿಯು ಆಡಳಿತ ಮಂಡಳಿ ಸಭೆ, ಸಾಮಾನ್ಯ ಚರ್ಚೆ, ತುರ್ತು ವಿಷಯದ ಮೇಲಿನ ಚರ್ಚೆ ಹಾಗೂ ಐಪಿಯು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳೊಂದಿಗೆ ನಡೆಯುವ ಸಂವಾದದಲ್ಲಿ ಉಪಸಭಾಪತಿ ಹರಿವಂಶ್ ಭಾಗವಹಿಸಲಿದ್ದಾರೆ. ಭಾರತೀಯ ನಿಯೋಗದ ಸದಸ್ಯರು ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳು, ಶಾಂತಿ ಮತ್ತು ಅಂತಾರಾಷ್ಟೀಯ ಭದ್ರತೆ, ಸುಸ್ಥಿರ ಅಭಿವೃದ್ದಿ, ಮಹಿಳೆಯರ ಭಾಗವಹಿಸುವಿಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಭಯೋತ್ಪಾದನೆ ನಿಗ್ರಹ, ಮಾನಸಿಕ ಆರೋಗ್ಯ, ಪ್ರಮುಖ ಖನಿಜಗಳು, ಕೃತಕ ಬುದ್ಧಿಮತ್ತೆ, ಭವಿಷ್ಯದ ಉದ್ಯೋಗ, ಕಡಲ ಭದ್ರತೆ, ಹವಾಮಾನ ಬದಲಾವಣೆ ಹಾಗೂ ಪರ್ವತ ಮತ್ತು ಸಾಗರ ಪರಿಸರ ವ್ಯವಸ್ಥೆಗಳ ಸಂರಕ್ಷಣೆ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೆಂಬರ್ 3ರಂದು ಮಹಾರಾಷ್ಟದ ಬಾರಾಮತಿಗೆ ಭೇಟಿ ನೀಡಲಿದ್ದು ನೂತನವಾಗಿ ಅಭಿವೃದ್ದಿಪಡಿಸಲಾದ ಪ್ರೇರಣಾ ಸ್ಥಳವನ್ನು ಉದ್ಘಾಟಿಸಲಿದ್ದಾರೆ ಎಂದು ಎನ್ಸಿಪಿ ಎಸ್ಪಿ ಮುಖ್ಯಸ್ಥ ಶರದ್ ಪವಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿದ ಅವರು, ಪ್ರೇರಣಾ ಸ್ಥಳದಲ್ಲಿ 4 ಟನ್ ತೂಕದ ಭಗವಾನ್ ಬುದ್ಧನ ಪ್ರತಿಮೆ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದ್ಯಾ ಪ್ರತಿಷ್ಠಾನದಲ್ಲಿ ನಡೆಯಲಿರುವ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ ಮತ್ತು ಸುನೇತ್ರಾ ಪವಾರ್, ಸೀರಂ ಇನ್ಸ್ಟಿಟ್ಯೂಟ್ನ ಸೈರಸ್ ಪೂನಾವಾಲಾ ಹಾಗೂ ಮೈಕ್ರೋಸಾಫ್ಟ್ ಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ. ಶರದ್ ಪವಾರ್ ಅವರು ವಿದ್ಯಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಾರೆ. ಗೋಪಾಲಕರು ಹಾಗೂ ಪಶುಪಾಲನೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ಭೋಪಾಲ್ನ ಬಿಎಚ್ಇಎಲ್ ದಸರಾ ಮೈದಾನದಲ್ಲಿ ನಡೆದ ರಾಜ್ಯಮಟ್ಟದ ಗೋಪಾಲಕರ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗೋಶಾಲೆಗಳಿಗಾಗಿ 101 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದಾರೆ. ಈ ಸಂದರ್ಭದಲ್ಲಿ 11 ಜಿಲ್ಲೆಗಳ ಸುಮಾರು 35,000 ಗೋಪಾಲಕರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಇದೇ ವೇಳೆ 255 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಜ್ಜಯಿನಿಯಲ್ಲಿ ನಿರ್ಮಿಸಲಾಗಿರುವ ಹಾಲು ಸಂಸ್ಕರಣಾ ಘಟಕಕ್ಕೆ ಅಮಿತ್ ಶಾ ಅವರು ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಭೋಪಾಲ್ನಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರೀಯ ಪ್ರಯೋಗಾಲಯ ಸ್ಥಾಪಿಸಲಾಗಿದ್ದು, ಶಿವಪುರಿಯಲ್ಲಿ ಮಿನಿ ಡೈರಿ ಘಟಕ ನಿರ್ಮಿಸಲಾಗುವುದು, ಹಸು ಮತ್ತು ಎಮ್ಮೆ ತಳಿಗಳ ಸುಧಾರಣೆಗೆ ಈ ಘಟಕಗಳು ಕಾರ್ಯನಿರ್ವಹಿಸಲಿವೆ ಎಂದು ತಿಳಿಸಿದರು. ಆಂಧ್ರಪ್ರದೇಶದ ಸತ್ಯವೇಡು ಮಂಡಲದ ಶ್ರೀ ಸಿಟಿಯಲ್ಲಿರುವ ಖಾಸಗಿ ಕೈಗಾರಿಕಾ ಘಟಕವೊಂದರಲ್ಲಿ ಇಂದು ಸಂಭವಿಸಿದ ಬಾಯ್ಲರ್ ಸ್ಫೋಟದಲ್ಲಿ 4 ಕಾರ್ಮಿಕರು ಮೃತಪಟ್ಟಿದ್ದು ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಿಶೇಷ ಆರ್ಥಿಕ ವಲಯದಲ್ಲಿರುವ ಕಾರ್ಖಾನೆಯೊಂದರೊಳಗೆ ಈ ಸ್ಫೋಟ ಸಂಭವಿಸಿದೆ. ಘಟನೆ ಕುರಿತ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ಮೃತರ ಕುಟುಂಬಗಳಿಗೆ ನೆರವು ನೀಡುವಂತೆ ಹಿರಿಯ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

0: ಕಳೆದ ದಶಕದಲ್ಲಿ ವಿವೇಕಯುತ ಹಣಕಾಸು ನಿರ್ವಹಣೆ, ಮೂಲಸೌಕರ್ಯ ಹೂಡಿಕೆ, ಬ್ಯಾಂಕಿಂಗ್ ಸುಧಾರಣೆಗಳು, ಉತ್ತಮ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ನಿರಂತರ ಸುಧಾರಣೆಗಳ ಸಂಯೋಜನೆಯ ಮೂಲಕ ರಾಷ್ಟದ ಆರ್ಥಿಕ ಬಲ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ರೂಪಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಎಸ್ಟಿ ಮತ್ತು 4 ಕಾರ್ಮಿಕ ಸಂಹಿತೆಗಳ ಮೂಲಕ ಸರ್ಕಾರವು ರಾಷ್ಟೀಯ ಚೌಕಟ್ಟುಗಳನ್ನು ಬಲಪಡಿಸಿದೆ ಎಂದು ತಿಳಿಸಿದರು. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಶೇಕಡಾ 7.8% ನೈಜ ಜಿಡಿಪಿ ಬೆಳವಣಿಗೆಯನ್ನು ಉಲ್ಲೇಖಿಸಿದ ಅವರು, ಕಳೆದ 4 ವರ್ಷಗಳ ಆರ್ಥಿಕ ಆಘಾತವನ್ನು ಭಾರತವು ಯಶಸ್ವಿಯಾಗಿ ಎದುರಿಸಿದೆ ಎಂದು ಸಚಿವರು ಮಾಹಿತಿ ನೀಡಿದರು. 94ನೇ ಭಾರತೀಯ ವಾಯುಪಡೆ ದಿನವನ್ನು ಈ ತಿಂಗಳ 8ರಂದು ಆಚರಿಸಲಾಗುವುದು. ಭಾರತೀಯ ವಾಯುಪಡೆ ಅಚಲ, ಅಜೇಯ ಮತ್ತು ನಿಖರ ಎಂಬುದು ಈ ವರ್ಷದ ವಾಯುಪಡೆ ದಿನದ ಧ್ಯೇಯವಾಕ್ಯವಾಗಿದೆ. ವಾಯುಪಡೆ ದಿನಾಚರಣೆ ಅಂಗವಾಗಿ ವಾಯುಪಡೆ ಪಥಸಂಚಲನ, ಭಾರತೀಯ ವಾಯುಪಡೆಯ ವಿವಿಧ ಸಾಧನಗಳ ಪ್ರದರ್ಶನ, ಶಕ್ತಿ ಏರ್ ವಾರಿಯರ್ ಡ್ರಿಲ್ ತಂಡದ ಪ್ರದರ್ಶನ, ಭಾರತೀಯ ವಾಯುಪಡೆಯ ಡ್ರಮ್ಮರ್ಗಳ ತಂಡದ ಕಾರ್ಯಕ್ರಮ ಹಾಗೂ ಹೆರಿಟೇಜ್ ಫ್ಲೈಟ್ನ ವೈಮಾನಿಕ ಪ್ರದರ್ಶನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಹಿಂಡನ್ ವಾಯುಪಡೆ ನಿಲ್ದಾಣದಲ್ಲಿ ನಡೆಯಲಿರುವ ಪಥಸಂಚಲನವನ್ನು ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವೀಕ್ಷಿಸಲಿದ್ದಾರೆ. ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಹಾಗೂ ವಾಯುಪಡೆಯ ಮಾಜಿ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾರತ ಇಂದು 5 ಸ್ವರ್ಣ, 2 ಬೆಳ್ಳಿ, 2 ಕಂಚಿನ ಪದಕಗಳನ್ನು ಪಡೆಯುವ ಮೂಲಕ ತನ್ನ ಅಜೇಯ ಓಟ ಮುಂದುವರಿಸಿದೆ. ಕೊರೋಗಿ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ನಡೆದ ಟಿ20 ಕ್ರಿಕೆಟ್ನ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಭಾರತ ತಂಡ ಪಾಕಿಸ್ತಾನ ವಿರುದ್ದ 19 ರನ್ಗಳಿಂದ ಜಯ ಸಾಧಿಸಿ ಚಿನ್ನದ ಪದಕ ಪಡೆದುಕೊಂಡಿದೆ. ಮಹಿಳೆಯರ ವೈಯಕ್ತಿಕ ಗಾಲ್ಫ್ ವಿಭಾಗದಲ್ಲಿ ಕರ್ನಾಟಕದ ಪ್ರಣವಿ ಶರತ್ ಅರಸು ಭಾರತಕ್ಕೆ ಮೊಟ್ಟಮೊದಲ ಚಿನ್ನದ ಪದಕ ತಂದುಕೊಟ್ಟಿದ್ದಾರೆ. 23 ವರ್ಷದ ಪ್ರಣವಿ ಅಂತಿಮ ಸುತ್ತಿನಲ್ಲಿ ಚೀನಾದ ಇನ್ ರುವೋನಿಂಗ್ ಅವರನ್ನು ಹಿಮ್ಮೆಟ್ಟಿಸಿ ಅಗ್ರಸ್ಥಾನ ಪಡೆದುಕೊಂಡರು. ಮಹಿಳಾ ರಿಕರ್ವ್ ವೈಯಕ್ತಿಕ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹೋದ್ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ದಕ್ಷಿಣ ಕೊರಿಯಾದ ಓಹ್ ಯೆಜಿನ್ ವಿರುದ್ದ ನಡೆದ ಶೂಟ್ ಆಫ್ನಲ್ಲಿ 10-8 ಅಂತರದಲ್ಲಿ ಅವರು ಗೆಲುವು ಸಾಧಿಸಿದರು. ಪುರುಷರ 57 ಕೆಜಿ ವಿಭಾಗದ ಕುಸ್ತಿ ಸ್ಪರ್ಧೆಯಲ್ಲಿ ಭಾರತದ ಅಮನ್ ಸೆಹ್ರಾವತ್ ಫೈನಲ್ನಲ್ಲಿ ವಿಶ್ವ ಚಾಂಪಿಯನ್ ಉತ್ತರ ಕೊರಿಯಾದ ಚಾಂಗ್ ಸಾಂಗ್ ಹಾನ್ ಅವರನ್ನು 11-7 ಅಂತರದಿಂದ ಸೋಲಿಸಿ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. ಈ ಪ್ರದರ್ಶನಗಳ ಮೂಲಕ ಭಾರತ ಈವರೆಗೆ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ 85 ಪದಕಗಳನ್ನು ಪಡೆಯುವ ಮೂಲಕ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಚಂಡೀಗಢದಲ್ಲಿಂದು ನಡೆಯುತ್ತಿರುವ ಭಾರತ ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 351 ರನ್ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಇಂದಿಗೆ 12 ವರ್ಷ ಪೂರ್ಣ. ಅಂತರ್ ಸಂಸದೀಯ ಒಕ್ಕೂಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಭಾರತೀಯ ನಿಯೋಗ ತಾಂಜೇನಿಯಾಗೆ ಭೇಟಿ. ಗೋಪಾಲಕರ ಸಮ್ಮೇಳನದಲ್ಲಿ ಪಶುಪಾಲನೆ, ಮೂಲಸೌಕರ್ಯಗಳಿಗೆ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ ಸಚಿವ ಅಮಿತ್ ಶಾ ಹಾಗೂ ಏಷ್ಯನ್ ಗೇಮ್ಸ್ 85 ಪದಕಗಳೊಂದಿಗೆ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7:45. ಈಗ ಚಿತ್ರಗೀತೆಗಳನ್ನ ಕೇಳೋಣ. ಕರ್ಪೂರದ ಗೊಂಬೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಚಿತ್ರ. ಎಸ್ ನಾರಾಯಣ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.

ಕನಸಲು ನೀನೆ ಮನಸ್ಸಲು ನೀನೆ ಚಿತ್ರದ ಹಾಡನ್ನ ಕೇಳಿದ್ರಿ. ಎಲ್ಲನ್ ಶಾಸ್ತ್ರಿಯವರ ದನಿಯಲ್ಲಿ ಗೀತೆ ಮೂಡಿ ಬಂತು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಚೈತನ್ಯವರ ಸಂಗೀತ. ಕನಸುಗಾರ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

0: ಗಾನ ಭಜನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಆಕಾಶವಾಣಿ
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 8 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಬರ ಅಧ್ಯಯನ ತಂಡವು ಇಂದು ಹಾಸನ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಮಳೆ ಇಲ್ಲದೆ ಹಾಳಾಗಿರುವ ಮೆಕ್ಕೆಜೋಳ, ಶುಂಠಿ, ಭತ್ತ ಸೇರಿದಂತೆ ತರಕಾರಿ ಬೆಳೆಗಳ ಪರಿಶೀಲನೆ ನಡೆಸಿದ ಅಧ್ಯಯನ ತಂಡ ಸ್ಥಳೀಯ ರೈತರ ಸಮಸ್ಯೆ ಹಾಗೂ ಅಹವಾಲುಗಳನ್ನು ಸ್ವೀಕರಿಸಿತು. ರಾಯಚೂರು ನಾರಾಯಣಪುರ ಬಲದಂಡೆ 9A ಪಡವಾಟಿ ವಿಭಾಗದ ಕಾಲುವೆ ಉಪಕಾಲುವೆಯಲ್ಲಿರುವ ಹೂಳು ಹಾಗೂ ಗಿಡಗಂಟಿ ತೆರವುಗೊಳಿಸಿ ಒಂದು ತಿಂಗಳೊಳಗಾಗಿ ಕೊನೆಯ ಭಾಗದ ಜಮೀನುಗಳಿಗೆ ನೀರು ತಲುಪುವಂತೆ ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉಪಹಂಚಿಕೆ ಯೋಜನೆಯಡಿ

ಈ ಫಲಾನುಭವಿಗಳ ಆಯ್ಕೆಯಲ್ಲಿ ಪಾರದರ್ಶಕತೆ ಇರಬೇಕು. ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಸೌಲಭ್ಯ ನಿಗದಿತ ಕಾಲಾವಧಿಯಲ್ಲಿಯೇ ದೊರಕುವಂತಾಗಬೇಕು ಎಂದು ಗದಗ ಜಿಲ್ಲಾಧಿಕಾರಿ ಶ್ರೀ ಎನ್ ಶ್ರೀಧರ್ ತಿಳಿಸಿದ್ದಾರೆ. ಎಸ್ಸಿಪಿ ಮತ್ತು ಟಿಎಸ್ಪಿ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಂತಾರಾಷ್ಟೀಯ ಸುರಕ್ಷಿತ ಗರ್ಭಪಾತ ಸೇವಾ ದಿನದ ಅಂಗವಾಗಿ ಸುರಕ್ಷಿತ ಗರ್ಭಪಾತದ ಕುರಿತು ಸಾರ್ವಜನಿಕರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಟಿ ಲಿಂಗರಾಜು ಹೇಳಿದ್ದಾರೆ. ಅಂತಾರಾಷ್ಟೀಯ ಸುರಕ್ಷಿತ ಗರ್ಭಪಾತ ಸೇವಾ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಜಪಾನ್ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಮಹಿಳೆಯರ ವೈಯಕ್ತಿಕ ಗಾಲ್ಫ್ ವಿಭಾಗದಲ್ಲಿ ಕರ್ನಾಟಕದ ಪ್ರಣವಿ ಶರತ್ ಅರಸು ಭಾರತಕ್ಕೆ ಮೊಟ್ಟಮೊದಲ ಚಿನ್ನ ಪದಕ ತಂದುಕೊಟ್ಟಿದ್ದಾರೆ. 23 ವರ್ಷದ ಪ್ರಣವಿ ಅಂತಿಮ ಸುತ್ತಿನಲ್ಲಿ ಚೀನಾದ ಇನ್ ರುವೋನಿಂಗ್ ಅವರನ್ನು ಹಿಮ್ಮೆಟ್ಟಿಸಿ ಅಗ್ರಸ್ಥಾನ ಪಡೆದುಕೊಂಡರು. ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗಳಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿರುವ ಭಾರತೀಯ ಮಹಿಳಾ ಹಾಕಿ ತಂಡ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದು ಭವ್ಯ ಸ್ವಾಗತಕ್ಕೆ ಸಿದ್ದತೆ ನಡೆದಿದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಬೆಂಗಳೂರು ಹಾಕಿ ಇಂಡಿಯಾ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಹಾಕಿ ಕರ್ನಾಟಕದ ಗಣ್ಯ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ವಿಮಾನ ನಿಲ್ದಾಣದಲ್ಲಿ ಉಪಸ್ಥಿತರಿದ್ದು ವಿಜೇತರನ್ನು ಸ್ವಾಗತಿಸಿ ಸನ್ಮಾನಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 8:03.
1: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ, ಕಾದಂಬರಿ ಸಂಭಾಷಣೆ ಗೀತಪ್ರಿಯ, ಸಂಗೀತ ಹಂಸಲೇಖ, ಕಥೆ ಚಿತ್ರಕಥೆ ಹಾಗೂ ನಿರ್ದೇಶನ ಕೋಡ್ಲು ರಾಮಕೃಷ್ಣ. ಕೇಳಿ ಚಲನಚಿತ್ರ ಧ್ವನಿವಾಹಿನಿ, ಕಾದಂಬರಿ.
2: ಕಾದಂಬರಿ ಈ ತೀರ, ಈ ಗಾಳಿ, ಈ ಬಂಡೆ, ಈ ಅಲೆ ಎಲ್ಲ ನನ್ನ ಪ್ರೇಮಕ್ಕೆ ಸಾಕ್ಷಿ ಆಗ್ಬೇಕು.
3: ಗೋಪಿ, ಈ ಸಮುದ್ರದ ನೀರ್ ಯಾಕೆ ಉಪ್ಪು?
2: ಪ್ರೇಮಿಗಳೆಲ್ಲ ಹತ್ತು ಹತ್ತು, ಆ ಕಣ್ಣೀರೇ ಉಪ್ಪು ನೀರಾಗಿದೆ.
3: ಪ್ರೇಮಿಗಳು ಯಾಕೆ ಕಾಣ್ಬೇಕು?
2: ಇರ್ತಾರಲ್ಲ ಅಪ್ಪ ಅಮ್ಮಂದ್ರು ವಿಲನ್ಗಳ ತರ. ಈ ಅಲೆ ಯಾಕಿಷ್ಟೊಂದು ರಭಸವಾಗಿ ಬರ್ತಾ ಇದೆ ಗೊತ್ತಾ?
3: ಯಾಕೆ ಹೇಳ?
2: ಸಮುದ್ರಕ್ಕೂ ನಿನ್ ಸೌಂದರ್ಯ ನೋಡಿ ಉತ್ಸಾಹ ಉಕ್ಕೇರಿದೆ, ಅದಕ್ಕೆ ಈ ರಭಸ. ಕಾದಂಬರಿ, ನಮ್ಮಿಬ್ರು ಮದ್ವೆಗೆ ನಿಮ್ಮ ಅಪ್ಪ ಅಮ್ಮ ಒಪ್ಪದಿದ್ರೆ ಏನ್ ಮಾಡ್ತೀಯಾ?
3: ನಮ್ಮ ಅಪ್ಪ ಅಮ್ಮನ ನಾನ್ ಯಾವತ್ ನಿನ್ನ ಲವ್ ಮಾಡಕ್ ಶುರು ಮಾಡಿದ್ನೋ ಅವತ್ತಿಂದ ನಮ್ಮ ಅಪ್ಪ ಅಮ್ಮನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ.
4: ಪ್ರೇಮ ಸೃಷ್ಟಿಯ ಮೂಲ, ಇದೊಂದು ರೀತಿಯ ಆಕರ್ಷಣೆ. ಪ್ರೇಮ ಎಷ್ಟು ಆಕಸ್ಮಿಕವೋ ಅಷ್ಟೇ ಶಾಶ್ವತ. ಪ್ರೇಮದ ಚುಂಬಕ ಶಕ್ತಿಗೆ ಮಣಿಯದವರೇ ಇಲ್ಲ. ಇದು ಎಲ್ಲಿ ಹೇಗೆ ಉಂಟಾಗುತ್ತದೆ ಎಂದು ಹೇಳುವ ಶಕ್ತಿ ಯಾರಿಗೂ ಇಲ್ಲ. ಪ್ರೇಮಿಸುವ ಹಕ್ಕು ಜಗತ್ತಿನಲ್ಲಿ ಎಲ್ಲರಿಗೂ ಇದೆ. ಇದಕ್ಕೆ ಅಂತಸ್ತಾಗಲಿ, ಜಾತಿ ಮತಗಳ ಭೇದವಾಗಲಿ, ವಯೋಮಿತಿಗಳ ನಿರ್ಬಂಧವಾಗಲಿ ಇಲ್ಲ. ಇದು ಸಮುದ್ರದಷ್ಟೇ ವಿಶಾಲ, ಸೂರ್ಯ ಚಂದ್ರರಷ್ಟೇ ಶಾಶ್ವತ. ಅಂತಸ್ತಿನ ಅಡ್ಡಗೋಡೆಯಿಂದ, ಜಾತಿ ಮತಗಳ ಸಂಘರ್ಷದಿಂದ, ಅಹಂಕಾರದ ಅತಿರೇಕದಿಂದ ಎಷ್ಟೋ ಪ್ರೇಮಿಗಳ ಬದುಕು ದುರಂತದಲ್ಲಿ ಅಂತ್ಯಗೊಳ್ಳುವುದು. ಪ್ರೇಮಿಯ ನೆನಪಿನಲ್ಲಿ ಪ್ರಿಯತಮನ ಬರುವಿಕೆಗಾಗಿ ಜೀವನವೆಲ್ಲ ಕಾಯುವವರಿದ್ದಾರೆ. ಅಂಥವರಲ್ಲಿ ಈಕೆಯೂ ಒಬ್ಬಳು.

0: ಹೊಡಿಸ್ತೀನಿ, ನಿಮ್ಮನ್ನ ದೂರ ಹೊಡಿಸ್ತೀನಿ. ಬೇಡಿ, ಅಯ್ಯೋ ಬೇಡಿಕೊಂಡ್ರು ಬೇಡಿಕೊಂಡ್ರು, ನನ್ ಗೋಪಿ ಹತ್ರ ಅಳಿಸ್ ಬೇಡಿಕೊಂಡ್ರು. ನಿಮ್ಗೆ ಹೇಳೋದು ನನ್ ಗೋಪಿ.
1: ಕಾದಂಬರಿ, ಏನ್ ಮಾಡ್ತಿದ್ಯಮ್ಮ?
0: ಅಂಕಲ್ ಅಂಕಲ್ ಅಂಕಲ್ ನೋಡಿ ಅಂಕಲ್, ಈ ಸಮುದ್ರದ ಅಲೆಗಳು ಬಂದು ನನ್ ಗೋಪಿ ಹತ್ರ ನನ್ನ ಅಳ್ತಾಕ್ತೀವಿ, ನೀವಾದ್ರೆ ಬುದ್ಧಿ ಹೇಳಿ ಅಂಕಲ್.
1: ಸಮುದ್ರದ ಅಲೆಗಳನ್ನ ಯಾರಿಂದಾದ್ರೂ ತಡೆಯೋಕಾಗಿದೆಯನ್ನಮ್ಮ? ಪ್ರಕೃತಿಯ ವಿರುದ್ಧ ಮನುಷ್ಯ ಹೋರಾಡೋದು ಸಾಧ್ಯ ಏನಮ್ಮ?
0: ಯಾಕೆ ಸಾಧ್ಯ ಇಲ್ಲ? ನಾನು ಸಮುದ್ರಕ್ಕೆ ಸೋತೋ ಬಿಡ್ತೀನ?
1: ಮೋಹನ್, ನಾನು ತುಂಬಾ ದಿವಸದಿಂದ ಈ ಹುಡುಗಿನ ಈ ಜಾಗದಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಬಂದು ಯಾರಿಗೋ ಕಾಯೋದು, ಒಬ್ಬಳೆ ಅಲೆಗಳ ಹತ್ರ ಮಾತಾಡೋದು, ನಿರಾಶೆಯಿಂದ ಹಿಂದೆ ಹೋಗೋದು. ಯಾರು ಈಕೆ? ಈಕೆ ತಂದೆ ತಾಯಿ ಯಾರು? ಇವಳಿಗೂ ನಿನಗೂ ಏನು ಸಂಬಂಧ? ಇವಳನ್ನು ಹುಡ್ಕೊಂಡು ನೀನು ಇಲ್ಲಿ ಯಾಕೆ ಬಂದೆ ಹೇಳು ಮೋಹನ್.
2: ಬಾಮೂರ್ತಿ, ಹೇಳ್ತೀನಿ. ನಮ್ಮ ಮನಸ್ಸಿನಲ್ಲಿರೋ ನೋವನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗುರು ಆಗುತ್ತೆ ಅಂತಾರಲ್ಲ, ನನ್ನ ಅನುಭವಕ್ಕೆ ಬಂದಂತೆ ಗಂಡು ತನ್ನ ಜೀವನದಲ್ಲಿ ನಡೆಯುವ ಘಟನೆಗಳನ್ನ ಮರಿತಾ ಹೋಗ್ತಾನೆ, ಆದರೆ ಹೆಣ್ಣು ತನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನ ತನ್ನ ಮಡ್ಲಲ್ಲಿ ಇಟ್ಕೊಂಡು ಅದರ ನೆನಪಿನಲ್ಲೇ ಬದುಕ್ತಾ ಇರ್ತಾಳೆ. ಇವಳ ಹೆಸರು ಕಾದಂಬರಿ. ಇವಳ ತಂದೆ ತಾಯಿ ನನಗೆ ತುಂಬಾ ಹತ್ತಿರದವರು. 5 ವರ್ಷಗಳಿಂದ ನಿನ್ನ ಲಾಯರ್ಗಳಿಗೆ ಗೆಲ್ಲೋಕ್ಕಾಗದೇ ಇರೋ ಕೇಸನ್ನ 3 ತಿಂಗಳಲ್ಲಿ ಗೆಲ್ಸ್ಕೊಟ್ರೆ ನೀನು ಈ ರೀತಿ ವರ್ತಿಸ್ತಿದ್ಯ?
3: ಅರೆ ಏನಯ್ಯ, ಏನದು? ಓ, ಹಣದ ವಿಚಾರನ? ಎಷ್ಟ್ ಬೇಕು ಹೇಳು.
2: ಹಣದ ವಿಷಯ ಯಾರಯ್ಯ ನನ್ನ ಹತ್ರ ಕೇಳಿದ್ದು? 20 ವರ್ಷದ ಸ್ನೇಹಿತನಂತೆ. ಇಷ್ಟೇ ನಾನು ನಿನ್ನ ಅರ್ಥ ಮಾಡ್ಕೊಂಡಿದ್ದು.
3: ಹೇಳಯ್ಯ, ಬಾಯಿ ಬಿಟ್ಟು ಹೇಳು.
2: ವಾಸನೆ ಬರ್ತಾ ಇದೆ, ಹೊಟ್ಟೆ ಹಸಿತಾ ಇದೆ, ಊಟ ಹಾಕು ಮಾರಯ್ಯ.
3: ಅಷ್ಟೇನಾ? ಈಗ ನನ್ನ ಮಗಳು ಬಂದ್ಬಿಡ್ತಾಳೆ, ಆಮೇಲೆ ಒಟ್ಟು ಕೂತ್ಕೊಂಡು ಊಟ ಮಾಡೋಣ.
2: ನಾ ಊಟ ಮಾಡೋಕೆ ನಿನ್ ಮಗಳು ಬರ್ಬೇಕಾ? ಒಬ್ಬಳೇ ಮಗಳು ನಿಜ, ಆದ್ರೆ ಇಷ್ಟೊಂದು ಮುದ್ದು ಮಾಡೋದ? ನಾಳೆ ಮದುವೆ ಆಗಿ ಅವಳ ಗಂಡನ ಮನೆ ಹೋದ್ರೆ ನೀನೇನ್ ಮಾಡ್ತೀಯ?
3: ನಾನೆಲ್ಲ ನನ್ನ ಮಗಳನ್ನ ಬೇರೆ ಮನೆ ಕಳಿಸ್ತೀನಿ, ನನ್ನ ಅಳಿನ ಇಲ್ಲೇ ಇಟ್ಕೋತೀನಿ.
0: ಹೇಳಮ್ಮ
3: ಕದಂಬರಿ, ಪದ್ಮ ಬಾರೇ ಇಲ್ಲಿ.
0: ಏನಯ್ಯ
3: ಮೋಹನ್, ನನ್ನ ಮಗಳ ಕೈಯಲ್ಲಿ ರಕ್ತ ಸುರಿತಾ ಇದ್ರೆ ಒಳ್ಳೆ ಒಳ್ಳೆ ಕಲ್ ಬಸಂತರ ಕೂತಿದ್ಯಲ್ಲ, ಏನಾದ್ರು ಸಹಾಯ ಮಾಡಬಾರ್ದ? ನೋಯ್ತಾ ಇದೆಯಾನಮ್ಮ?
0: ಎಷ್ಟು ಸಲ ಹೇಳಿದೆ ಮಗುಗನ್ ಕಾರ್ ಆದ್ರೂ ಕೊಡಿಸಿ, ಬಸ್ ಅಲ್ಲಿ ಹೋಗಿ ಬರೋ ತೊಂದ್ರೆ ಆಗುತ್ತೆ ಅಂತ. ಏನ್ ಕೇಳ್ತಾರೆ ನನ್ ಮಾತು?
4: ಹೌದು ಡ್ಯಾಡಿ, ನಿಮ್ ಡ್ರೈವಿಂಗ್ ಚೆನ್ನಾಗಿ ಬರುತ್ತೆ ಡ್ಯಾಡಿ.
0: ಮಮ್ಮಿ, ಏನ್ ನೋಡ್ತಾ ಇದ್ದೀರಿ? ಡಾಕ್ಟರ್ ಫೋನ್ ಮಾಡಿ.
1: ತಾಳಿ ತಾಳಿ, ಏನೇನದು? ಎಲ್ಲಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ?
0: ಅಂಕಲ್, ನಾನು ಬರ್ತಾ ಇದ್ದಾಗ ಬಸ್ಗೂ ಆಟೋ ರಿಕ್ಷಾಗೂ ಡ್ಯಾಶ್ ಹೊಡಿತು ಅಂಕಲ್.
1: ನೀನು ಬಸ್ ಒಳಗೆ ಇದ್ದೀಯ ಅಂತ ಹೇಳ್ತಾ ಇದೀಯಾ? ಆಟೋಗೂ ಬಸ್ಗೂ ಆಕ್ಸಿಡೆಂಟ್ ಆದ್ರೆ ನಿನ್ ಕೈ ಹೇಗೆ ಮೈಟ್ ಆಗತ್ತೆ? ಆಟೋನವನಿಗೆ ತಾನೇ ಏಟ್ ಆಗ್ಬೇಕು.
0: ಹೋಗಿ ಅಂಕಲ್ ನೀವು. ಮಮ್ಮಿ ಡ್ಯಾಡಿ ನಿನ್ನ ಸ್ವಲ್ಪ ಹೆದರ್ಸೋಣ ಅಂದ್ರೆ ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರೆ. ಯಾಕಂತ ಹೇಳಿದ್ರೆ,
1: ಕಾಲೇಜಿಗೆ ಹೋಗ್ತಾಳಲ್ಲ, ಅಲ್ಲಿ ಬೇರೆ ಹುಡುಗಿ ಹುಡುಗಿಯರು ಕಾರ್ ಓಡಿಸೋದನ್ನ ನೋಡಿದ್ದಾಳೆ, ಇವಳಿಗೆ ಕಾರ್ ಓಡಿಸ್ಬೇಕು ಅಂತ ಆಸೆ ಬಂದಿದೆ ಅಷ್ಟೇ.
3: ಯೋ ನೋಟಿ, ನಿನ್ ಹುಡುಗಾಟ ಹೆಚ್ಚಾಯ್ತು. ಏ ಮೋಹನ್, ನಿನ್ ಅಡ್ವೊಕೇಟ್ ಬುದ್ಧಿ ಇಲ್ಲೂ ತೋರಿಸ್ಬಿಟ್ಟೆ.
1: ಈಗ ನಿನ್ ಮಗಳು ಬಂದಾಯ್ತಲ್ಲ, ಈಗ ಆಟ ಸಾಕು, ಊಟ ಮಾಡೋಣ.
5: ಓ, ಐ ಆಮ್ ಸಾರಿ ಬೈ ದ ಬೈ, ನಾನ್ ಮಹೇಶ್ ಅಂತ, ಇವನು ಮೋಹನ್ ಅಂತ.
6: ಹಲೋ,
5: ಇವನು ನಾಗರಾಜ ಅಂತ. ಅಂದಾಗೆ ನಿಮ್ ಹೆಸರು ಗೊತ್ತಾಗ್ಲಿಲ್ವಲ್ಲ?
6: ಗೋಪಿ ಕೃಷ್ಣ ಅಂತ.
5: ಗೋಪಿ, ಇನ್ಮೇಲೆ ಈ ಬೆಡ್ ನಿಮ್ದು, ಕೂತ್ಕೊಳ್ಳಿ.
7: ಇದ್ಯಾಕೆ ಹಂಗ ನಿಂತ್ಕೊಂಡ್ಬಿಟ್ಟೆ? ಗೊಮ್ಟೇಶ್ರು ಅಂತಾರ, ಕೂತ್ಕೊ,
5: ಕೂತ್ಕೊಳ್ಳಿ.
7: ಅಂದ ಹಾಗೆ ನಿಮ್ ಊರು?
6: ಗುಂಡ್ಕತ್ತೆ.
8: ಹಾಯ್. ಹಾಯ್ ಮಿಸ್ಟರ್, ಕಮಯ್ಯ.
6: ನಾನು
8: ಯಾ ಯಾ ಹೊಸ ಅಡ್ಮಿಷನ್? ಹೆಸರೇನ್ ಮರಿ?
6: ಗೋಪಿ ಕೃಷ್ಣ ಅಂತ.
8: ನಿನಗಲ್ಲಿ ಯಾರು ಗೋಪಿಕಾಸ್ತ್ರೀ ಸಿಗ್ಲಿಲ್ವಾ? ರೊಮ್ಯಾನ್ಸ್ ಮಾಡೋಕೆ ಇಲ್ಲಿಗೆ ಬಂದಿದ್ಯಲ್ಲ.
5: ಏ ವಿಕಿ, ಸ್ಟಾಪ್ ಇಟ್. ಅವನೇನು ಅನ್ಬೇಡ, ಅವ್ನು ತುಂಬಾ ಇನ್ನೋಸೆಂಟ್.
8: ಓ, ತ್ರಿಮೂರ್ತಿಗಳ ನಿಮ್ ರೂಮಲ್ಲ ಇರೋದು ಇವನು? ಸರಿ ಬಿಡಿ, ಮೊದ್ಲು ಮೊದ್ಲು ಹೀಗೆ ಇರ್ತಾರೆ, ಆಮೇಲೆ ಚಿಗುರ್ಕೋತಾರೆ ಇವನ್ ತರ.
7: ಹೌದು, ಏನೀಗ ಅಂತ ನಾನು ನಿನ್ನನ್ನ ಕೇಳಕ್ಕಾಗುತ್ತ ಗುರು?
9: ವೆರಿ ಗುಡ್ ಮಾರ್ನಿಂಗ್, ಪ್ಲೀಸ್ ಸಿಟ್ ಡೌನ್.
10: ಗುಡ್ ಮಾರ್ನಿಂಗ್ ಮೇಡಮ್.
9: ಆನಂದ್
5: ಪ್ರೆಸೆಂಟ್ ಮೇಡಮ್.
10: ಭಾಸ್ಕರ್.
11: ಎಸ್ ಮೇಡಮ್.
10: ಚಂದ್ರಿಕಾ. ಎಸ್ ಮೇಡಮ್. ಗೋಪಿ.
11: ಎಸ್ ಸರ್, ಪ್ರೆಸೆಂಟ್ ಮೇಡಮ್.
10: ಮಿಸ್ಟರ್ ಗೋಪಿ, ನಿಮ್ದು ಯಾವ ಊರು?
11: ಊರಲ್ಲ ಮೇಡಮ್, ನಾನು ಹಳ್ಳಿಯಿಂದ ಬಂದಿದ್ದೀನಿ.
10: ಹಳ್ಳಿಯಿಂದ ಬಂದಿರೋದ? ಸರಿ, ಯಾವ ಹಳ್ಳಿ?
11: ಗುಂಡ್ಗದ್ದೆ ಮೇಡಮ್.
12: ಒಳ್ಳೆ ಗುಂಡ್ಗದ್ದೆ ನೀನು.

0: ತಾರಿ ಬುದ್ಧಿಗೆ ಜಾರಿ ಬಿದ್ದನು ಶ್ರೀಮದ್ ರಮಾರಮಣ. ಏನಂದ
1: ಏನು ಮಾಡ್ತಾ ಇದ್ರ ಮೊಟ್ಟಿಗೆ ಹೋಗ್ರ ಆ ಕಡೆ ಹೋಗ್ರ.
2: ಯಾಕೆ ಹುಡುಗನಿಗೆ ತೊಡ್ಕಾಲು ಕೊಟ್ಟು ಬೀಳಿಸ್ಬಿಟ್ಟೆ? ನಾನೇನೆ ಮಾಡ್ಲಿ, ಅವನು ಪೇಕರ್ ಪೇಕರ್ ಆಗಿರೋದನ್ನ ನೋಡಿದ್ರೆ ಅವ್ರಿಗೆ ಏನಾದ್ರು ಒಂದು ಕೀರ್ತಿ ಮಾಡೋಣ ಅಂತ ಅನ್ಸುತ್ತೆ. ಸರಿ, ಏನು ಆ ಹಳ್ಳಿ ಗುಗ್ಗನ ನವಗಿ ಮಾಡ್ತಿದ್ಯಾ? ಸದಾಶಿವನಿಗೆ ಅದೇ ಧ್ಯಾನ ಅಂತಾರಲ್ಲ, ಹಾಗಾಯ್ತು. ಪಾಪ ಆ ಹುಡುಗ ತುಂಬಾ ಮುಗ್ಧ ಕಣೆ. ನೋಡ್ತಾ ಇರು, ನಿನ್ ಹೀರೋಗೆ ಇನ್ನು ಏನೇನೋ ಇದೆಯಮ್ಮ.
3: ಕರೆಕ್ಟ್ ಆಗಿ ಹೇಳ್ಬೇಕಾದ್ರಿ, ನೀನ್ ಅವನಿಗೆ ತೊಡಗಲಾಗಿ ಬೀಳಿಸ್ತೆ, ಈಗ ನಾನೇನ್ ಮಾಡ್ತೀನಿ ಅಂತ ನೋಡ್ತಾ ಇರು.
2: ನೀನ್ ಈ ಕೈ ಮೇಲೆತ್ತಲಿಲ್ಲ ಅಂದ್ರೆ ನೀನ್ ಅವನ್ ನೋಡಿ ನಕ್ಕಾಗೆ ನಿನ್ ನೋಡಿ ಆ ಹಳ್ಳಿ ಗುಗ್ಗು ನಗಬೇಕಾಗತ್ತೆ. ಹುಷಾರ್
1: ಇಲ್ಲ ಬಿಡ, ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ. ಒಂದ್ ಹೆಣ್ಣು ಆಫ್ಟರ್ ಆಲ್, ಒಂದ್ ಹೆಣ್ಣು ಕಾಲ್ ಕೊಟ್ಟು ಬೀಳ್ಸಿದ್ರೆ ಜಡೆ ಇಟ್ಕೊಂಡು ಎರಡು ಜಡಿಯೋದ್ ಬಿಟ್ಟು ಹೆಣ್ಣಿ ಗ್ರಾಮ ಅಂತರ ಬಂದಿದ್ಯಲ್ಲ.
3: ಇನ್ನ ನೀನ್ ಹೀಗೆ ಪೆಕ್ರ ಪೆಕ್ರ ನಂಗೆ ಆಡ್ತಾ ಇರೋ, ಇವತ್ತು ತೊಡ್ರಗಾಲ್ ಕೊಟ್ಟು ಬೀಳ್ಸಿದ್ದಾಳೆ, ನಾಳೆ ಕ್ಲಾಸ್ ರೂಮ್ ಅಲ್ಲಿ ಬೆತ್ತಲ್ ಬೆಂಚ್ ಮೇಲೆ ನಿಲ್ಸ್ಬಿಡ್ತಾಳೆ ಅಷ್ಟೇ.
4: ಹೌದಾ? ಈಗ ನಾನು ಏನ್ ಮಾಡ್ಬೇಕು ಅಂತ?
1: ನಂಬರ್ ಒನ್, ನಾವು ಹೇಳ್ದಂಗೆ ಕೇಳ್ಬೇಕು. ನಂಬರ್ ಟೂ, ತಲೆಗೆ ಹರಳೆಣ್ಣೆ ಹಾಕೋದನ್ನ ನಿಲ್ಸ್ಬೇಕು.
4: ಆಮೇಲೆ
1: ಈಗ ಸದ್ಯಕ್ಕೆ ಇಷ್ಟು ಮಾಡೋ, ಮಿಕ್ಕಿದ ಆಮೇಲೆ ಹೇಳ್ತೀನಿ.
3: ನೋಡ, ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಪಕ್ಕದ ರೂಮ್ ನಲ್ಲಿ ಗೂಂಡಾ ಸ್ಟೂಡೆಂಟ್ ಗಳಿದ್ದಾರೆ, ಅಲ್ಲಿಗೆ ಎತ್ತಾಕ್ ಬಿಡ್ತೀವಿ ಅಷ್ಟೇ.
4: ಅಯ್ಯೋ ಬೇಡ ಕಣ್ರು, ಹಾಗ್ ಮಾತ್ರ ಮಾಡ್ಬೇಡಿ ಕಣ್ರು.
1: ಸರಿ ನಡಿ.
3: ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ತೊಡಿಸದಿರು ಚಂದ್ರ ಕಿರೀಟವನು ಕೊರಳಿಗೆ, ತೊಡಿಸದಿರು ಚಂದ್ರ ಕಿರೀಟವನು ಕೊರಳಿಗೆ. ಹಾರ ನನಗೆ ನಕ್ಷತ್ರ ಮಾಲಿಕೆ, ಹಾರ ನನಗೆ ನಕ್ಷತ್ರ ಮಾಲಿಕೆ. ನಾನೊಲ್ಲೆ ದೊರೆತನವನು, ನಾನೊಲ್ಲೆ ದೊರೆತನವನು, ನಾನೊಲ್ಲೆ ದೊರೆತನವನು.
1: ಸೌರಭ್ ಮಹೇಶ್ ಏನದು, ಸ್ಟ್ಯಾಂಡ್ ಅಪ್ ಸ್ಟ್ಯಾಂಡ್ ಅಪ್. ಏನ್ ಮಾಡ್ತಾ ಇದೀರಾ ಸರ್? ಇವ್ರದ್ದು ಹೇಳ್ತದೆ ಡಾಕ್ಟರ್ ರಾಜ್ಕುಮಾರ್ದು ನೂರನೇ ಚಿತ್ರ ಬಾಳು ಬೆಳಗಿತ್ತು ಅಂತ, ಆದ್ರೆ ನಮ್ದು ಹೇಳ್ತದೆ ಭಾಗ್ಯದ ಬಾಗಿಲು ಅಂತ. ಇದ್ರಲ್ಲಿ ಯಾವ್ದು ಸರಿ ಸರ್?
3: ಕ್ಲಾಸ್ ಒಂದ್ ಸಿನಿಮಾ ವಿಚಾರ ಮಾತಾಡ್ತೀರಾ? ನಾನ್ ಸರ್ ಸುಮ್ನೆ ಕೂತ್ಕೊಳ್ಳಿ.
2: ಯಾಕೆ ಕುಕ್ಕತಾ ಇದ್ದೀರಾ? ಕದಂಬ್ರಿ ಏನಿದೆಲ್ಲ? ಕಿಸ್ ಮಿ. ಯಾರು ಮಾಡಿದ್ದ? ನಿಮ್ಮನ್ನೇ ಕೇಳ್ತಾ ಇರೋದು ಯಾರು ಅನ್ಸಿದ್ದ? ಈಗ ನೀವೇನಾದ್ರೂ ಹೇಳದೆ ಹೋದ್ರೆ ಪ್ರಿನ್ಸಿಪಾಲ್ ಕರಿಬೇಕಾಗತ್ತೆ.
3: ಎಸ್ ಕಾದಂಬ್ರಿ, ಏನಾಯ್ತು ಶಾಂತಿ? ಏನಿದೆಲ್ಲ?
2: ಯಾರೋ ಲೋಫರ್ಸ್ ಕಾದಂಬ್ರಿ ಬೆನ್ನಿಗೆ ಸ್ಟಿಕ್ಕರ್ ಹಂಚಿದ್ದಾರೆ.
3: ಸ್ಟಿಕ್ಕರಾ? ಯಾರು, ಯಾರ್ದು ಈ ಕೆಲಸ? ಯಾವ ಲೋಫರ್ ಮಾಡಿದ್ದು?
1: ನನಗನ್ಸುತ್ತೆ ಕಾದಂಬರಿ ಹಿಂದೆ ಕೂತಿದ್ದವ್ರದೇ ಈ ಕೆಲಸ.
3: ಕಾದಂಬರಿ ಹಿಂದೆ ಕೂತಿದ್ದವರು ಅಂದ್ರೆ ಕರೆಕ್ಟ್ ಗೋಪಿನೇ. ಹಾಗಾದ್ರೆ ಆ ಲೋಫರ್ದೇ ಈ ಕೆಲಸ. ಹೌದೌದು.
2: ಏನಿದೆ ನಸ್ಕೌಂಡ್ರೆ
3: ನನಗೆ ಗೊತ್ತು, ಬನ್ನಿ ತೋರಿಸ್ತೀನಿ. ಕಾದಂಬರಿ
2: ಸ್ಕೌಂಡ್ರೆ, ಎಷ್ಟು ಧೈರ್ಯ ನಿನ್ಗೆ ಸ್ಟಿಕ್ಕರ್ ಅನ್ಸಕ್ಕೆ?
4: ರೀ ನನ್ಗ್ಯಾಕ್ರಿ ಹೊಡಿತಾ ಇದ್ರ?
2: ಮಾಡೋದೆಲ್ಲ ಮಾಡ್ಬಿಟ್ಟು ಮಳೆ ತರ ಮಾತಾಡ್ತಾ ಇದೆಯೇನೋ.
4: ನಾನೇನ್ ತಪ್ಪು ಮಾಡಿದೆ ಅಂತ ನನ್ಗ್ಯಾಕ್ರಿ ಹೊಡಿತಾ ಇದ್ರ?
3: ಮಾಡೋದು ಮಾಡ್ಬಿಟ್ಟು ಮಳ್ಳಿ ಹಾಕೋತಿದ್ಯಾ ರಾಸ್ಕಲ್? ನೆನ್ನೆ ತಾನೇ ಕಾಲೇಜಿಗೆ ಬಂದಿದ್ಯಾ, ನನ್ನ ಕಾದಂಬರಿ ಬೆನ್ನಿಗೆ ಸ್ಟಿಕ್ಕರ್ ಅನ್ಸೋ ಧೈರ್ಯ ನನಗೆ? ಯಾಕ್ರಿ ಹೊಡಿತಾ ಇದ್ರ? ನಾನೇನ್ರಿ ತಪ್ಪು ಮಾಡಿದೆ?
1: ಸುಳ್ಳು ಬೇರೆ ಹೇಳ್ತೀಯಾ, ನೀ ಸ್ಟಿಕ್ಕರ್ ಅನ್ಸೋದು ನಾನೇ ನೋಡಿದೀನಿ.
3: ಯಾಕ್ರಿ ಸುಳ್ಳು ಹೇಳ್ತೀರಾ? ನಿಮ್ಗೆ ಒಳ್ಳೇದಾಗಲ್ಲ, ನೀನ್ ಅನ್ಸಿಲ್ಲ ಅಂದ್ರೆ ಊರಿಂದ ನಿಮ್ಮ ಅಪ್ಪ ಬಂದು ನಡೆಸಿದ್ದ.
4: ಬನ್ನಿ ಸರ್.
1: ಏ ಬಿಡೋಣ ನೋಡೋ ವಿಕ್ಕಿ.

0: ಇಲ್ಲ ಸರ್.
1: ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ಅಲ್ಲಯ್ಯ, ನಿಮ್ಮ ತಂದೆ ತಾಯಿ ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಕಾಲೇಜಿಗೆ ಕಳಿಸಿದ್ರೆ ನೀನ್ ಇದೇನೇನೆಯ ಮಾಡೋದು? ಇನ್ನೊಂದ್ ಸಾರ್ತಿ ನೀನೇನಾದ್ರೂ ಇಂಥ ಕೆಲಸ ಮಾಡಿದೆ ಅಂತ ನನ್ನ ಕಿವಿಗೆ ಏನಾದ್ರೂ ಬಿದ್ರೆ ಅವತ್ತೇ ನೀನು ಗಂಟು ಮೂಟೆ ಕಟ್ಟಬೇಕಾಗುತ್ತೆ. ತಿಳಿತೀರಯ್ಯ? ಬಿ ಕೇರ್ಫುಲ್. ಕಮಾನ್, ಗೋ ಟು ದ ಕ್ಲಾಸಸ್. ಹೋಗ್ರಯ್ಯ, ಹೋಗ್ರಮ್ಮ, ಹೋಗಿ ಹೋಗಿ ಹೋಗಿ ಹೋಗಿ ಎಲ್ಲ ಹೋಗಿ ಒಳ್ಳೆ.

0: ಸರ್, ಏನ್ ತೊಂದರೆ ಇಲ್ಲ ಅಲ್ಲ?
1: ನಥಿಂಗ್ ಟು ವರಿ ಅಬೌಟ್ ಹಿಮ್. ಇವನಿಗೆ ಸ್ವಲ್ಪ ಶಾಕ್ ಆಗಿದೆ ಅಷ್ಟೇ. ಈ ಮಾತ್ರೆಗಳನ್ನ ತಂದ್ಕೊಡಿ. ಗಾಬರಿ ಆಗ್ಬೇಕಾದ್ದೇನಿಲ್ಲ. ಸದ್ಯಕ್ಕೆ ಇನ್ನೂ 4 ದಿವಸ ಇಲ್ಲೇ ಇದ್ರೆ ಎಷ್ಟು ತಗೊಳ್ಳಿ.
0: ಆಯ್ತು,
1: ಸದ್ಯಕ್ಕೆ ಕಾಲೇಜ್ಗೆ ಏನು ಹೋಗೋದು ಬೇಡ, ಮತ್ತೆ ನಾನು ಬಂದು ನೋಡ್ತೀನಿ.
2: ಅಂತೂ ಬಲೆ ಕಿಲಾಡಿ ಗುರು ನೀನು. ಒಂದ್ 8ಗೆ 2 ಹಕ್ಕಿ ಮುಗಿಸ್ಬಿಟ್ಟಲ್ಲ.
1: ಹೌದು,
2: ಕಾದಂಬರಿ ಗೊತ್ತಾಗ್ಲಿಲ್ವಲ್ಲ, ನೀನೇ ಸ್ಟಿಕ್ಕರ್ ಹಚ್ಚಿದ್ವಂತೆ.
1: ಏಯ್, ಕಾದಂಬರಿ ಗೊತ್ತಾಗೋಕೆ ನನ್ನ ನೆನ ಅಡ್ಗಸ್ಬೀನ್ಕೊಂಡ್ರೆ ನಾವು.

0: ನನ್ ಮೇಲ್ ಕೋಪನ? ಐ ಆಮ್ ಸಾರಿ, ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ. ಅವತ್ತೇನೋ ಗೊತ್ತಿಲ್ಲದೆ ನಿಮ್ ಮೇಲೆ ತುಂಬಾ ದುಡುಕ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ನಿಜಾಂಶ ಏನು ಅಂತ.
1: ಯಾಕ್ ಬಂದ್ರಿ ಇಲ್ಲಿ? ಮತ್ತೆ ನನ್ನ ಲೇವಡಿ ಮಾಡಕ್ ಬಂದ್ರ? ಇದುವರೆಗೂ ಕೊಟ್ಟಿರೋ ಹಿಂಸೆ ನಿಮ್ಗೆ ಇನ್ನೂ ತೃಪ್ತಿ ತಂದಿಲ್ವಾ? ಹೊಟ್ಟೋಗಿ ಪ್ಲೀಸ್.
0: ನಾನು ಹೋಗ್ತೀನಿ ಗೋಪಿ, ಹೋಗ್ತೀನಿ. ನಾನ್ ನಿಮ್ಗೆ ಎಷ್ಟು ನೋವು ಕೊಟ್ಟಿದ್ದೀನಿ ಅಂತ ನನಗ್ ಗೊತ್ತು ಗೋಪಿ, ಗೊತ್ತು. ನಾನ್ ಮಾಡಿದ ತಪ್ಪಿಗೆ ಆ ದೇವರು ಕೂಡ ನನ್ ಕ್ಷಮಿಸೋದಿಲ್ಲ. ಆದ್ರೆ ನೀವು ಒಂದ್ಸಾರಿ, ಒಂದೇ ಸಾರಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ, ನಾನು ಹೊರಟೋಗ್ತೀನಿ ಗೋಪಿ, ನಾನು ಹೊರಟೋಗ್ತೀನಿ ಪ್ಲೀಸ್.
1: ನೋಡಿ, ಕ್ಷಮಿಸೋ ದೊಡ್ಡ ವ್ಯಕ್ತಿ ನಾನಲ್ಲ, ನಾನೊಬ್ಬ ಹಳ್ಳಿ ಮುಕ್ಕ, ಅಭಿವೇಕಿ ತುಂಬ. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಾನು ಒಂಟಿ ಆಗಿರೋಗ್ಬಿಟ್ರೆ ಅದೇ ನೀವು ನನಗೆ ಮಾಡೋ ದೊಡ್ಡ ಉಪಕಾರ.
0: ಸರಿ ಗೋಪಿ, ಇದೇ ನಿಮ್ ಕಡೆ ನಿರ್ಧಾರ ಆಗೋದಾದ್ರೆ ನನ್ನ ನಿರ್ಧಾರನೂ ಏನಂತ ಹೇಳ್ಬಿಡ್ತೀನಿ. ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ನಿಮ್ಮನ್ನು ಬಿಡಲ್ಲ, ಅಷ್ಟು ಮಾತ್ರ ಸತ್ಯ. ಬಾಯ್ ಬಾಯ್ ಗೋಪಿ.
2: ಪ್ರೇಮದ ಕಾದಂಬರಿ ಬರೆದನು ಗ್ರೀನಿಂಕಲಿ, ಕಥೆಯು ಪ್ರಾರಂಭವಾಯಿತು ಈ ರೂಮ್ ನಂಬರ್ 3ನಲ್ಲಿ.
3: ಲವ್ ಗೋಪಿ, ಲವ್ ಇಸ್ ನಾಟ್ ಎ ಕ್ರೈಮ್. ಕಾದಂಬರಿ ಅಂತ ಹುಡುಗಿ ನಿನಗೆ ಸಿಗ್ಬೇಕಾದ್ರೆ ಒಳ್ಳೆ ಅದೃಷ್ಟ ಮಾಡಿದ್ಯಾ ಬಿಡ.
1: ಸ್ವಲ್ಪ ತುಂಟಿ ಅನ್ನೋದು ಬಿಟ್ರೆ ತುಂಬಾ ಒಳ್ಳೆ ಹುಡುಗಿ ಅಲ್ವೇನೋ.
4: ನೋಡ್ರಪ್ಪ ನೋಡ್ರಿ, ನಾವು ಇದೀವಿ, ಎಷ್ಟು ಮುಂದುವರೆದು ಬಿಟ್ಟಿದಾನೆ.
1: ಯಾವ್ದು ಹುಡುಗಿ ನಿಮ್ಮನ್ನ ಫೋನ್ ಮಾಡಿ ಕರೀತಿದ್ದಾರೆ ಸರ್? ಕಾದಂಬರಿ ಕಾದಂಬರಿ ಕಾದಂಬರಿ ಕಾದಂಬರಿ.
0: ಗೋಪಿ, ಐ ಲವ್ ಯು.
1: ನಾನು ಅಷ್ಟೇ ಕಾದಂಬರಿ.

0: ಕಾದಂಬರಿನ ಕಳ್ಕೊಂಡು ಬದುಕೋದಕ್ಕಿಂತ ಸಾಯೋದೇ ಮೇಲು. ಅದ್ ಸರಿ ಸರ್, ಮಾತಾಡ್ಬೇಕು ಅಂತ ವಿಸಿಟಿಂಗ್ ಕಾರ್ಡ್ ಕೊಟ್ರಲ್ಲ ಸರ್, ಏನ್ ವಿಷಯ?
1: ಇನ್ ನೋಡಿದ್ರೆ ನೀನೊಬ್ಬ ಗೌರವಸ್ಥ ಮನೆತನದ ವಿದ್ಯಾವಂತ ಹುಡುಗನ ತರ ಕಾಣ್ತೀಯ. ಅದಕ್ಕೆ ನಿನಗೊಂದೆರಡು ಮಾತು ಹೇಳಬೇಕು ಅಂತ ಅನ್ನಿಸ್ತು ಕರೆಸ್ದೆ. ಕಾದಂಬರಿ, ಅವಳ ತಂದೆ, ಅವಳ ಮನೆತನ ನನಗೆ ಚೆನ್ನಾಗಿ ಗೊತ್ತು. ಅವ್ರ ತಂದೆ ಹಣ ಅಂತಸ್ತು ಅಂತ ಹಾರಾಡ್ತಿರ್ತಾನೆ. ಕಾದಂಬರಿನೂ ಅಪ್ಪನಿಗೆ ತಕ್ಕ ಮಗಳು, ಅವಳು ನಿನ್ನ ಜೊತೆ ಪ್ರೀತಿ ಪ್ರೇಮದ ನಾಟಕ ಆಡ್ತಿದ್ದಾಳೆ ಅಷ್ಟೇ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್, ಅವಳು ನೀನು ಮರ್ತುಬಿಡು. ಅವಳಿಗಿಂತ ಸುಂದರವಾದ, ಅವಳಿಗಿಂತ ಹೆಚ್ಚು ಶ್ರೀಮಂತ ಮನೆತನದ ಹುಡುಗಿಯ ಜೊತೆ ನಾನು ನಿನ್ನ ಮದುವೆ ಮಾಡಿಸ್ತೀನಿ. ಆ ಹುಡುಗಿ ಅವಳ ಅಪ್ಪನಿಗೆ ಒಬ್ಬಳೇ ಮಗಳು. ನಿನ್ನ ಇಷ್ಟಪಟ್ರೆ ಅವರು ನಿನ್ನನ್ನು ಫಾರಿನಿಗೆ ಕಳಿಸೋ ಹಾಗೆ ನಾನು ನೋಡ್ತೀನಿ. ಏನಂತೀಯ?
0: ಸಾಕು ನಿಲ್ಲಿಸ್ರಿ. ಈ ಮಾತು ಮಾತಾಡೋದಕ್ಕೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಇಲ್ಲಿವರೆಗೂ ಕರೆಸ್ಕೊಂಡ್ರಾ? ನೀವೇನು ಮ್ಯಾರೇಜ್ ಬ್ರೋಕರಾ? ಏನೋ ಕಾದಂಬರಿ ಅಂಕಲ್ಲು ನಮ್ಮಿಬ್ರು ಒಂದು ಮಾಡಿ ಮದುವೆ ಮಾಡಿಸ್ತಾರೆ ಅಂದ್ರೆ ಬೇರೆ ಹುಡುಗಿನ ಮದುವೆ ಮಾಡಿಸ್ತಾರಂತೆ.
1: ರೂಪಿ ನಿಲ್ಲು. ದೇಶ್, ನಾನು ನಿಜವಾದ ಪ್ರೇಮಿಗಳನ್ನು ಒಂದು ಮಾಡ್ತೀನಿ ಹೊರತು ದೂರ ಮಾಡುವವನಲ್ಲ. ಕಾದಂಬರಿ ನನ್ನ ಸ್ನೇಹಿತನ ಮಗಳು, ಅವಳೆಲ್ಲಾದರೂ ಮೋಸ ಹೋಗ್ತಾಳೋ ಅಂತ ಭಯ ಪಟ್ಟು ನಿನ್ನನ್ನು ಟೆಸ್ಟ್ ಮಾಡಿದೆ. ಡೋಂಟ್ ವರಿ, ಆ ಪರೀಕ್ಷೆಯಲ್ಲಿ ನೀನೇ ಗೆದ್ದೆ. ಅವಳ ಅಪ್ಪ ಏನ್ ಮಾಡ್ತಾನೆ ಅಂತ ನಾನು ನೋಡ್ತೀನಿ.
2: ಮೋಹನ್, ಯಾರನ್ನಪ್ಪ ಏನ್ ಮಾಡ್ತಾನೆ ನೋಡೋಣ ಅಂತಿದ್ಯಾ?
1: ಬಾರಪ್ಪ, ಥಿಂಕ್ ಆಫ್ ದ ಡೆವಿಲ್.
2: ಹೂ ಇಸ್ ದಿಸ್ ಹ್ಯಾಂಡ್ಸಮ್ ಬಾಯ್?
1: ಅವನು ಪರಿಚಯಸ್ಥರ ಮಗ. ನನ್ನ ಸ್ನೇಹಿತನೊಬ್ಬನ ಮಗಳನ್ನ ಪ್ರೀತಿಸ್ತಾನಂತೆ, ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾರಂತೆ. ಆದ್ರೆ ಅಂತಸ್ತು ಅಂತಸ್ತು ಅಂತ ಹುಡುಗಿ ಅಪ್ಪ ಬಡ್ಕೋತಾನಂತೆ, ಅವನು ಒಪ್ತಾನೋ ಇಲ್ಲೋ ಅಂತ ಭಯ.
2: ಏನಪ್ಪ ನಿಜವಾಗ್ಲೂ ಆ ಹುಡುಗಿನ ಪ್ರೀತಿಸ್ತಾ ಇದೀಯಾ?
0: ಹೌದು ಸರ್, ಅವಳಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೇನೆ.
2: ಆ ಕೆಲಸ ಮಾಡ್ಬಿಟ್ಟಿಯ. ಅಂದ ಹಾಗೆ ಹುಡುಗಿ ವಯಸ್ಸು ಎಷ್ಟು?
0: ಇನ್ ಮೂರ್ ತಿಂಗಳು ಹೋದ್ರೆ 18 ವರ್ಷ ತುಂಬತ್ತೆ ಸರ್.
2: ಹಾಗಾದ್ರೆ ಇನ್ನು 3 ತಿಂಗಳು ಪಾರ್ಕು ಸಿನಿಮಾ ಅಂತ ಸುತ್ತೋದ್ ಬಿಟ್ಟು ಕದ್ದು ಮುಚ್ಚಿ ಓಡಾಡಿ. ಆಮೇಲೆ ಅವರ ಅಪ್ಪ ಏನ್ ಮಾಡ್ತಾನೆ ಅಂತ ನೋಡೋಣ.
1: ಅದು ತಾನೇ ಸಲಹೆ ಅನ್ನೋದು. ಏನ್ ನೋಡ್ತಾ ಇದೀಯಾ? ದೊಡ್ಡವರು ಸಲಹೆ ಕೊಟ್ಟಿದ್ದಾರೆ, ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಇನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಹುದು.
2: ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನೋಡಪ್ಪ, ಕಾನೂನಿನ ಸಹಾಯ ಬೇಕಿದ್ರೆ ಮೋಹನ್ ಇದ್ದಾನೆ, ಹಣಕಾಸಿನ ಸಹಾಯ ಬೇಕಿದ್ರೆ ನಾನಿದ್ದೀನಿ. ಅವಳ ಅಪ್ಪ ಅಮ್ಮನಿಗೆ ಹೆದ್ರಿ ಹುಡುಗಿ ಕೈ ಬಿಟ್ಟಿಯ.
1: ನಾನು ಹೇಳಿದ್ನಲ್ಲ, ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಹುದು ಅಂತ. ಗೆಟ್ ಗೋಯಿಂಗ್, ಆಲ್ ದಿ ಬೆಸ್ಟ್.
0: ಥ್ಯಾಂಕ್ ಯು ಸರ್.
1: ನೋಡಯ್ಯ, ನಾಳೆ ನಿನ್ನ ಮಗಳ ವಿಚಾರದಲ್ಲೂ ಇಷ್ಟೇ ಉದಾಹರಣೆ ಆಗಿರ್ಬೇಕು.
3: ಹೀರೋನ್ ಹುಡ್ಕೊಂಡು ಹೋಗಿರ್ಬೋದು ಗುರು.
4: ಏಯ್,
3: ಕಾದಂಬರಿ ಯಾವತ್ತಿದ್ರು ನನ್ನ ಕೈಯಲ್ಲಿರೋ ಬೆಣ್ಣೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಆ ಬೆಣ್ಣೆನ ಯಾವಾಗ ಕಾಯಿಸಿ ತುಪ್ಪ ಮಾಡ್ಕೋಬೇಕು, ತುಪ್ಪನ ಹೇಗೆ ಉಪಯೋಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತುಕೊಂಡ್ರು.
4: ಲೋ ವಿಕ್ಕಿ, ನಿನ್ ಕೈನಲ್ಲಿ ಇದ್ದಿದ್ ಬೆಣ್ಣೆ ಬೇರೆ ಯಾರ್ದೋ ಕೈನಲ್ಲಿರೋ ರೊಟ್ಟಿಗೆ ತೂಪವಾಗಿ ಜಾರ್ ಬಿದ್ದಿದೆ ಮರಿ.
5: ಜಗದೀಶ್ ರಾವ್ ಹಿಯರ್.
6: ಗುಡ್ ಮಾರ್ನಿಂಗ್, ನಾನ್ ಚಂದ್ರಶೇಖರ್ ಕಣಯ್ಯ.
5: ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಏನಯ್ಯ, ಹೇಗಿದ್ಯಾಪ್ಪ ನೀನು?
6: ನಾನ್ ಚೆನ್ನಾಗಿದ್ದೀನಪ್ಪ, ನೀ
5: ಹೇಗಿದ್ಯಾ? ಏಕ್ದಮ್ ಫಸ್ಟ್ ಕ್ಲಾಸ್. ಬೆಚ್ಚನೆಯ ಮನೆ, ವೆಚ್ಚಕ್ಕೆ ಹೊನ್ನು, ಇಚ್ಛೆಯನ್ನ ಅರ್ತ್ಕೊಂಡು ನಡ್ಕೊಳ್ಳು ಸತಿ, ಚಿನ್ನದಂತ ಮಗಳು.
6: ಅಂತೂ ಇಷ್ಟು ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್ ಆದ್ರೂ ನಿನ್ನ ಹಾಸ್ಯ ಪ್ರಜ್ಞೆ ಮಾತ್ರ ಹೋಗ್ಲಿಲ್ಲ ನೋಡಯ್ಯ. ಏನಿಲ್ಲ, ಅದೇನೋ ಚಿನ್ನದಂತ ಮಗಳು ಅಂತ ಹೇಳಿದೆಲ್ಲ, ಆ ವಿಷಯಕ್ಕೆ ಫೋನ್ ಮಾಡಿದೆ.
5: ನನ್ನ ಮಗಳ ವಿಷಯನ?
6: ಅದೇನಯ್ಯ, ಮೊನ್ನೆ ಬೆಳಬೆಳಗ್ಗೆ ಹೋಗಿದ್ನಲ್ಲ, ರಾಜಾರ ಸಿಕ್ಕಿದ್ರು. ಅವ್ರ ಮಗ ಏನೋ ಬಿಕಾಂ ಪಾಸ್ ಮಾಡಿದಾನಂತೆ, ಬ್ಯಾಂಕ್ ಕೆಲಸನ ಸಿಕ್ಕಿದೆಯಂತೆ. ನಿನ್ನ ಮಗಳನ್ನ ಅದ್ಯಾವ್ದೋ ಕಾಂಪಿಟೇಷನ್ ಅಲ್ಲಿ ನೋಡಿದಂತೆ, ಅವನಿಗೂ ಹುಡುಗಿ ಒಪ್ಪಿಗೆ ಆಗಿದೆಯಂತೆ. ಒಂದ್ ಮಾತು ವಿಚಾರಿಸಿ ಹೇಳು ಅಂತ ಹೇಳಿದ್ರು, ಅದಕ್ಕೆ ಫೋನ್ ಮಾಡಿದೆ.
5: ನೋ ನೋ ನೋ, ಅವಳ ಎಜುಕೇಶನ್ ಏನು ಮುಗ್ದಿಲ್ವಲ್ಲೋ. ನೋ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಪಟ್ಕೋಬೇಡ ಚಂದ್ರು. ನೋಡು, ನನ್ನ ಮಗಳನ್ನ ಕೊಡೋದಾದ್ರೆ ಯಾರು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ರೆ ಅಥವಾ ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ದವ್ರು ಇದ್ರೆ ಹೇಳು. ನಾಟ್ ವಿತ್ ದಿಸ್ ಲೋಕಲ್ ಪ್ರಾಡಕ್ಟ್. ನೋ ನೋ, ಐ ಡೋಂಟ್ ಲೈಕ್. ಪುರ್ಸೋತ್ ಮಾಡ್ಕೊಂಡು ಮನೆ ಕಡೆ ಬಾ. ಥ್ಯಾಂಕ್ ಯು.
7: ಅಯ್ಯೋ ಏನಂಕಲ್, ನೀವೊಬ್ಬರೇ ಕೆಲಸ ಮಾಡ್ತಿದ್ದೀರಾ? ಒಂದ್ ಫೋನ್ ಮಾಡಿದ್ರೆ ನಾನು ಬಂದು ಕೆಲಸ ಮಾಡ್ಕೊಡ್ತಿರ್ಲಿಲ್ವಾ?
1: ಅರೆ ಅರೆ ಅರೆ, ನಮ್ಮನೆಗೆ ಬಂದು ನೀನ್ ಕೆಲಸ ಮಾಡೋದು ಅಂದ್ರೆ ಯಾಕಿಷ್ಟು ಪಾಲಿಶು?
7: ಚೇಚೆ, ಹಾಗೇನಿಲ್ಲಪ್ಪ, ಪಾಪ ಅಂಕಲ್ ಮನೇಲಿ ಒಬ್ರೇ ಇರ್ತಾರೆ, ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ.
1: ಏನೋ ಪ್ರಾಬ್ಲಮ್ ಇರ್ಬೇಕಲ್ಲ, ಎಲ್ಲಿವರೆಗೆ ಬಂತು ನಿಮ್ಮಿಬ್ಬರದು?
7: ಅಯ್ಯೋ ಅದನ್ನ ಏನ್ ಕೇಳ್ತೀರಾ ಬಿಡಿ,

0: ನಾನು ನಿಮ್ಮಿಬ್ಬರನ್ನು ನಿನ್ನೆ ನೋಡಿದ್ದೆ. ನೀವಿಬ್ರು ತುಂಬಾ ಮುಂದುವರೆದಿದ್ದೀರಿ.
1: ನಾನು ಕದಂಬರಿ ತುಂಬಾ ಪ್ರೀತಿಸ್ತಾ ಇದ್ದೆ ಸರ್. ನಾನು ಯಾವತ್ತೂ ಅವಳು ಕೈ ಬಿಡಲ್ಲ ಸರ್.
0: ಕೈ ಹಿಡಿಯೋಕೆ ಅವಳ ಅಪ್ಪ ಬಿಟ್ರೆ ತಾನೆ? ರಿವಾಲ್ವರ್ ತಗೊಂಡು ಕೊಂದಾಕ್ಬಿಡ್ತಾನೆ.
1: ಕೊಂದಾಕ್ಲಿ ಬಿಡಿ ಸರ್.

0: ಊಟ ಸೇರಲ್ಲ, ನಿದ್ರೆ ಬರಲ್ಲ, ಒಟ್ಟಾರೆ ಯಾವ್ದ್ರ ಮೇಲೂ ಆಸಕ್ತಿನೇ ಇಲ್ಲ. ಯಾವಾಗ ನೋಡಿದ್ರು ಅವನ ನೋಡ್ಬೇಕು ನೋಡ್ಬೇಕು ನೋಡ್ಬೇಕು. ಅವ್ರು ನನಗದ್ ಏನು ಮೋಡಿ ಮಾಡ್ಬಿಟ್ಟಿದನು ಆ ದೇವ್ರಿಗೆ ಗೊತ್ತು ಅಂಕಲ್.
1: ನೀನು ಬಂದಾಗಲೇ ತಿಳ್ಕೊಂಡೆ, ಸರಿ ಅದೇನು ಹೇಳಮ್ಮ?
0: ನಮ್ ಕಷ್ಟನ ನಾವೇ ಅನುಭವಿಸ್ಬೇಕು, ಯಾರ ಹತ್ರನೂ ಹೇಳ್ಬಾರ್ದು ಅನ್ಕೊಂಡೆ. ನೀವಾಗ ನೀವು ಕೇಳ್ತಿದ್ದೀರಲ್ಲ ಅಂತ ಹೇಳ್ತಿದೀನಿ ಅಂಕಲ್. ನನ್ ಗೋಪಿನ್ ತುಂಬಾ ಪ್ರೀತಿಸ್ತಿದ್ದೀನಿ, ಅವನ ಒಂದು ಕ್ಷಣ ನೋಡದೆ ಹೋದ್ರು ನಿದ್ರೆನೆ ಬರೋಲ್ಲ.
1: ವೆರಿ ಗುಡ್. ಆಮೇಲೆ
0: ಅವನ ನೋಡೋಣ ಅಂತಾನೆ ಹಾಸ್ಟೆಲ್ ವರ್ಗೂ ಹೋಗಿದ್ದೆ. ಅವನು ಅವನ ಹಾಸ್ಟೆಲ್ ಬಾರದನಂತೆ ಆಲ್ಸೇಷನ್ ನಾಯಿ ತರ ಬೋ ಬೋ ಅಂತ ಬೊಗಳ್ಬಿಟ್ಟ. ಅವನಿಗೇನ್ ಗೊತ್ತಾಗುತ್ತೆ ನಮ್ ಕಷ್ಟ ಏನು ಅಂತ?
1: ನೀನು ಅವನ್ ನೋಡೋಕೆ ಹಾಸ್ಟೆಲ್ಗೆ ಯಾಕೆ ಹೋಗ್ಬೇಕು? ಅವನ್ ಕಾಲೇಜಿಗೆ ಬರಲ್ವಾ?
0: ಯೋ, ಕಾಲೇಜ್ಗೆ ಬರ್ತಾನೆ ಅಂಕಲ್, ಆದ್ರೆ ನಾನು ಅವನ ನೋಡೋದು ಎರಡ್ ಮೂರ್ ಕ್ಲಾಸಸ್ ಅಲ್ಲಿ ಮಾತ್ರ. ಅಲ್ಲೋ ಹುಡುಗರೆಲ್ಲ ಇರ್ತಾರೆ, ಅವ್ರು ಏನಾದ್ರೂ ಹೋಗಿ ನಮ್ಮ ಅಪ್ಪನ ಹತ್ರ ಹೇಳಿದ್ರೆ ನನ್ನ ಕಥೆ ಅಷ್ಟೇ. ನನಗ ಅದ್ ಏನ್ ಮಾಡೋದು ಅಂತಾನು ಗೊತ್ತಾಗ್ತಾ ಇಲ್ಲ.
1: ಕಾಲೇಜಿಗೆ ಎಲ್ಲರೂ ಓದೋಕೆ ಅಂತ ಹೋಗ್ತಾರೆ, ಆದ್ರೆ ನಿನಗೆ ಕಾಲೇಜಿಗೆ ಹೋದ್ರೆ ಹುಡುಗರ ಕಾಟ, ಹಾಸ್ಟೆಲ್ಗೆ ಹೋದ್ರೆ ವಾರ್ಡನ್ ಕಾಟ. ಗೋಪಿನೇ ಹಾಸ್ಟೆಲ್ ಬಿಡೋ ಹಾಗೆ ಮಾಡಿದ್ರೆ ಹೇಗೆ?
0: ಅಂದ್ರೆ
1: ನನ್ನ ಸ್ನೇಹಿತನ ಮನೆಯೊಂದಿದೆ, ಚೆನ್ನಾಗಿದೆ, 20,000 ರೂಪಾಯಿ ಅಡ್ವಾನ್ಸ್, 3,000 ರೂಪಾಯಿ ಬಾಡಿಗೆ, ಅವ್ನು ಕೊಡೋಕೆ ರೆಡಿ ಇದಾನ?
0: ಅಯ್ಯೋ, ಅವನ ಹತ್ರ ಕೇಳ್ಬೇಡಿ, ಆ ಹಣ ಎಷ್ಟಿದ್ರು ಅದೆಲ್ಲ ನಾನೇ ಕೊಡ್ತೀನಿ, ಅವನ್ ಕೇಳಿದ್ರೆ ಫ್ರೀ ಅಂತ ಹೇಳ್ತೀನಿ. ಅಂಕಲ್ ಅಂಕಲ್, ಹೇಗಾದ್ರೂ ಮಾಡಿ ಆ ಮನೆ ಕೊಡ್ಸಿ ಅಂಕಲ್.
1: ಅಷ್ಟೊಂದು ದುಡ್ಡು ನೀನ್ ಏನೇನ್ ಕೊಡ್ತೀಯ
0: ಅಂಕಲ್? ಡ್ಯಾಡಿ ಕೊಡೋ ಪಾಕೆಟ್ ಮನಿನೆಲ್ಲ ಕೂಡ ಹಾಕಿದ್ರೆ ಬಾಡಿಗೆ ಕಥೆ ಮುಗೀತು. ಹಾ, ಈ ಒಡವೆನೆಲ್ಲ ಮಾರಿ ಹಾಕಿದ್ರೆ ಅಡ್ವಾನ್ಸ್ ಕಥೆನೂ ಮುಗೀತು ಅಂಕಲ್. ಒಟ್ಟಾರೆ ನನ್ನ ಗೋಪಿನ ಯಾರ ಹಂಗು ಇಲ್ಲದೆ ನೋಡಿದ್ರೆ ಸಾಕು. ಅಯ್ಯೋ, ನನ್ನ ಗೋಪಿಗಿಂತ ಈ ಒಡವೆನ? ನನ್ನ ಗೋಪಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಕೊಡಕ್ ಸಿದ್ಧ.
1: ಬೇಡ ಬೇಡ, ನೀನ್ ಪ್ರಾಣ ಕೊಟ್ರೆ ಆಮೇಲೆ ಗೋಪಿ ಕತೆ ಅದೆಲ್ಲ ಬೇಡ. ನೀನ್ ಮೊದ್ಲು ಹೋಗಿ ಅವನ ಹಾಸ್ಟೆಲ್ ಇಂದ ನಾನೀಗ ಹೇಳಿದ ಮನೆಗೆ ಶಿಫ್ಟ್ ಮಾಡೋದಕ್ಕೆ ಅವನನ್ನ ಒಪ್ಸು.
0: ಅಂಕಲ್, ನೀವು ಕ್ರಿಮಿನಲ್ ಲಾಯರ್ ಮಾತ್ರ ಅನ್ಕೊಂಡಿದ್ದೆ, ಆದ್ರೆ ಲವರ್ಸ್ಗಳಿಗೂ ಹೆಲ್ಪ್ ಮಾಡ್ತೀರ ಅಂತ ಈಗ ನನಗೆ ಗೊತ್ತಾಯ್ತು. ಬರ್ತೀನಿ ಅಂಕಲ್.
1: ಇದೆಲ್ಲ ಕ್ಲೀನ್ ಮಾಡಿ ಹೆಲ್ಪ್ ಮಾಡ್ತೀನಿ.
0: ಅಯ್ಯಯ್ಯೋ, ಸಾರಿ ಅಂಕಲ್, ಬಾಯ್ ಬಾಯ್.
2: ಏನೇ ಇದು, ಇಷ್ಟೊಂದು ದೊಡ್ಡ ಮನೆ ಕರ್ಕೊಂಡ್ ಬಂದಿದ್ಯಾ? ನಾನೊಬ್ನೇ ಇರ್ಬೇಕಾ?
0: ಹೌದು ಮತ್ತೆ?
2: ಅದ್ ಸರಿ, ಏನೇ ಇದು ಕಸ?
0: ಓಹೋ, ಬರೀ ಕಸ ತಾನೇ? ನಾವಿಬ್ರು ಸೇರ್ಕೊಂಡು ಒಂದ್ ನಿಮಿಷದಲ್ಲಿ ಕ್ಲೀನ್ ಮಾಡಬಹುದು, ಬಾ.
2: ಪ್ರೀತಿಯಲ್ಲಿ ರೊಸು ಕಗುತ್ತೆ ಇರಲಿಲ್ಲ.
0: ಗೋಪಿ ಬಾ, ಸೋಫಾ ಹಿಡ್ಕು. ಮೆಲ್ಗಿತ್ತು ಮೆಲ್ಗೆ ಮೆಲ್ಗೆ ಮೆಲ್ಗೆ ಆ ಕಡೆ ಆ ಕಡೆ ಅಲ್ಲೇ ಅಲ್ಲೇ.
1: ಮೋಹನ್, ಎಲ್ಲಾದ್ರೂ ಒಂದು ಸಂಬಂಧ ನೋಡಯ್ಯ. ಯಾರಿಗೋ, ನಿನಗೆ ಯಾರೋ ನೋಡ್ತಾರೆ. ನೀನು ಬರೇ ಪ್ರೇಮ ನೆನಪಲ್ಲಿ ಬದುಕ್ತಿರೋ ಬ್ರಹ್ಮಚಾರಿಗೆ ಸಂಬಂಧ ನೋಡು ಅಂತ ಹೇಳಿದ್ದು ನಮ್ಮ ಕಾದಂಬರಿಗೆ.
0: ಉಪ್ಪು ನೀರು ಕುಡಿತೀಯಾ?
2: ಅದು ಉಪ್ಪು ನೀರಲ್ವಾ?
0: ನಾನು ಕೊಡು, ತೋರಿಸ್ಲಾ ನೋಡು.
2: ಏ ಕಾದಂಬರಿ, ಏ ಕಾದಂಬರಿ, ಏ ಕಾದಂಬರಿ.
0: ಗೋಪಿ ಗೋಪಿ ಗೋಪಿ ಗೋಪಿ ಗೋಪಿ ಗೋಪಿ ಗೋಪಿ ಗೋಪಿ ಗೋಪಿ. ಉಪ್ಪು ನೀರೇ, ನಿನ್ ಹೆಸರು ಹೇಳ್ಕೊಂಡು ಕುಡಿದ ತಕ್ಷಣ ಸಿಹಿ ಆಗೋಯ್ತು.
2: ಹಾಗಾದ್ರೆ ನಿನ್ ಹೆಸರು ಹೇಳ್ಕೊಂಡು ಕುಡಿದ್ರೆ ನೀರ್ ಸಿಹಿ ಆಗತ್ತಾ?
0: ಬೇಕಾದ್ರೆ ನೀನು ಕುಡ್ದು ನೋಡು.
2: ಕಾದಂಬರಿ ಕಾದಂಬರಿ ಕಾದಂಬರಿ ಕಾದಂಬರಿ ಕಾದಂಬರಿ ಕಾದಂಬರಿ. ಹೌದ್ ಕಾದಂಬರಿ, ಈ ನೀರ್ ಸಿಹಿ ಆಗೋಯ್ತು.
0: ಅದನ್ನೇ ಪ್ರೀತಿ ಅನ್ನೋದು. ಅದ್ ಸರಿ, ನನ್ನ ಹೆಸರು ಹೇಳ್ಕೊಂಡು ನೀನ್ ಕೊಡ ತಕ್ಷಣ ಸಿಹಿ ಆಗೋಯ್ತು, ನಿನ್ ಹೆಸರು ಹೇಳ್ಕೊಂಡು ನಾನು ಕೊಡ ತಕ್ಷಣ ಸಿಹಿ ಆಗೋಯ್ತು. ಮತ್ತೆ ಈ ಸಮುದ್ರದ ನೀರು ಉಪ್ಪು ಹೇಗೆ?
2: ಯಾಕೆ ಹೇಳ, ಮುಂಚೆ ಈ ಸಮುದ್ರದ ನೀರು ಸಿಹಿಯಾಗೇ ಇತ್ತು, ಈ ಲವರ್ಸ್ಗಳೆಲ್ಲ ಕಣ್ಣೀರ್ ಸುರಿಸಿ ಸುರಿಸಿ ಅದೇ ಈಗ ಉಪ್ಪಾಯ್ತು.
0: ಲವರ್ಸ್ಗಳ ಲವರ್ಸ್ಗಳ ಯಾಕೆ ಕಣ್ಣೀರ್ ಸುರಿಸ್ಬೇಕು?
2: ಯಾಕಂದ್ರೆ ಇರ್ತಾರಲ್ಲ ಅಪ್ಪ ಅಮ್ಮಂದ್ರು ವಿಲನ್ಗಳ ತರ.
0: ನಮ್ಮ ಹತ್ರ ಅವೆಲ್ಲ ನಡೆಯಲ್ಲ.
2: ನಾವೇನೇ ಮಾಡಿದ್ರು ವಿಧಿ ಅನ್ನೋದೊಂದು ಇದೆಯಲ್ಲ, ಅದು ಅವ್ರ ಮೂಲಕ ಹೀಗ್ ಮಾಡ್ಸತ್ತೆ, ಅದರಂತೆ ನಾವು ನಡಿಬೇಕು.
0: ಹಾಗನ್ಬೇಡ ಗೋಪಿ, ನಮ್ಮಿಬ್ರ ಮಧ್ಯೆ ಯಾವ ವಿಧಿನ ಏನು ಮಾಡೋಕ್ಕಾಗಲ್ಲ.
2: ಅದ್ ನನಗೂ ಗೊತ್ತು, ನಮ್ಮಿಬ್ರ ಪ್ರೀತಿ ಪವಿತ್ರವಾದದ್ದು, ಈ ಸಮುದ್ರದಷ್ಟೇ ಶಾಶ್ವತವಾದದ್ದು. ಆ ಬ್ರಹ್ಮ ಬಂದ್ರು ನಮ್ಮನ್ನ ಬೇರೆ ಮಾಡಕ್ಕಾಗಲ್ಲ.
0: ಮತ್ ಯಾಕೆ ಗೊತ್ತಿದ್ದು ಹಾಗಂದೆ?
2: ನೀನು ಕೋಪದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಅದಕ್ಕೆ.

0: ಈ ಕಾದಂಬರಿ ಅಲ್ಲೊಡೆ ಶಾಂತಿ ಶಾಂತಿ ಆದ್ರೆ ಸ್ವಲ್ಪ ಆಟಾಡ್ಸೋಣ
1: ಸ್ವಲ್ಪ ನೀನು ಪೂರ್ತಿ ಆಟಾಡ್ಸೋಣ ಬಾ.
2: ಏನೇ ಕಾದಂಬರಿ, ಎಲ್ಲಿ ನೋಡಿದ್ರು ನಿನ್ನ ಮತ್ತು ಗೋಪಿ ವಿಷಯನೇ ಇದೆಯಲ್ಲ. ಎಲ್ಲಿವರೆಗೂ ಬಂತೆ ನಿಮ್ಮಿಬ್ಬರ ಲವ್?
0: ಹಾ, ನಮ್ ಲವ್ಗೆನೆ ಬೊಂಬಾಟಾಗಿ ಸ್ವಿಂಗ್ ಅಲ್ಲೇ ಇದೆ. ಇಷ್ಟು ದಿವಸ ಇದ್ದಿದ್ದಕ್ಕಿಂತ ನಾಳೆ ಇರೋದು ನೋಡು ಮಜಾ.
1: ನಾಳೆನ? ನಾಳೆ ಏನೇ ಅಂಥದ್ದು?
0: ನಾಳೆ ನಾವಿಬ್ರು ಆಗುಂಬೆಗೆ ಹೋಗ್ತಾ ಇದೀವಿ ಕಣೆ, ಅದು KS ಟಿಡಿಸಿ ಲಕ್ಷರಿ ಬಸ್ ನಲ್ಲಿ. ಹಿಲ್ ಸ್ಟೇಷನ್ ಗೆಸ್ಟ್ ಹೌಸ್ ಅಲ್ಲಿ ಈಗಾಗ್ಲೇ ನಮ್ಮಿಬ್ರಿಗೂ ರೂಮ್ ಕೂಡ ಬುಕ್ ಆಗೋಗಿದೆ ಕಣೆ. ಅಯ್ಯೋ,
3: ಆ ಪ್ರಕೃತಿ ಸೌಂದರ್ಯದ ಮಧ್ಯೆ ಚುಮು ಚುಮೋ ಅನ್ನು ಚಳಿಲಿ ನಮ್ಮಿಬ್ರದು ಬೆಚ್ಚನೆಯ ಪ್ರಣಯ ಕಣೆ. ಹೇಗಿದೆಯಾ ನನ್ನ ಐಡಿಯಾ?
1: ಐಡಿಯಾ ಏನೋ ರೋಮಾಂಚಕವಾಗಿದೆ. ಅದು ನಿಮ್ಮಪ್ಪಂಗ್ ಗೊತ್ತಾದ್ರೆ?
0: ಏ, ನಮ್ಮಪ್ಪಂಗ್ ತಾನೆ. ಏ ಶಾಂತಿ, ನಾನೇನು ನಿನ್ ತರ ಗುಗ್ಗು ಅನ್ಕೊಂಡೇನೆ? ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಮ್ ಕಾಲೇಜಿಂದ ಟೀಚರ್ ಜೊತೆ ಎರಡ್ ದಿನ ಪಿಕ್ನಿಕ್ ಹೋಗ್ತಾ ಇದೀವಿ ಅಂತ ಹೇಳಿದ್ನ. ಅದಕ್ಕೆ ನಮ್ ತಂದೆ ಖುಷಿ ಪಟ್ಟು ನನಗೆ 5,000 ರೂಪಾಯಿ ಪಾಕೆಟ್ ಮನಿ ಕೊಟ್ಟಿದಾರೆ ಕಣೆ. ನೋಡ್ತಾ ಇರು ಹ್ಯಾಗ್ ಮಜಾ ಉಡಾಯಿಸ್ತೀವಿ ಅಂತ.
4: ವಿಕಿ, ನಿನ್ ನೋಡ್ತಿದ್ರೆ ನನಗೊಂಥರಾ ಖುಷಿ ಆಗುತ್ತೆ ಕಣಯ್ಯ. ಕಾಲೇಜಿಗೆ ಹೋಗ್ತಿದ್ರು ಈಗಿನ ಹುಡುಗರ ತರ ಯಾವ ದುರಭ್ಯಾಸನೂ ಇಲ್ವಲ್ಲಯ್ಯ ನಿನ್ಗೆ. ವೆರಿ ಗುಡ್, ವೆರಿ ಗುಡ್.
5: ಥ್ಯಾಂಕ್ ಯು ಅಂಕಲ್. ಅಂಕಲ್, ನಿಮ್ಗೊಂದು ವಿಷಯ ತಿಳಿಸೋಣ ಅಂತ ಬಂದೆ.
4: ವಿಷಯ ಏನದು?
5: ಅದೇ ಕಾದಂಬರಿ ವಿಚಾರ.
4: ಕಾದಂಬರಿ ಏನಯ್ಯ ಅದು?
5: ಹೌದು ಅಂಕಲ್, ಕಾದಂಬರಿ ಓಡಾಟ ಇತ್ತೀಚೆಗೆ ಜಾಸ್ತಿ ಆಗಿದೆ. ನಮ್ ಕಾಲೇಜ್ನಲ್ಲಿ ಗೋಪಿ ಅನ್ನೋ ಹುಡುಗನ ಜೊತೆ ಸುತ್ತಾಡ್ತಾ ಇದ್ದಾಳೆ. ಈಗ ಅವ್ರು ಎಲ್ಲಿದ್ದಾರೆ ಗೊತ್ತಾ ಅಂಕಲ್? ಆಗೊಂಬೆ ಟಿವಿಲಿ ಇದ್ದಾರೆ. ನಾನೇ ನನ್ನ ಕಣ್ಣಾರ ನೋಡ್ಕೊಂಡು ಬಂದೆ. ಎಷ್ಟೇ ಬುದ್ಧಿ ಹೇಳಿದ್ರು ನನ್ನ ದಾರಿಗೆ ಬರ್ತಾ ಇಲ್ಲ. ನಿಮ್ಮ ಮನೆ ಘನತೆ ಗೌರವ ಉಳಿಬೇಕು ಅಂದ್ರೆ ಈ ತಕ್ಷಣ ಹೋಗಿ ಅವಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಬನ್ನಿ. ಮುಂದೆ ಏನಾದ್ರೂ ಅನಾಹುತ ಆಗ್ಬೋದು ಅಂತ ನಿಮ್ಗೆ ತಿಳ್ಸೋಕೆ ಅಂತ ಬಂದೆ.
4: ವಿಕ್ಕಿ, ನೀನು ಹೇಳೋ ನಿಜನ?
5: ಸತ್ಯವಾಗ್ಲು ಅಂಕಲ್.
4: ಪದ್ಮ
0: ಕರ್ದ್ರ
4: ಕೇಳ್ದೇನೆ, ನಿನ್ನ ಮಗಳು ಆಗುಂಬೆಲೆ ಯಾವ್ದು ಹುಡುಗನ ಜೊತೆ ಟಿವಿಯಲ್ಲಿ ಇದ್ದಾಳಂತೆ. ನೀನು ಮುದ್ದು ಮಾಡಿ ಜಾಸ್ತಿ ಆಯ್ತು.
1: ಹೌದಾ?
4: ಏನೇ ಏನೇ ಹೌದಾ ಅಂತೀಯ?
1: ಹೌದಾ ಅಂದ್ರೆ ಇನ್ನೇನ್ ತಾನೆ ಹೇಳಿ. ನಿಮಗೆ ನಿಮ್ ಮಗಳ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನ್ ತಾನೆ ಏನ್ ಮಾಡಕ್ಕಾಗುತ್ತೆ ಹೇಳಿ. ಏನಪ್ಪ, ನೀ ನೋಡಿದೆ ಅವರಿಬ್ರು ಟಿವಿ ನಲ್ಲಿ ಇದ್ದಿದ್ದು?
5: ಹೌದು ಆಂಟಿ, ನನ್ ಕಣ್ಣಾರ ನೋಡ್ಕೊಂಡು ಬಂದೆ.
1: ಹೌದಾ? ಅವರಿಬ್ರು ರೂಮ್ ಅಲ್ಲೇ ಇದ್ರಾ?
5: ಹೌದು, ಅವರಿಬ್ರು ರೂಮ್ ಅಲ್ಲಿ ಇದ್ರು.
1: ಓಹೋ, ನೀನ್ ಅಲ್ಲಿಂದಾನೆ ಬರ್ತಾ ಇದೀಯಾ?
5: ಹೌದು ಆಂಟಿ.
1: ಅಯ್ಯೋಯ್ಯೋಯ್ಯೋ, ಅದೆಷ್ಟು ಕಷ್ಟಪಟ್ಟಿಯಪ್ಪ ನಮ್ ಕಾದಂಬರಿಗೋಸ್ಕರ. ಪಾಪ ಕಾದಂಬರಿ.
0: ಏನಮ್ಮ,
1: ಸ್ವಲ್ಪ ಬರ್ತೀಯಮ್ಮ?
0: ಏನ್ ಮಮ್ಮಿ ಕರೆದಿಯಾ?
1: ನಿಮ್ ಡ್ಯಾಡಿ ಏನೋ ಕೇಳ್ತಾರೆ.
0: ಏನ್ ಡ್ಯಾಡಿ?
4: ನೀನು ಗೋಪಿ ಅನ್ನೋ ಹುಡುಗನ್ನ ಲವ್ ಮಾಡ್ತಾ ಇದ್ಯಂತೆ, ಅವನ ಜೊತೆ ಆಗುಂಬೆ ಟಿವಿಯಲ್ಲಿ ಇದೆಯಂತೆ, ವಿಕ್ಕಿ ಕಣ್ಣಾರೆ ನೋಡಿದನಂತೆ, ನಿಜನಾ?
0: ಮಮ್ಮಿ, ನನ್ ಕಾಲೇಜ್ಗೆ ಎಷ್ಟೊತ್ತು ಹೋದೆ?
1: 9 ಗಂಟೆಗೆ.
0: ಎಷ್ಟೊತ್ತಿಗೆ ಬಂದೆ?
1: 12 ಗಂಟೆಗೆ.
0: ಏನ್ ಡ್ಯಾಡಿ, ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ 12 ಗಂಟೆಗೆ ಬಂದ್ಬಿಡ್ತೀನಿ. ಇರೋ ಪ್ರಿಯ ವಸ್ತುಲಿ ಆಗುಂಬೆಗೆ ಹೋಗೋಕ್ ಸಾಧ್ಯನಾ? ಬರೋದಕ್ ಸಾಧ್ಯನಾ? ಇಲ್ಲ ಇರೋದಕ್ ಸಾಧ್ಯನಾ?
4: ಏನೋ ಸ್ನೇಹಿತನ ಮಗ ಅಂತ ಸಲಿಗೆ ಕೊಟ್ರೆ ನನ್ನ ಮಗಳ ವಿಷಯದಲ್ಲಿ ಕಂಪ್ಲೇಂಟ್ ಮಾಡ್ತೀಯಾ?
1: ವಿಕ್ಕಿ, ಆಗುಂಬೆ ಎಲ್ಲ ಸುತ್ತಾಡಿ ತುಂಬಾ ಸುಸ್ತಾಗಿದೆಯಾ? ಒಂದ್ ಗ್ಲಾಸ್ ಐಸ್ ವಾಟರ್ ಕೊಡ್ಲಪ್ಪ.
4: ಐ ಆಮ್ ವೆರಿ ಸಾರಿ ಮೈ ಚೈಲ್ಡ್.
6: ಹಲೋ,

0: ಜೋಪಾನ ಅದರ ಬಾಗ್ಲು
1: ನನಗೆಲ್ಲ ಅದರ ದಿಗಿಲು
2: ಅಯ್ಯೋ ಹುಚ್ಚಿ, ನಾನೇನು ಊರ್ಗೆ ಹೋಗ್ಬಿಟ್ರೆ ಅಲ್ಲೇ ಇದ್ಬಿಡ್ತೀನ? ನೋಡ್ತಾ ಇರು, ನಾಡಿದ್ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ನಿನ್ನ ಎದುರಿಗೆ ಪ್ರತ್ಯಕ್ಷ ಆಗ್ಬಿಡ್ತೀನಿ.
1: ಏನು ಗೊತ್ತಿಲ್ಲದೆ ಇರೋ ಹುಡುಗಿಗೆ ಪ್ರೀತಿ ಪ್ರೇಮ ಅಂತ ತಲೆ ತುಂಬಿ ಈ ಊರ್ಗೆ ಹೋಗಿ ನಾಡಿದ್ ಬರ್ತೀನಿ ಅಂತ ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ನೋಡು.
2: ಪಾಪ, ಏನು ಗೊತ್ತಿಲ್ಲ, ಬಾಯಿಗೆ ಬರ್ಲಿಟ್ರೆ ಕಚ್ಚಕ್ ಬರುತ್ತಾ ನೋಡು. ನಾನೇನ್ ಮಾಡ್ಲಿ ಚಿನ್ನ, ನಮ್ ತಾಯಿಗೆ ಹುಷಾರಿಲ್ವಂತೆ, ಈಗ ಹೊರಟ್ರೆ ನಾನು ನಾಳೆ ಬೆಳಗ್ಗೆನೆ ಸೇರೋದು.
1: ಹಾಗಿದ್ರೆ ನಿಮ್ ತಾಯಿನ ಎಲ್ಲಿ ಕರೆಸ್ಬಿಡು.
2: ಅವ್ರಿಗೆ ಹುಷಾರಿಲ್ಲ ಕಣೋ, ನಿನ್ಗೆ ಯಾಕೆ, ನಾಡಿದ್ ಬೆಳಗ್ಗೆ 9 ಗಂಟೆಗೆ ನಿನ್ನ ಎದುರಿಗೆ ಹಾಜರಾಗಿರ್ತೀನಿ, ನೀನ್ ಇಲ್ಲೇ ಕಾಯ್ತಾ ಇರು. ಏನಿದು,
1: ನೀನ್ ಹೇಗೂ ನಾಡಿತಾನೆ ಬರೋದು? ಅಲ್ಲಿವರೆಗೂ ನನ್ನ ಪ್ರೀತಿ ನಿನ್ನ ಹತ್ರನೇ ಇರ್ಲಿ ಅಂತ ನಾನು ಕೊಟ್ಟಿರೋ ನೆನಪು.
2: ನಿನ್ ನೆನಪು ಮಾತ್ರ ನನ್ನ ಹತ್ರ ಇರ್ಬೇಕು, ಆದ್ರೆ ನನ್ನ ನೆನಪು ನಿನ್ನ ಹತ್ರ ಇರಬಾರ್ದ? ಏನಪ್ಪ ನೀನು, ಅಮ್ಮನಿಗೆ ಹುಷಾರಿಲ್ಲ ಅಂತ ಕಾಗದ ಬರ್ದೆ ಇಲ್ಲಿ ನೋಡಿದ್ರೆ ಅಮ್ಮ ಚೆನ್ನಾಗೇ ಇದ್ದಾಳೆ.
3: ನನ್ಗೇನ್ಲ ಗೊತ್ತು, ನಿಮ್ಮ ಅವನಿಗೆ ಕೇಳು, ಅವಳಿಗೆ ನೀನ್ ನೋಡ್ಬೇಕು ಅಂತ ಆಸೆ ಆಗೋಯ್ತಂತೆ, ಅದಕ್ಕೆ ನನ್ಗೆ ಹುಷಾರಿಲ್ಲ ಅಂತ ಸುಳ್ ಸುಳ್ ಕಾಗದ ಬರೀದಿ ಅನ್ಲು. ನಾನ್ ಬರ್ದೆ ನಿಮ್ ಬಂದ್ಬಿಟ್ಟೆ. ನಾನೇನಪ್ಪ ಮಾಡ್ಲಿ,
1: ಪೇಟೆಗೆ ಹೋಗಿ 8 ತಿಂಗಳಾಯ್ತು, ಒಂದ್ಸರಿನಾದ್ರೂ ಅವನ್ ನಾಪಕ ಬರದ್ ಬೇಡ್ವಾ? ನಿನ್ಗೇನಪ್ಪ ಗೊತ್ತು, ಹೆತ್ತವ್ ಸಂಕಟ.
2: ಅಮ್ಮ, ನಿನ್ ಕಂಡ್ರೆ ನನಗ್ ಪ್ರೀತಿ ಇಲ್ವಾ? ಪರೀಕ್ಷೆ ಇದೆ, ಓದೋದಿರುತ್ತೆ.
3: ಗೋಪಾಲ್ ಗೌಡ್ರೆ,
2: ಬನ್ನಿ ಬನ್ನಿ ಬನ್ನಿ.
1: ಅಣ್ಣ ಚೆನ್ನಾಗಿದ್ದೀರಾ?
3: ಚೆನ್ನಾಗಿದ್ದೀನಮ್ಮ.
1: ಮಾವ ಅತ್ತೆ ಚೆನ್ನಾಗಿದ್ದೀರಾ?
4: ಚೆನ್ನಾಗಿದ್ದೀನಮ್ಮ.
1: ಮಾವ
3: ಚೆನ್ನಾಗಿದ್ದೀನಿ ಕಂದ. ಬಿರ್ಬಿರ್ನೆ ಮದುವೆ ಆಗಿ ಸರ್ ಸರ್ನೆ ಪಂಚಪಾಂಡವ್ರ ತರ 5 ಜನ ಗಂಡ್ಮಕ್ಳನ್ನೆತ್ತಿ ಸುಖ ಆಗಿರವ. ಆ ವಿಚಾರನೇ ಮಾತಾಡೋಣ ಅಂತ ಬಂದಿದ್ದೀನಿ. ಈಗ ತಾನೇ ಬಂದಿದ್ದೀರಾ? ವಸಿ ಸುಧಾರಿಸ್ಕೊಳ್ಳಿ, ಆಮೇಲೆ ಮಾತಾಡವ.
2: ಮಾವ, ಯಾರು ನೀವು ಗೋಪಾಲ್ ಗೌಡ್ರಿ ಅಂತ ಕರೆದಿದ್ದು?
3: ಇನ್ಯಾರನಪ್ಪ, ನಿನ್ನೆ ಪೇಟೆಲ್ ಓದ್ತಿದ್ಯಾ, ದೊಡ್ಡ ಮನುಷ್ಯನಾಗ್ತಾ ಇದ್ಯಾ, ಗೋಪಿ ಅಂತ ಕರೆಯಕ್ಕಾಗುತ್ತಾ?
1: ಅದಕ್ಕೆ ಗೋಪಾಲ್ ಗೌಡ್ರು ಅಂತ.
3: ಏನಮ್ಮ, ಗೌಡ್ರಿ ಅಂತ ಹೆಸರು ಕರಿಬಾರ್ದಮ್ಮ.
1: ಅಯ್ಯೋ ತಪ್ಪಾಯ್ತು ಗೌಡ್ರೆ.
2: ನೋಡಪ್ಪ, ನಾನು ಹೋಗ್ಬೇಕಾದ್ರೆ ಹೇಗಿದ್ದೆ, ಈಗ ಹೇಗಿದ್ದೀನಿ? ನನ್ನ ಈ ಪರಿವರ್ತನೆ ಕಾರಣ ನನ್ನ ಕಾಲೇಜ್ ಅಲ್ಲ, ನನ್ನ ಫ್ರೆಂಡ್ಸು ಅಲ್ಲ, ನನ್ನ ಕಾದಂಬರಿ. ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅಪ್ಪ, ದಯವಿಟ್ಟು ನೀವಿಬ್ರು ಈ ಮದುವೆಗೆ ಒಪ್ಕೊಳ್ಳೇಬೇಕು. ಕಾದಂಬರಿ ಇಲ್ಲದೆ ನಾನು ಖಂಡಿತ ಬದುಕೋದಿಲ್ಲಪ್ಪ. ಹೋಗು ಕನ್ನ, ಹೋಗು. ನಮ್ಗಿರೋನು ನೀನೊಬ್ಬನೇ ಮಗ. ನಿನ್ ಕಳ್ಕೊಂಡು ನಾವು ಯಾವ ನರ್ಕಕ್ಕೆ ಹೋಗೋಣ? ನಿನ್ ಸಂತೋಷನೇ ನಮ್ ಸಂತೋಷ.
3: ಹೋಗಪ್ಪ, ನಿನ್ ಇಷ್ಟ ಬಂದವ್ರ ಜೊತೆ ಮದುವೆ ಮಾಡ್ಕೊಂಡು ಸುಖವಾಗಿರಪ್ಪ.
1: ಅದಿರ್ಲಿ, ಅತ್ತೆ ಹೇಗಿದ್ದಾರೆ?
2: ಅತ್ತೆ
1: ನಿಮ್ಮಮ್ಮ.
2: ಓ, ನಮ್ಮಮ್ಮನ ತುಂಬಾ ಚೆನ್ನಾಗಿದ್ದಾರೆ.
1: ಮಾವನ ಮದ್ವೆಗೆ ಒಪ್ಕೊಂಡಿರ್ತಾನೆ?
2: ಹೋದ್ ಮಗ, ದಾರಿಲಿ ಹೋಗೋರ್ಗೆಲ್ಲ ತಾಳಿ ಕಟ್ಟು ಹೋಗು ಅಂತ ಹೇಳಿದ್ರು ಗೊತ್ತಾ?
1: ಅದ್ ಸರಿ, ನೀವೇನಂದ್ರಿ?
2: ನಾನ ಆಯ್ತಪ್ಪ ಕಟ್ತೀನಿ ಅಂತಂದೆ.
3: ಮೋಹನ್, ಬಾಲಯ್ಯ, ಮೂರ್ತಿ. ಏನಪ್ಪ ಅಷ್ಟೊಂದು ಗಂಭೀರವಾಗಿ ಬರಿತಾ ಇದೀಯಾ? ಏನ್ ಕೇಸು?
5: ಇನ್ನೇನು, ಡೈವರ್ಸ್. ಹಿಂದೆ ಒಂದು ಕಾಲ ಐತಿ ದೇಶದಲ್ಲಿ, ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತಿದ್ರು. ಆದ್ರೆ ಈ ಪಾಶ್ಚಿಮಾತ್ಯ ದೇಶಗಳನ್ನು ಕಾಪಿ ಮಾಡಿ ಮಾಡಿ ನಿಂತ್ರೆ ಡೈವರ್ಸ್, ಕೂತ್ರೆ ಡೈವರ್ಸ್. ಉಂಡು ಮಲಗೋವರೆಗೂ ತಾಳ್ಮೆ ಯಾರಿಗಿದೆ? ಸಾಲದಾಗೆ ಟಿವಿಲಿ ನೋಡ್ತಿರ್ತಾರೆ, ನಿಂದೇನ್ ಡೈವರ್ಸ್ ಕೇಸಾ?
3: ಛೇ, ಅಂಥದ್ದೇನಿಲ್ಲ, ಪ್ರೇಮ ಸಂತಾಪ ಕಾದಂಬರಿಗೆ ಮುಕ್ತಾಯ ಬೇಕಿತ್ತು, ಅದಕ್ಕೆ ಬಂದೆ.
5: ಪ್ರೇಮಕ್ಕೆ ಸಂತಾಪ ಯಾಕಯ್ಯ? ಅಲ್ಲ, ಪ್ರೇಮ ಪವಿತ್ರವಾಗಿದ್ರೆ ಸಂತಾಪಕ್ಕೆ ಜಾಗ ಎಲ್ಲಿದೆ?

0: ಸ್ಟೋರಿಲಿ ಒನ್ ಸೈಡೆಡ್ ಲವ್. ಸರೋಜ ಒಬ್ಬನ ಪ್ರೀತಿಸ್ತಾ ಇದ್ದಾಳೆ, ಆದ್ರೆ ಅವನಿಗೆ ಇವಳು ಪ್ರೀತಿಸ್ತಾ ಇರೋದು ಗೊತ್ತಿಲ್ಲ. ಒಮ್ಮೆ ಆಕ್ಸಿಡೆಂಟ್ನಲ್ಲಿ ಅವನು ಹೋಗ್ಬಿಡ್ತಾನೆ, ಆದ್ರೆ ಈಕೆ ಮಾತ್ರ ಸದಾ ಅವನ ನೆನಪಿನಲ್ಲೇ ಕಾಲ ಕಳೀತಾ ಇರ್ತಾಳೆ. ಯಾರು ಎಷ್ಟು ಹೇಳಿದ್ರು ಅವಳು ಮದುವೆಗೆ ಒಪ್ಪಲ್ಲ. ಇದು ನಡೆಸಂಗತಿ, ಇದನ್ನು ಹೇಗೆ ಮುಕ್ತಾಯ ಮಾಡಬೇಕು ಅನ್ನೋದೇ ನನ್ನ ಸಮಸ್ಯೆ.
1: ಒಳ್ಳೆ ಕೆಲಸ ಕೊಟ್ಟೆ, ಥ್ಯಾಂಕ್ ಯು. ನೋಡು, ಅವಳ ಜೀವನದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಪ್ರವೇಶ ಮಾಡಿ ಅವಳ ಕಷ್ಟ ಸುಖ ಅರ್ತು ಪ್ರೀತಿಯಿಂದ ನಡ್ಕೊಂಡ್ರೆ ಅವನ ಬಗ್ಗೆ ಅವಳ ಮನಸ್ಸಿನಲ್ಲಿ ಅನುರಾಗ ಉಂಟಾಗಿ ಅದನ್ನ ಪ್ರೀತಿಗೆ ತಿರುಗಿಸಿದ್ರೆ ಹೇಗಿರುತ್ತೆ?
0: ವೆರಿ ಗುಡ್ ಐಡಿಯಾ. ನನಗೆ ಅಂತ ಒಬ್ಬ ಒಳ್ಳೆ ಹೆಣ್ಣಿನ ಪರಿಚಯ ಆಗಿದೆ, ಅವಳನ್ನು ಕರ್ಕೊಂಡು ಬಂದು ನಿನಗೆ ಪರಿಚಯಿಸಿದ್ರೆ ಹೇಗೆ?
1: ನನಗೆ ಪರಿಚಯನ ಯಾಕೆ?
0: ಮೋಹನ್, ನಿನ್ನ ಜೀವನದಲ್ಲಿ ನಿನಗೆ ಹೊಂದಿಕೊಳ್ಳುವ ಒಬ್ಬ ವ್ಯಕ್ತಿ ಬೇಕು, ಆಕೆಗೂ ಅಷ್ಟೇ. ನೀವಿಬ್ಬರು ಮನಸ್ಸು ಮಾಡಿದ್ರೆ ಇಬ್ಬರ ಜೀವನವೂ ಹಸನಾಗಬಹುದು.
1: ನೋಡು ಮೂರ್ತಿ, ನೀನು ಕಾದಂಬರಿ ಬರಿ ಅದೇ ಚೆನ್ನ, ಅದು ಸರಿಯಾಗಿ ಮಾಡೋದಿಲ್ಲ. ನೀನು ಕೊನೆ ಏನು ಅಂತ ನನ್ನ ಹತ್ರ ಬರ್ತೀಯ, ಮಧ್ಯದಲ್ಲ ಹೇಗೆ ಅಂತ ನನ್ನೇ ಕೇಳ್ತೀಯ. ಆರಂಭದಲ್ಲಿ ಐಡಿಯಾ ನಾನೇ ಕೊಡಬೇಕು, ಚಿಂತೆ ಇಲ್ಲ ಬಾ. ಆದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ನಿನ್ನ ತಲೆ ಹಾಕ್ಬೇಡ. ನನ್ನ ಕೊನೆ ನಿರ್ಧಾರ ನಾನು ಅವತ್ತೇ ಮಾಡಾಯ್ತು, ನಾನು ಇನ್ನೊಂದು ಮದುವೆ ಆಗೋದಿಲ್ಲ.
0: ಇನ್ನೊಂದು ಮದುವೆ ಎಲ್ಲಿಂದ ಬಂತು? ನಿನಗೆ ಮದುವೆ ಆಗಿದ್ರೆ ತಾನೇ ಮೋಹನ್, ನೀನು ಪ್ರೀತಿಸಿದ ಹುಡುಗಿ ದುಡುಕಿ ಆತ್ಮಹತ್ಯೆ ಮಾಡಿಕೊಂಡಾಗ ಹೋಗಿ ಹೆಣಕ್ಕೆ ತಾಳಿ ಕಟ್ಟದೋನ್ ನೀನು. ಆವತ್ತಿನಿಂದ ಅದೇ ನೆನಪಿನಲ್ಲಿ ನೀನು ಬದುಕ್ತಾ ಇರೋನು. ಮೋಹನ್, ಜೀವನದಲ್ಲಿ ತ್ಯಾಗಕ್ಕೂ ಒಂದು ಮಿತಿ ಬೇಕು. ನೀನು ಪ್ರೀತಿಸಿದ ಹುಡುಗಿಗೆ ಆತ್ಮ ಅಂತ ಒಂದು ಇರೋದಿದ್ರೆ ನಿನ್ನ ಸ್ಥಿತಿ ಕಂಡು ನೊಂದ್ಕೊಳ್ಳುತ್ತೆ.
1: ನೋಡು, ನೀನು ನನ್ನ ಮನಸ್ಸು ಬದಲಾಯಿಸೋಕೆ ನೋಡಬೇಡ. ಅದಕ್ಕೆ ನಾನು ಬೇರೆ ಪ್ರೇಮಿಗಳನ್ನ ಒಂದು ಮಾಡೋದ್ರಲ್ಲೇ ಸಂತೃಪ್ತಿ ಕಾಣ್ತಾ ಇದ್ದೀನಿ. ಈಗ ನಿನ್ ಕತೆಗೆ ನೋಡು, ಒಂದೊಳ್ಳೆ ಕೊನೆ ಕಟ್ಟಿಲ್ಲ ನಡಿ. ನೀನು ನನ್ನ ತಲೆ ತಿನ್ಬೇಡ. ಕೇಳು, ಆ ಬಲ್ಲಾಳ ಸಿಕ್ಕಿದ್ರೆ ನಾನು ವಿಚಾರಿಸಿದೆ ಅಂತ ಕೇಳು, ಅವನು ಕಳಿಸು. ನೀನು ಬರಬೇಡ,
0: ಸ್ವಲ್ಪ ಯೋಚನೆ ಮಾಡು.
1: ಯೋಚನೆ ಮಾಡಾಯ್ತು, ನೀನು ನಡಿ.

0: ನೋಡಿ, ಲಾಸ್ಟ್ ಇಯರ್ಗಿಂತ ಈ ವರ್ಷ ಪ್ರೊಡಕ್ಷನ್ ಕಡಿಮೆ ಆಗಿದೆ. ಲೇಬರ್ ಪ್ರಾಬ್ಲಮ್, ಯೂನಿಯನ್ ಸ್ಟ್ರೈಕ್ ಅಂತ ಫ್ಯಾಕ್ಟ್ರಿ 24 ಗಂಟೆ ಬೀಗ ಹಾಕಿರುತ್ತೆ. ನೀವು ಲೇಬರ್ಸ್ ಸಪೋರ್ಟ್ ಮಾಡ್ತೀರಾ? ನಮ್ಮ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಗೊತ್ತಾ?
1: ನಾವೇನ್ ಮಾಡೋಣ ಸರ್? ಸ್ಟ್ರೈಕ್ ಮಾಡೋದು ತಪ್ಪು ಅಂತಂದ್ರೆ ಹೊರಗಡೆ ಒಂಟಿಯಾಗಿ ಓಡಾಡಕ್ ಬಿಡೋದಿಲ್ಲ. ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡ್ತೀರೇನ್ರಿ? ನಿಮ್ ಹೆಂಡತಿ ಮಕ್ಕಳ ಜೊತೆ ಬಾಳಕ್ ನಿಮಗೆ ಆಸೆ ಇಲ್ವೇನ್ರಿ ಅಂತ ಚಾಕು ಚೂರಿ ತೋರಿಸಿ ಹೆದರ್ಸ್ತಾರೆ. ಇಂಥ ಸಮಯದಲ್ಲಿ ನಾವೇನ್ ಸರ್ ಮಾಡಕ್ಕಾಗುತ್ತೆ?
0: ಅಂತವ್ರು ಕಿತ್ತು ಬಿಸಾಕ್ರಿ.
2: ಅದು ನೀವ್ ಹೇಳಿದಷ್ಟು ಸುಲಭ ಅಲ್ಲ ಸರ್. ಯಾರಾದ್ರೂ ಕಾರ್ಮಿಕರ ಕಿತ್ತಾಕಿದ್ರೆ ಉಳಿದ ಕಾರ್ಮಿಕರೆಲ್ಲ ಸೇರಿ ಗಲಾಟೆ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಮೊನ್ನೆ ನಾರಾಯಣ್ಗೆ ಆ ಯೂನಿಯನ್ ಲೀಡರ್ ಎದುರಿಸ್ತಾನಂತೆ. ಏನಯ್ಯ, ನಿನ್ನ ಹೆಂಡತಿ ತಾಳಿ ಗಟ್ಟಿಯಾಗಿರ್ಬೇಕು ಬೇಡುವಂತ ಮೊನ್ನೆ ಅವ್ನು ನನ್ನ ಚೇಂಬರಿ ಬಂದು ಅಳ್ತಾ ಕೂತಿದ್ದ ಸರ್.
0: ಮತ್ತೆ ಅದೇ ಹೇಳ್ತಿದ್ರಲ್ಲ, ನನ್ನ ಪ್ರಾಬ್ಲಮ್ಸ್ ನಿಮ್ಗೆ ಅರ್ಥ ಆಗಲ್ಲ
3: ಅಂಕಲ್. ಇಷ್ಟು ದಿವಸ ನಾನೇನೇ ಹೇಳಿದ್ರು ನಂಬ್ತಾ ಇರ್ಲಿಲ್ಲ ನೀವು. ಈಗ ನೋಡಿ ವಿಕ್ಕಿ ಚಮತ್ಕಾರ ಏನು ಅಂತ.
0: ಏನು ಅದು ವಿಕ್ಕಿ?
3: ವೈಟ್ ಜಸ್ಟ್ ಎ ಮಿನಿಟ್ ಅಂಕಲ್. ನೀವೇ ಹಾಕ್ತೀರಾ ಇಲ್ಲ? ನಾನೇ ಹಾಕ್ತೀನಿ, ನಾನೇ ಹಾಕ್ತೀನಿ.
4: ಅಂಕಲ್, ಹೇಗಿದೆ ವಿಕ್ಕಿ ಚಮತ್ಕಾರ?
0: ಕದಂಬರಿ ಏನಿದೆಲ್ಲ?
5: ಅದು
0: ಏಷ್ ಕಾದಂಬರಿ, ಚೆನ್ನಾಗೆ ಪಾರ್ಟ್ ಮಾಡ್ತೀಯಲ್ಲಮ್ಮ. ನೀನು ಗೋಪಿ ಇಬ್ರು ಚೆನ್ನಾಗೆ ಪಾರ್ಟ್ ಮಾಡ್ತೀರಿ, ಪರವಾಗಿಲ್ಲ. ಆದ್ರೆ ಡೈಲಾಗ್ ಡೆಲಿವರಿ ಸ್ವಲ್ಪ ಸ್ಲೋ ಆಗ್ಬೇಕು, ಅಂದ್ರೇನೆ ಡೈಲಾಗ್ಸ್ ಗಳಿಗೆ ಹೆಚ್ಚು ತೂಕ ಬರೋದು. ಆಮೇಲೆ ರೊಮ್ಯಾಂಟಿಕ್ ಸೀನ್ಸ್ ಅಲ್ಲಿ, ಅಪ್ಪನ ಮುಂದೆ ಹೇಳೋ ಮಾತಲ್ಲ, ರೊಮ್ಯಾಂಟಿಕ್ ಸೀನ್ಸ್ ಅಲ್ಲಿ ಬಹಳ ಫ್ರೀ ಆಗಿರ್ಬೇಕು. ನೋಡಪ್ಪ, ನಿನ್ಗೆ ಹೇಳಿದ್ರೆ ನೀನ್ ಕೋಪ ಮಾಡ್ತೀಯ ಅಂತ ನಾ ಇವಳು ನಾಟಕದಲ್ಲಿ ಪಾರ್ಟ್ ಮಾಡೋದನ್ನ ನಿನಗೆ ಹೇಳಲಿಲ್ಲ. ಯಾವತ್ತಂದ್ರೆ ನಾಟಕ?
5: 20 ಸೆಕೆಂಡ್.
0: ಅವತ್ತು ನೀನು ಬಿಸ್ನೆಸ್ ಗಿಸ್ನೆಸ್ ಏನು ಇಟ್ಕೋಬೇಡ, ನಾವು ಎಲ್ಲ ನಾಟಕ ನೋಡೋಣ. ನಾಟಕದಲ್ಲಿ ವಿಲನ್ ಪಾರ್ಟಿ ಇಲ್ವೇನು? ಇದ್ರೆ ವಿಕ್ಕಿ ಕೊಡ್ಬೋದಾಗಿತ್ತಲ್ಲ. ನೋಡಪ್ಪ, ನೀನು ಎಲ್ಲೂ ಹೋಗ್ಬೇಡ, ಒಂದೆರಡು ರೌಂಡ್ ಆಟ ಆಡೋಕೆ ನಾನು ಬಂದಿದ್ದೀನಿ. ಆಮೇಲೆ ಓಹ್, ಅವರೆಲ್ಲ ಇದಾರ, ಎಕ್ಸ್ಕ್ಯೂಸ್ ಮೀ, ಅವರೆಲ್ಲ ಕಳಿಸ್ಬಿಟ್ ಬಾ. ಒಂದು ಕಪ್ ಕಾಫಿ ಕೊಡಮ್ಮ
5: ಪ್ಲೀಸ್.
0: ಸಾರಿ ಜೆಂಟಲ್ಮೆನ್, ಇನ್ನೇನಿದ್ರು ನಾಳೆ ಫ್ಯಾಕ್ಟ್ರಿಯಲ್ಲಿ ಮಾತಾಡೋಣ.
1: ಆಯ್ತು, ಓಕೆ ಸರ್, ಬರ್ತೀವಿ.
0: ವಿಕ್ಕಿ
3: ಅಂಕಲ್,
0: ನಿಂದು ತುಂಬಾ ಅತಿರೇಕ ಆಯ್ತು. ದಿಸ್ ಇಸ್ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಐ ಸೇ ಔಟ್
3: ಅಂಕಲ್. ಅದು
0: ಐ ಸೇ ಗೆಟ್ ಔಟ್.
3: ಹಾಗಾದ್ರೆ ನಿಮ್ ಅಂಕಲ್ ಒಳ್ಳೆ ಪ್ಲಾನ್ ಉಪಯೋಗಿಸಿ ನಮ್ಮನ್ನ ಬಚಾವ್ ಮಾಡಿದ್ರು. ನಿಮ್ ತಂದೆಗ್ ಡೌಟ್ ಬರ್ಲಿಲ್ವಾ?
5: ಅಯ್ಯಯ್ಯೋ, ಡೌಟಾ? ನಮ್ ತಂದೆಗ್ ಡೌಟ್ ಅಂತ ಬಂದಿದ್ದೆ ನೆನ್ನೆ. ಅದಂಗಿರ್ಲಿ, ನಮ್ ಅಂಕಲ್ ನೆನ್ನೆ ಫಂಕ್ಷನ್ ಅಲ್ಲಿ ಎಲ್ಲರನ್ನೂ ಫೋನ್ ಮಾಡಿಟ್ಬಿಟ್ರು. ವಿಕ್ಕಿ ಅಂತ ಅವ್ನ ಹಲ್ಲು ಕರ್ದು ಅವ್ನ ಹಲ್ಲೇ ಸೌದೋಗಿರ್ಬೇಕು.

0: ಗೋಪಿ, ನನಗೆ ನೆನ್ನೆಗೆ 18 ವರ್ಷ ತುಂಬಾಯ್ತು. ನಾವು ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು. ನಾವ್ ಯಾವಾಗ ಮದುವೆ
1: ಮಾಡ್ಕೊಳ್ಳೋಣ? ನನ್ನ ಮನೆತನದ ಗೌರವನ ನಿನ್ನೆ ಎಲ್ರದ್ರು ತೆಗೆದು ಸಾಲದು ಅಂತ ಈಗ ಊರಲ್ಲೇ ತೆಗೆಯಕ್ ಬಂದ್ಬಿಟ್ಯಾ? ಆ ಲಾಯರ್ ಮೋಹನ್ ನಿಮಗೆ ಸಪೋರ್ಟ್ ಬೇರೆ ಮಾಡ್ತಾ ಇದ್ದಾನ? ನನಗೆ ಮೊದ್ಲೇ ಡೌಟ್ ಇತ್ತು, ನಿನ್ನೆ ನನ್ನನ್ನೇ ಫೋನ್ ಮಾಡ್ಬಿಟ್ಟ.
2: ಅಂಕಲ್, ಇವಳು ನಿಮ್ ಮಗಳು ಹೌದು ತಾನೆ? ನಾನು ಎಷ್ಟೋ ಸಲ ಹೇಳಿದೆ, ನೀವು ನನ್ನ ಮಾತು ಕೇಳಲಿಲ್ಲ. ಸತ್ಯ ಏನು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ
3: ಸರ್.
2: ನಾವು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ. ನಮ್ಮ ತಂದೆಯೂ ಈ ಮದುವೆಗೆ ಒಪ್ಪಿದ್ದಾರೆ. ದಯವಿಟ್ಟು ನಮ್ಮನ್ನು ಬೇರೆ ಮಾಡಬೇಡಿ ಸರ್.
0: ಡ್ಯಾಡಿ, ನಿಮ್ ಮಗಳು ಸುಖವಾಗಿರೋದು ನಿಮ್ಗೆ ಇಷ್ಟ ಇಲ್ವಾ?
1: ನಾನು ಕಾಲು ಅಳತೆ ಚಪ್ಪಲಿ ತೆಗಿತೀನಿ ಹೊರತು ಚಪ್ಪಲಿ ಅಳತೆಗಲ್ಲ. ಈಗ ತೆಗೆದ ಮರ್ಯಾದೆ ಸಾಕು. ಏನು ಸುಖ ಅನುಭವಿಸ್ತೀಯ ವಿಕ್ರಾಸಿನ ಮದುವೆಯಾಗಿ? ವಿಕ್ಕಿ ಪದೇ ಪದೇ ಹೇಳ್ತಾ ಇದ್ದ, ಆದ್ರೆ ನಾನು ಅವನನ್ನೇ ಬೈತಾ ಇದ್ದೆ ನನ್ನ ಮಗಳು ಅಂತವಳಲ್ಲ ಅಂತ. ಮದುವೆ ಆಗ್ತಾಳಂತೆ, ಮದುವೆ.
0: ನಾನು ಅವನ ಲವ್ ಮಾಡ್ತಿದ್ದೀನಿ, ಅವನೇ ಮದುವೆ ಆಗ್ತೀನಿ ಕೂಡ.
4: ಕಾದಂಬರಿ,
0: ಏನಂದೆ ನೀನು? ಒಬ್ಳೆ ಮಗಳು ಅಂತ ಮುದ್ದೆ ಮಾಡಿ ಬೆಳೆಸಿದ್ದಕ್ಕೆ ಅವಳಿಗೆ ಎದುರುತ್ತ ಕೊಡ್ತಾ ಇದೀಯಾ?
1: ಇಲ್ಲ ಪದ್ಮ, ಇಲ್ಲ. ನನ್ನ ಮನೆತನದ ಗೌರವನ ತೆಗೆಯೋ ಕೊಟ್ಟಿದ್ದಾಳೆ. ತಾನು ಹೇಗೆ ನಾಲ್ಕು ಜನರಿಗೆ ಎದುರುಗಡೆ ತಲೆ ಎತ್ಕೊಂಡು ತಿರುಗಲಿ? ನನ್ನ ಅಂತಸ್ತಿಗೆ ಮೀರಿದ ಸಂಬಂಧ ಮಾಡಬೇಕು ಅಂತ ಏನೇನು ಆಸೆ ಇಟ್ಕೊಂಡಿದ್ದೆ, ತನ್ನ ಆಸೆಗಳನ್ನೆಲ್ಲ ನಿರಾಶೆ ಮಾಡ್ಬಿಟ್ಲು.
0: ನೋಡಿ, ಇವಳು ಓದಿ ಉದ್ಧಾರ ಮಾಡಿದ್ ಸಾಕು, ಮೊದ್ಲು ಕಾಲೇಜ್ ಬಿಡಿಸಿ, ಇಲ್ದಿದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಮಾರಾಟ ಮಾಡ್ಬಿಡ್ತಾಳೆ.
1: ಕಾಲೇಜ್ಗೇನು, ಮನೆ ಬಿಟ್ಟು ಎಲ್ಲೂ ಕಳಿಸ್ಬೇಡ, ಇಲ್ಲೇ ಬಿದ್ದಿರ್ಲಿ.
5: ಗೋಪಿ ಊಟ ತಿಂಡಿನೇ ಮಾಡ್ತಾ ಇಲ್ಲ, ಹೇಗಾದ್ರೂ ಮಾಡಿ ಅವರಿಬ್ಬರನ್ನ ಒಂದ್ ಮಾಡೋ ದಾರಿ ತೋರಿಸಿ ಸರ್.
6: ಅವರಿಬ್ಬರನ್ನು ಒಂದ್ ಮಾಡಬೇಕು, ಆದ್ರೆ ಆ ಬಗೆ ಹೇಗೆ? ಇಂಥ ಒಂದು ಪರಿಸ್ಥಿತಿ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನ್ ಹೇಳ್ದ?
5: ಏನಂದ?
6: ಏನಂತ ಹೇಳಿರ್ತಾನೆ, ಸುಭದ್ರನ ಹಾರಸು ಅಂತ ಇರ್ತಾನೆ. ಯಾರು? ಶ್ರೀಕೃಷ್ಣ ಪರಮಾತ್ಮ. ಯಾರಿಗೆ? ಅರ್ಜುನನಿಗೆ. ಯಾರನ್ನ? ಸುಭದ್ರೆಯನ್ನ ಹಾರಿಸು ಅಂತ. ಆಯ್ತಲ್ಲ, ನೀವೆಲ್ಲ ನೇರ ಕಾದಂಬರಿ ಮನೆಗೆ ಹೋಗಿ ಅವಳನ್ನ
5: ಕಿಡ್ನಾಪ್ ಮಾಡ್ಕೊಂಡು.
6: ಅದು ನೀವು ಹೇಳಿದ್ರೆ ಸರಿ, ನಾನು ಹೇಳೋದು ಕರ್ಕೊಂಡು ತೀರ್ಥಹಳ್ಳಿಗೆ ಹೋಗಿ, ಅಲ್ಲಿ ನನ್ನ ಸ್ನೇಹಿತ ಸತೀಶ್ ಬಲಾಳ್ ಅಂತಿದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಐ ಮೀಟ್ ಯು ದೇರ್.
1: ಮೋಹನ್ ನನಗೆ ಅರ್ಜೆಂಟ್ ಆಗಿ ಬಂದ್ಬಿಡು ಅಂತ ಫೋನ್ ಮಾಡಿದ್ದಾನೆ. ಇಲ್ಲಿಗೇನಾದ್ರೂ ಫೋನ್ ಬಂದ್ರೆ ಅಲ್ಲಿಗೆ ಫೋನ್ ಮಾಡು. ಮನೆ ಕಡೆ ಜೋಪಾನ, ಬರ್ತೀನಿ.
0: ಗೋಪಿ, ನನ್ನ ಮನೆಯಿಂದ ಹೊರಗಡೆನೆ ಕಳಿಸ್ತಿಲ್ಲ ಗೋಪಿ, ಕಾಲೇಜ್ಗೂ ಹೋಗ್ಬೇಡ ಅಂತಿದ್ದಾರೆ, ನಾನೇನ್ ಮಾಡ್ಲಿ ಗೋಪಿ?
2: ನೋಡು, ಈಗ ನೀನ್ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನಾ ಬಂದಿರೋದು.
5: ಬಾ. ಅದ್ ಯಾರು ಏನ್ ಮಾಡ್ತಾರೆ, ನಾವಿದ್ದೀವಿ, ನೀವೇನು ಹೆದರ್ಬೇಡಿ, ಬನ್ನಿ.
1: ಏನಯ್ಯ ಮೋಹನ್, ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಯಾರೋ ಬಂದಿದ್ದಾರೆ ಬಾಯಿಲಿ ಅಂದೆ. ಯಾರು ಇಲ್ಲ ಇಲ್ಲಿ,
6: ಇಷ್ಟೊತ್ತು ಇಲ್ಲೇ ಇದ್ರು, ನೀನೇ ಮಾತಾಡು, ನಾನು ಹೋಗಿ ಬರ್ತೀನಿ ಅಂತ ಹೋದ್ರು. ಕುತ್ಕ ಬಂದೆ.
1: ಹಲೋ.
0: ಹಲೋ, ನೀವ?
1: ನಾನೇ ಜಗದೀಶ್ ಮಾತಾಡೋದು.
0: ನೋಡಿ, ನಾನು ಪದ್ಮ ಮಾತಾಡ್ತಿರೋದು. ಗೋಪಿ ಮತ್ತೆ ಫ್ರೆಂಡ್ಸ್ ಬಂದು ಕಾದಂಬರಿನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋದ್ರು.
1: ನೀನೇನ್ ಮಾಡ್ತಿದ್ದೆ?
0: ಅಯ್ಯೋ, ನಾನು ಅವ್ರನ್ನ ತಡೆದೆ, ಅದು ಅವಳವ್ರ ಜೊತೆ ಹೊರಟೋದ್ಲು. ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ಲ?
1: ಏನು ಬೇಡ,
0: ಹಾಗಾದ್ರೆ ಬೇಗ ಬನ್ನಿ.
7: ಅಯ್ಯೋ, ಇದು ಬೇರೆ. ಹಲೋ
1: ಹಲೋ ವಿಕ್ಕಿ, ನಾನು ಜಗದೀಶ್ ಮಾತಾಡೋದು.
7: ಅಂಕಲ್. ಹಾ ಹೇಳಿ.
1: ಗೋಪಿ ನನ್ನ ಮಗಳ ಕಾದಂಬರಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ.
7: ಅಷ್ಟೊಂದು ಧೈರ್ಯ ಬಂತ ಅವನಿಗೆ? ಹೇಳಿ ಅಂಕಲ್, ಏನ್ ಮಾಡ್ಬೇಕು ಅಂತ? ಮುಗಿಸ್ಬೇಕು ಅಷ್ಟೇ ತಾನೆ?
1: ಹೌದು, ನನ್ನ ಮಗಳನ್ನ ನಿನ್ಗೆ ಕೊಟ್ಟು ಮದುವೆ ಮಾಡ್ತೀನಿ.
7: ಏನು ಕಾದಂಬರಿನ ಪ್ರಾಮಿಸ್? ಇನ್ನೇನು ಯೋಚನೆ ಮಾಡ್ಬೇಡಿ ಅಂಕಲ್. ಅಂಕಲ್, ಇನ್ನ ಗೋಪಿ ಕತೆ ಮುಗೀತು ಅನ್ಕೊಳ್ಳಿ. ಓಕೆ ಅಂಕಲ್, ಓಕೆ ಅಂಕಲ್.
6: ಯಾಕೆ ಎಷ್ಟು ಬೇವರ್ತಾ ಇದೀಯಾ? ಸೆಕೆನ್ನ ಅದೇ ಅವ್ರು ಬಂದಿದ್ರು ಅಂತ ಹೇಳಿದ್ನಲ್ಲ, ಆ ವಿಚಾರ ಏನು ಅಂದ್ರೆ,
1: ನನಗೆ ನಿನ್ನ ಆ ವಿಚಾರನು ಬೇಡ, ಈ ವಿಚಾರನು ಬೇಡ.

0: ನನ್ನ ಮಗಳ ವಿಚಾರನ ದೊಡ್ಡದಾಗಿದೆ. ಆ ಗೋಪಿ ನನ್ನ ಮಗಳ ಕಾದಂಬರಿನ ಕಿಡ್ನಾಪ್ ಮಾಡಿದ್ದಾನೆ. ಈಗ ತಾನೇ ಮನೆಯಿಂದ ಫೋನ್ ಬಂತು.
1: ಅದಕ್ಕೆ ನಿನ್ನ ವಿಕಿಗೆ ಯಾಕೆ ಫೋನ್ ಮಾಡಿದ್ದು?
0: ಕಂಡಲ್ ಸಾಯಿಸುವಂತ. ಎಷ್ಟು ಧೈರ್ಯ ಅವನಿಗೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದಕ್ಕೆ?
1: ಒಂದು ಜೀವನ ಸಾಯಿಸೋದಕ್ಕೆ ನಿನಗೆಷ್ಟು ಧೈರ್ಯ? ಅಲ್ಲಯ್ಯ, ಗೋಪಿ ಮತ್ತು ಕಾದಂಬರಿ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ದಾರೆ. ಅವನಲ್ಲಿ ಏನ್ ಕಮ್ಮಿ ಇದೆ ಅಂತ ನೀನು ಅವ್ರ ಮದುವೆಗೆ ಒಪ್ತಾ ಇಲ್ಲ.
0: ಮೋಹನ್, ನೀನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಪ್ಲೀಸ್ ಡೋಂಟ್ ಇಂಟರ್ಫಿಯರ್ ಇನ್ ದಿಸ್ ಮ್ಯಾಟರ್. ನನಗೆ ನನ್ನ ಅಂತಸ್ತು ಸ್ಟೇಟಸ್ ಮುಖ್ಯ.
1: ಅಂತಸ್ತು ಅಂತಸ್ತು ಅಂತ ಹೇಳಿ ನಿನ್ನ ಮಗಳ ಭವಿಷ್ಯ ಹಾಳು ಮಾಡು. ಆ ವಿಕ್ಕಿ ಕುಬೇರನ ಮನತಂದವನು ಅಂತ ತಿಳ್ಕೊಂಡ್ಯಾ? ಆದ್ರೆ ಅವನು ಎಷ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡಿದಾನೆ ಗೊತ್ತಾ? ನಾಳೆ ಗೋಪಿಗೇನಾದ್ರೂ ಆದ್ರೆ ನಿನ್ನ ಮಗಳು ಜೀವಂತವಾಗಿರ್ತಾಳ?
0: ಏನ್ ಹೇಳ್ತಿದ್ಯಾ?
1: ಭವಿಷ್ಯ ಹೇಳ್ತಾ ಇದ್ದೀನಿ. ಮಾತು ಮಾತಿಗೂ ಕಾದಂಬರಿ ಹೇಳ್ತಾ ಇದ್ರು, ಗೋಪಿಗೇನಾದ್ರೂ ಆದ್ರೆ ನಾನು ಬದುಕಿರೋದಿಲ್ಲ ಅಂತ. ಗೋಪಿಯನ್ನು ಸಾಯಿಸೋಕೆ ನಿನ್ನ ವಿಕ್ಕಿಯನ್ನು ಕಳಿಸಿದ್ಯಾ? ಗೋಪಿಯ ಕೊಲೆಗಾರನಾಗೋ ವಿಕ್ಕಿ ಜೊತೆ ನಿನ್ನ ಮಗಳು ನಾಳೆ ಸುಖವಾಗಿರ್ತಾಳೆ ಅಂತ ನೀನ್ ತಿಳ್ಕೊಂಡ್ಯಾ? ತಂದೆ ತಾಯಿಯವರ ಅವಿವೇಕತನದಿಂದ ನನ್ನ ಜೀವನದಲ್ಲಿ ಏನ್ ದುರಂತ ಆಯ್ತು ನಿನ್ ಗೊತ್ತಿದೆ. ನಿನ್ನ ಮಗಳಿಗೂ ಅದೇ ಗತಿ ಬರ್ಬೇಕನು?
0: ಇಲ್ಲ ಇಲ್ಲ, ಕಾದಂಬರಿಗೆ ಏನು ಆಗ್ಬಾರ್ದು, ನನ್ನ ಮಗಳಿಗೆ ಏನು ಆಗ್ಬಾರ್ದು. ಅವಳು ಸುಖವಾಗಿರೋದು ಮುಖ್ಯ. ಅವಳು ಇಷ್ಟದಂತೆ ಆ ಗೋಪಿಗೂ ಕೊಟ್ಟು ಮದುವೆ ಮಾಡ್ತೀನಿ. ಪ್ಲೀಸ್ ಮೋಹನ್, ನನ್ನ ಕಾದಂಬರಿ ಎಲ್ಲಿದ್ದಾಳೆ ಹೇಳು. ಆ ವಿಕ್ಕಿ ಏನಾದ್ರೂ ಮಾಡ್ಬಿಟ್ಟನು. ಪ್ಲೀಸ್ ಮೋಹನ್, ಪ್ಲೀಸ್, ನಾನು ಅದನ್ನು ತಪ್ಪಿಸ್ಬೇಕು ಮೋಹನ್.
1: ನಿಜ ತಾನೇ ನೀನ್ ಹೇಳ್ತಿರೋದು? ಅಲ್ಲಿ ಹೋದ್ಮೇಲೆ ಇಬ್ರನ್ನ ಒಂದ್ ಮಾಡ್ತಿತ್ತಾನೆ?
0: ಅವರಿಬ್ರು ಎಲ್ಲಿದ್ದಾರೆ ಹೇಳು, ನಾನೇ ನಿಂತು ಮದುವೆ ಮಾಡ್ತೀನಿ.

0: ಯು ಆರ್ ಮಿಸ್ಟರ್ ಗೋಪಿ ಅಂಡ್ ಕಾದಂಬರಿ, ಐ ಆಮ್ ರೈಟ್?
1: ಹೌದು ಸರ್.
0: ಬನ್ನಿ ಬನ್ನಿ, ನಿಮ್ಮನ್ನೇ ಕಾಯ್ತಾ ಇದ್ದೆ. ದಾರಿಲೇನು ತೊಂದರೆ ಆಗ್ಲಿಲ್ಲ ತಾನೆ? ಮೋಹನ್ ಅವರು ನಿಮ್ ಬಗ್ಗೆ ಫೋನಲ್ಲೆಲ್ಲ ಹೇಳಿದ್ದಾರೆ. ನೋಡಿ ಗೋಪಿ, ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ ಪ್ರಾಕ್ಟಿಕಲ್ ಆಗಿ ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ನಿಮ್ಮ ತಂದೆ ತಾಯಿಗೆ ಏನ್ ಗೊತ್ತಾಗತ್ತೆ ಅಲ್ವಾ? ನೀವೇನು ಹೆದರಬೇಕಾದಿಲ್ಲ, ನಾವು ಕೂಡ ನಿಮ್ ಹಾಗೆ ತಂದೆ ತಾಯಿ ವಿರೋಧ ಕಟ್ಕೊಂಡೇ ಮದುವೆ ಆಗಿದೀವಿ. ಅವತ್ತಿನಿಂದ ಯಾವುದೇ ಲವರ್ಸ್ ತೊಂದರೆ ಆದ್ರೂ ಕೂಡ ಅವ್ರನ್ನ ಆಶ್ರಯಿಸೋದೇ ನಮ್ಮ ಕರ್ತವ್ಯ.
1: ನೀವ್ಯಾರು ನಾವ್ಯಾರು, ಆದ್ರೆ ನೀವು ತೋರಿಸ್ತಿರೋ ಪ್ರೀತಿ ವಾತ್ಸಲ್ಯನ ನೋಡಿದ್ರೆ ಆ ದೇವ್ರೆ ನಿಮ್ಮನ್ನ ಅಣ್ಣ ಅತ್ತಿಗೆ ರೂಪದಲ್ಲಿ ಇಲ್ಲಿ ಕಳ್ಸದ್ನೇನೋ ಅನ್ಸುತ್ತೆ. ಆದ್ರೆ ನಮ್ ತಂದೆ ತಾಯಿ ನಮ್ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಿಲ್ಲ.
0: ಡೋಂಟ್ ವರಿ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಬರದಿರೋ ಹಾಗೆ ನಾವು ನೋಡ್ಕೋತೀವಿ. ನಾಳೆ ಇಲ್ಲಿ ರಾಮೇಶ್ವರ ದೇವಸ್ಥಾನದಲ್ಲಿ ನಿಮ್ಮಿಬ್ಬರಿಗೂ ಮದುವೆ. ನಾನು ಅದಕ್ಕೆಲ್ಲ ಏರ್ಪಾಡು ಮಾಡಿದ್ದೀನಿ. ಮುಹೂರ್ತ ಟೈಮ್ಗೆ ಮೋಹನ್ ಕೂಡ ಬರ್ತೀನಂತ ಹೇಳಿದ್ದಾನೆ. ಎಲ್ರಿ, ಮೋಹನ್ ಬರ್ತೀನಿ ಅಂತ ಹೇಳ್ದ, ಇಷ್ಟೊತ್ತಾದ್ರೂ ಬರ್ಲಿಲ್ಲ.
2: ಮಹೇಶ್ ನಾಗರಾಜನು ಬರ್ತೀನಿ ಅಂತಂದಿದ್ರು.

ನೋಡ್ತಾ ಇರಿ ಈ ಗೋಪಿನ ಹ್ಯಾಂಗ್ ಹೊಡೆದ್ ಸಾಯಿಸ್ತೀನಿ ಅಂತ. ಗೋಪಿನ ಮಾಡ್ಬೇಡ,

0: ಗೋಪಿ, ನನಗೆ ಕ್ಷಮಿಸ್ಬಿಡಪ್ಪ. ನಾನು ನಿಮ್ಮಿಬ್ರಿಗೆ ತುಂಬಾ ತೊಂದರೆ ಕೊಟ್ಟೆ, ನನಗೆ ಕ್ಷಮಿಸ್ಬಿಡಪ್ಪ.
1: ಜಗದೀಶ್ ಅಲ್ಲೇ ಒಂದು ಸತ್ತು ಬಿದ್ದಿದ್ದಾನೆ. ಪೊಲೀಸ್ನವ್ರು ಬರೋಕ್ ಮುಂಚೆ ಇದೇ ದೇವಸ್ಥಾನದಲ್ಲಿ ಇವರಿಬ್ಬರಿಗೂ ಮದುವೆ ಮಾಡಿ ಕಳಿಸ್ಬಿಡೋಣ.
0: ನಡೀರಿ,

0: ಗೋಪಿ ಗೋಪಿ ಗೋಪಿ
1: ಕಾದಂಬರಿ ಕಾದಂಬರಿ
0: ಕಾದಂಬರಿ ಕಾದಂಬರಿ ಕಾದಂಬರಿ ಕಾದಂಬರಿ ಕಾದಂಬರಿ ಕಾದಂಬರಿ
2: ಗೋಪಿಯ ಆ ದೃಶ್ಯ ಕಂಡು ಮಾನಸಿಕವಾಗಿ ಬುದ್ಧಿ ಭ್ರಮೆಗೊಂಡ ಕಾದಂಬರಿಗೆ ಗೋಪಿ ಸತ್ಯ ವಿಚಾರ ತಿಳಿಸದೇ ಇಲ್ಲ. ಅವಳ ದೃಷ್ಟಿಯಲ್ಲಿ ಗೋಪಿ ಇನ್ನೂ ಜೀವಂತವಾಗೇ ಇದ್ದಾನೆ. ಅದೋ ದೂರದ ಆಸ್ಪತ್ರೆಯಲ್ಲಿ ಗುಣಮುಖನಾಗ್ತಾ ಇದ್ದಾನೆ. ಅವನಿಗೋಸ್ಕರ ಅವನ ನೆನಪಿನಲ್ಲೇ ಅವಳು ಕಾಯ್ತಾ ಇದ್ದಾನೆ.

0: ತುಂಬಾ ದಾರುಣವಾದ ಕಥೆ ಮೋಹನ್.
1: ಬೇರೆಯವ್ರ ದುಃಖ ನೋವು ಹತ್ರದಿಂದ ನೋಡೋಕ್ ಮುಂಚೆ ನಾವು ನಮ್ಮ ದುಃಖಾನೇ ದೊಡ್ಡದು ಅಂತ ತಿಳ್ಕೊಂಡಿರ್ತೀವಲ್ಲ.
0: ನಾನು ನಿನ್ನ ಬದುಕಿನ ದುರಂತವೇ ದೊಡ್ಡದು ಅನ್ಕೊಂಡಿದ್ದೆ, ಆದ್ರೆ ಕಾದಂಬರಿಯ ಕಥೆ ಕರುಳು ಕತ್ತರಿಸುತ್ತೆ.
1: ಕಾದಂಬರಿ ಮತ್ತು ಗೋಪಿಯ ಯೌವನದ ಪ್ರೀತಿಯ ಸುಖ ಸಂತೋಷದಲ್ಲಿ ನಾನು ನನ್ನ ಸಂಕಟ ನೋವು ಮರ್ತಿದ್ದೆ. ಆದ್ರೆ ಅವಳ ತಂದೆ ಮೂರ್ಖತನ, ಹಿರಿಯರು ಅನ್ನಿಸ್ಕೊಂಡವರ ಹಠದಿಂದ, ಕಿರಿಯರ ಮನಸ್ಸು ಅರ್ಥ ಮಾಡಿಕೊಳ್ಳದ ಅವಿವೇಕದಿಂದ, ಇಷ್ಟಾಗಿ ನಮ್ಮ ಸಮಾಜದಲ್ಲಿ ನಮ್ಮ ಜನ ಬದುಕನ್ನು ನೋಡಿ ಪಾಠ ಕಲಿಯೋದೇ ಇಲ್ಲ. ಎಲ್ಲ ಕಡೆ ಅದೇ ರೀತಿ ತಂದೆ ತಾಯಿ, ಅದೇ ರೀತಿ ಮಕ್ಕಳು.

0: ಸತ್ತಿಲ್ಲ, ನನಗೊಬ್ಬೆ ಸತ್ತಿಲ್ಲ, ನನಗೊಬ್ಬೆ ಸತ್ತಿಲ್ಲ.
1: ಕಾದಂಬರಿ,
2: ಇದುವರೆಗೆ ಕಾದಂಬರಿ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 9 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ತಂಡ ರಾಜ್ಯದಲ್ಲಿ ಇಂದಿನಿಂದ ಬರ ಅಧ್ಯಯನ ಆರಂಭಿಸಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಇದೇ ತಿಂಗಳ 6ನೇ ತಾರೀಕಿನವರೆಗೆ ಕ್ಷೇತ್ರ ಪರಿಶೀಲನೆ ನಡೆಸುವ ಕಾರ್ಯಕ್ರಮವಿದೆ. ಒಟ್ಟು 3 ತಂಡಗಳು ಬರ ಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಪರಿಸ್ಥಿತಿ ಅವಲೋಕಿಸಿವೆ. ಕೇಂದ್ರ ಬರ ಅಧ್ಯಯನ ಸಮಿತಿ ಸದಸ್ಯ ಡಾ ನವೀನ್ ಕುಮಾರ್ ಜೈನ್ ನೇತೃತ್ವದ ತಂಡ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯಕ್ಕೆ ಇಂದು ಭೇಟಿ ನೀಡಿ ನೀರಿನ ಒಳಹರಿವು ಹಾಗೂ ನೀರಿನ ಬಳಕೆ ಸೇರಿದಂತೆ ಪ್ರಸ್ತುತ ವಾಸ್ತವ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿತು. ಪ್ರಜಾಸೇವೆ ಇಲಾಖೆಯ ಮೂಲಕ ಜನರ ಸಮಸ್ಯೆ ಆಲಿಸಿ ಪರಿಹಾರ ಒದಗಿಸಲು ಸರ್ಕಾರ ನಿಮ್ಮ ಮುಂದಿದೆ. ನ್ಯಾಯಾಲಯಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಉಚಿತ ಸೇವೆ ಒದಗಿಸಲು ಪ್ರಜಾಸೇವೆ ಅಭಿಯಾನದಲ್ಲಿ ಪ್ರತ್ಯೇಕ ಕಾನೂನು ಕೇಂದ್ರ ಆರಂಭಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಪಿರಿಯಾಪಟ್ಟಣದಲ್ಲಿ ಇಂದು ನಡೆದ ಪ್ರಜಾಸೇವೆ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ದಕ್ಷಿಣ ಕೊರಿಯಾದ ಪ್ರಮುಖ ಉದ್ಯಮ ಬಂಡವಾಳ ಹೂಡಿಕೆ ಹಾಗೂ ಉದ್ಯಮ ಹೂಡಿಕೆ ಸಂಸ್ಥೆಗಳ ಪ್ರತಿನಿಧಿಗಳನ್ನೊಳಗೊಂಡ ನಿಯೋಗವು ಬೆಂಗಳೂರಿನಲ್ಲಿಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿತು. ರಾಜ್ಯದಲ್ಲಿ ಹೂಡಿಕೆ, ಉದ್ಯಮ ವಿಸ್ತರಣೆ, ನವೋದ್ಯಮ ಸಹಕಾರ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಅವಕಾಶಗಳ ಕುರಿತು ನಿಯೋಗ ಚರ್ಚಿಸಿತು. ಸುಭದ್ರ ಭವಿಷ್ಯ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಸಮರ್ಪಣಾ ಮನೋಭಾವ ಅತ್ಯಂತ ಮಹತ್ವದ್ದು ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಇಂಡಿಯಾ ವತಿಯಿಂದ ಮೈಸೂರಿನಲ್ಲಿಂದು ಆಯೋಜಿಸಿದ್ದ 41ನೇ ನ್ಯಾಷನಲ್ ಕನ್ವೆನ್ಷನ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಸಮಾವೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಏಷ್ಯನ್ ಗೇಮ್ಸ್ನಲ್ಲಿ 4x400 ಮೀಟರ್ ರೀಲೆಯಲ್ಲಿ ಚಿನ್ನದ ಪದಕ ಹಾಗೂ ಮಿಕ್ಸ್ಡ್ ರೀಲೆಯಲ್ಲಿ ಬೆಳ್ಳಿ ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತಂದಿರುವ ಅಥ್ಲೀಟ್ ಎಂಆರ್ ಪೂವಮ್ಮ ಅವರಿಗೆ ಇತರ ರಾಜ್ಯಗಳಂತೆಯೇ ಸೂಕ್ತ ಆರ್ಥಿಕ ನೆರವು

ಹಾಗೂ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಚಂಡೀಗಢದಲ್ಲಿಂದು ನಡೆಯುತ್ತಿರುವ ಭಾರತ ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ ಮೂರನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ನೀಡಿದ 352 ರನ್ಗಳ ಬೃಹತ್ ಗುರಿ ಬೆನ್ನತ್ತಿರುವ ವೆಸ್ಟ್ ಇಂಡೀಸ್ ಇತ್ತೀಚಿನ ವರದಿ ಬಂದಾಗ 38.1 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 259 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 10:03:25. ಕಾರ್ಯಕ್ರಮ ಪ್ರೇಮ ನಿನಾದ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.

ಚೈತ್ರದ ಪ್ರೇಮಾಂಜಲಿ ಚಿತ್ರದ ಹಾಡನ್ನ ಕೇಳಿದ್ರಿ. ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ ಇದಾಗಿತ್ತು.

ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಯಜಮಾನ ಚಿತ್ರದ ಒಂದು ಹಾಡನ್ನ ಕೇಳೋಣ, ಓ ಮೈನಾ ಓ ಮೈನಾ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 10:20. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಎಸ್ ನಾರಾಯಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತದ ತವರಿನ ತೊಟ್ಟಿಲು ಚಿತ್ರದ ಒಂದು ಸುಮಧುರ ಹಾಡು. ರಾಜೇಶ್ ಕೃಷ್ಣನ್ ಅವರ ಕಂಠಸಿರಿಯಲ್ಲಿ ಇವರೊಂದಿಗೆ ಹಾಡಿದ್ದಾರೆ ಚಿತ್ರ.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಸೂರಪ್ಪ ಚಿತ್ರದ ಗೀತೆ, ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

0: ಶೃಂಗಾರ ಕಾವ್ಯ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿಯಲ್ಲಿ ಗೀತೆ ಮೂಡಿ ಬಂತು. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ ಇದಾಗಿತ್ತು. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಗೀತೆಗಳನ್ನ ಕೇಳ್ತಾ
1: ಹಾಡಿದೆ.
0: ಸುಪ್ರಭಾತ ಚಿತ್ರದ ಸುಂದರವಾದ ಹಾಡಿದು. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಚಿವದೇಶಂಕರ್ ಅವರ ರಚನೆಯ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ.
1: ಕಾಣದೆ ಹುಡುಕುತ್ತ

ಗಡಿಬಿಡಿ ಗಂಡ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ ಗೀತೆ ಮೂಡಿಬಂತು. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ ಇದಾಗಿತ್ತು. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಗೀತೆಗಳನ್ನ ಕೇಳುತ್ತಿರುವಿರಿ. ಮುಂದಿನ ಹಾಡು ಇಬ್ಬನಿ ಕರಗಿತು ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿವದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ ಜೀವನ ಚೈತ್ರ ಚಿತ್ರದ ಹಾಡನ್ನ ಕೇಳಿದ್ರಿ. ಜುದೇಶಂಕರ್ ಅವರ ರಚನೆಯ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕೊನೆಯದಾಗಿ ಕರಿಯ ಚಿತ್ರಕ್ಕಾಗಿ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಶಮಿತಾ ಮಲ್ನಾಡ್. ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಗೀತೆಗಳನ್ನ ಕೇಳಿದ್ರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 11 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯ 5 ತಾಲೂಕುಗಳು ಈಗಾಗಲೇ ತೀವ್ರ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು, ಇದೇ 5 ಮತ್ತು 6ರಂದು ಕೇಂದ್ರ ಬರ ಅಧ್ಯಯನ ತಂಡವು ಜಿಲ್ಲೆಯ ವಿವಿಧೆಡೆ ಬೆಳೆಹಾನಿ ವೀಕ್ಷಣೆ ಮಾಡಲಿದೆ. ಕೇಂದ್ರದಿಂದ ಆಗಮಿಸಿರುವ ಬರ ಅಧ್ಯಯನ ತಂಡದೊಂದಿಗೆ ಮಾತುಕತೆ ನಡೆಸಿ ಹೆಚ್ಚಿನ ಪ್ರದೇಶಗಳ ಪರಿಶೀಲನೆಗೆ ಮನವಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಿರಿಯಾಪಟ್ಟಣದಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸೌಲಭ್ಯ ಜಿಲ್ಲೆಯ ಅರ್ಹ ರೈತರಿಗೆ ಸಮರ್ಪಕವಾಗಿ ತಲುಪಿಸುವ ನಿಟ್ಟನಲ್ಲಿ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇಂದು 12 ವರ್ಷ ಪೂರೈಸಿದೆ. 2014ರ ವಿಜಯದಶಮಿಯಂದು ಮೊದಲ ಸಂಚಿಕೆ ಪ್ರಸಾರದ ಮೂಲಕ ಆರಂಭಗೊಂಡ ಈ ಸರಣಿಯಲ್ಲಿ ಪ್ರಧಾನಮಂತ್ರಿಯವರು ಇದುವರೆಗೆ 138 ಸಂಚಿಕೆಗಳಲ್ಲಿ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಮಣಿಪುರದ ರಾಜ್ಯಪಾಲರಾದ ಅಜಯ್ ಕುಮಾರ್ ಭಲ್ಲಾ ಅವರು ಇಂದು ಇಂಫಾಲ್ನ ಎಂಎಸ್ಎಫ್ಡಿಎಸ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಕ್ಷಯರೋಗಿಗಳಿಗೆ ಮತ್ತು ಅವರ ಆರೈಕೆದಾರರಿಗೆ ಪೌಷ್ಟಿಕ ಆಹಾರದ ಕಿಟ್ಗಳನ್ನು ವಿತರಿಸಿದರು. ರಾಷ್ಟೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದಡಿ ಕ್ಷಯಮುಕ್ತ ಭಾರತ ಅಭಿಯಾನ ದೇಶಾದ್ಯಂತ ಚಾಲ್ತಿಯಲ್ಲಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಕ್ಷಿಪಣಿ ದಾಳಿಗೆ ಒಳಗಾದ ಕುವೈತ್ ಧ್ವಜವನ್ನು ಹೊಂದಿರುವ ಟ್ಯಾಂಕರ್ನಲ್ಲಿದ್ದ 5 ಭಾರತೀಯ ಪ್ರಜೆಗಳ ರಕ್ಷಣಾ ಕಾರ್ಯಾಚರಣೆಯನ್ನು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸಮನ್ವಯಗೊಳಿಸಿತು. ಈ 5 ಭಾರತೀಯರನ್ನು ಸುರಕ್ಷಿತವಾಗಿ ದಡಕ್ಕೆ ಕರೆತರಲಾಗಿದೆ ಎಂದು ರಾಯಭಾರ ಕಚೇರಿಯು ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ತಿಳಿಸಿದೆ. ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ಕುಸ್ತಿಪಟು ಅಮನ್ ಸೆಹ್ರಾವತ್ ಪುರುಷರ 57 ಕೆಜಿ ವಿಭಾಗದ ಫೈನಲ್ನಲ್ಲಿ ಗೆದ್ದು ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. ಹಾಲಿ ವಿಶ್ವ ಚಾಂಪಿಯನ್ ಉತ್ತರ ಕೊರಿಯಾದ ಚಾಂಗ್ ಸಾಂಗ್ ಹಾನ್ ಅವರನ್ನು 11-7 ಅಂತರದಿಂದ ಸೋಲಿಸಿ ಅವರು ಗೆಲುವಿನ ನಗೆ ಬೀರಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.